ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 16ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 6ನೇ ತಾರೀಕು ಬುಧವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ತಪ್ಪು ಎನ್ನುವುದು ಬಾಲಸಂಪುಟದ ಒಂದು ಪುಟ. ಆ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಕಳೆದುಕೊಳ್ಳಬಾರದು. ಹೀಗೆಂದವರು ಡಾಕ್ಟರ್ APJ ಅಬ್ದುಲ್ ಕಲಾಂ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಉದಯರಾಗ ಭಕ್ತಿಗೀತೆಗಳು, 6:30 ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ರೈತರಿಗೆ ಸಲಹೆ 6:35, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೋಂಡಾಯ್, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ.

ತೂವುದು ನೂತನ ಎಸ್ಕದಂ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ ತುಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಮೂರು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 9:05 ಭಾವಗೀತೆ, 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ. ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು 10:30. ಗಾನಡಂಗುರ ಕನ್ನಡ ಚಿತ್ರಗೀತೆಗಳು 11:00. 12:05 ವನಿತಾ ವಿಹಾರದಲ್ಲಿ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ, ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಸವರನ್ ಬಾಂಡ್ ಯೋಜನೆ, ಈ ಬಗ್ಗೆ ಮಾಹಿತಿ. 1:30 ಪ್ರಚಲಿತ. ಹಿಂದಿ ಕಲಿಕಾ ಕಾರ್ಯಕ್ರಮ 2:40. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು 4:30. ಸಂಜೆ 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಅಯ್ಯಂಗೇರಿ ಪುಲಿಕೋಟು ಗ್ರಾಮದ ಮುಕ್ಕಾಟಿರ ಎಸ್ ಪೂರ್ಣಚ ಅವರ ಸೇವಾ ಅನುಭವ. ಸಂದರ್ಶಕರು ಉಮೇಶ್ ಟಿಎಂ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ರಸವಾರ್ತೆ 6:30 ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ, ಭಾರತದಲ್ಲಿ ಜಿಮ್ನಾಸ್ಟಿಕ್ನ ಉದಯದ ಕುರಿತು ಕ್ರೀಡಾ ಪ್ರಚಾರ ಸಂಘದ ಸಂಸ್ಥಾಪಕ ಮತ್ತು ಜಿಮ್ನಾಸ್ಟಿಕ್ ತರಬೇತುದಾರ ಮನೋಹರ್ ಕಾಮತ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
2: ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಜ್ಞಾನಮೀಮಾಂಸೆಯು ಅತ್ಯಂತ ಆಳವಾದ ಮತ್ತು ವ್ಯವಸ್ಥಿತವಾದ ವಿಷಯವಾಗಿದೆ. ಇಲ್ಲಿ ಜ್ಞಾನವನ್ನು ಪಡೆಯಲು 6 ಮುಖ್ಯ ಪ್ರಮಾಣಗಳನ್ನು ಅಂದರೆ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಇವುಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಶಬ್ದ ಪ್ರಮಾಣದಲ್ಲಿ ಆಪ್ತ ವಾಕ್ಯ ಎಂಬುದು ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ. ಆಪ್ತ ಎಂದರೆ ನಂಬಿಕೆಗೆ ಅರ್ಹರಾದ ವ್ಯಕ್ತಿ, ವಾಕ್ಯ ಎಂದರೆ ಅವರು ನುಡಿದ ಮಾತು. ಪ್ರತಿಯೊಬ್ಬ ವ್ಯಕ್ತಿಯು ತಾನೇ ಎಲ್ಲವನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಅರಿಯುವುದು ಅಸಾಧ್ಯವಾದಾಗ ಅನುಭವ ಮತ್ತು ನೈತಿಕತೆಯಿಂದ ಕೂಡಿದ ಒಬ್ಬ ಹಿರಿಯ ಸ್ನೇಹಿತ ಅಥವಾ ಜ್ಞಾನಿಯ ಮಾತನ್ನು ಪ್ರಮಾಣವೆಂದು ಸ್ವೀಕರಿಸುವುದು ಈ ಪರಿಕಲ್ಪನೆಯ ಒಂದು ಉದ್ದೇಶವಾಗಿತ್ತು. ಆದರೆ ಇಂದಿನ ಸಮಾಜದಲ್ಲಿ

0: ಆಪ್ತವಾಕ್ಯದ ಮೂಲಭೂತ ಅರ್ಥವು ಸಂಪೂರ್ಣವಾಗಿ ತಿರುಚಿಕೊಂಡಿದೆ. ಹಿಂದೆ ಶಬ್ದ ಪ್ರಮಾಣವು ಋಷಿಗಳು, ಮುನಿಗಳು, ಹಿರಿಯರು, ಗೆಳೆಯರು ಮತ್ತು ಸಂತರ ನೈತಿಕ ಅಧಿಕಾರದಿಂದ ಕೂಡಿತ್ತು. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ನೈತಿಕತೆಯ ಸ್ಥಾನವನ್ನು ವೈರಲ್ ಆಗುವ ಶಕ್ತಿಯು ಆಕ್ರಮಿಸಿಕೊಂಡಿದೆ. ಇಂದು ನಮಗೆ ಯಾರೋ ಫಾರ್ವರ್ಡ್ ಮಾಡಿದ ಸಂದೇಶ, ವಾಟ್ಸಪ್ ಗ್ರೂಪಿನಲ್ಲಿ ಹರಿದಾಡುವ ಅರೆಬರೆ ಸತ್ಯಗಳು ಅಥವಾ ಸುಳ್ಳುಗಳು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲೂಯೆನ್ಸರ್ಗಳ ಮಾತುಗಳೇ ಆಪ್ತವಾಕ್ಯಗಳಾಗಿವೆ. ಇಲ್ಲಿ ಸತ್ಯದ ಮಾನದಂಡವು ತಾರ್ಕಿಕತೆ ಅಥವಾ ಸತ್ಯಸಂಧತೆಯಾಗಿ ಉಳಿದಿಲ್ಲದೆ ಬದಲಾಗಿ ಅದು ಭಾವನಾತ್ಮಕ ಪ್ರಚೋದನೆಯ ಅಥವಾ ಪುನರಾವರ್ತನೆಯ ಅಬ್ಬರವಾಗಿ ಮಾರ್ಪಟ್ಟಿದೆ. ಏಕಲವ್ಯನಿಗೆ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ಅವನ ಬಲಗೈ ಹೆಬ್ಬೆರಳನ್ನು ಕೇಳಿದಾಗ, ಅಥವಾ ರಾಮನು ತನ್ನ ರಾಜ್ಯದ ಪ್ರಜೆಯೊಬ್ಬನ ಮಾತನ್ನು ಕೇಳಿದಾಗ, ಯಾವುದೇ ತರ್ಕ ಅಥವಾ ತನ್ನ ಭವಿಷ್ಯದ ಬಗ್ಗೆ ಯೋಚಿಸದ ಸಂದರ್ಭವನ್ನು ಮತ್ತು ಅದರ ಪರಿಣಾಮಗಳು ಉಂಟು ಮಾಡಿದ ಸಮಸ್ಯೆಯನ್ನು ನಾವು ನಮ್ಮ ಪುರಾಣಗಳಲ್ಲಿ ನೋಡುತ್ತೇವೆ. ಹಾಗೆಯೇ ಕರ್ಣನಿಗೆ ದುರ್ಯೋಧನನು ಕೂಡ ಆಪ್ತನಾಗಿದ್ದು, ದುರ್ಯೋಧನನು ಮಾಡಿದ ಸಹಾಯಕ್ಕಾಗಿ ಕರ್ಣನು ಅವನಿಗೆ ಸಂಪೂರ್ಣವಾಗಿ ಶರಣಾಗಿರುತ್ತಾನೆ. ದುರ್ಯೋಧನನು ಅಧರ್ಮದ ಹಾದಿಯಲ್ಲಿದ್ದಾನೆ ಎಂದು ತಿಳಿದಿದ್ದರೂ ಸ್ನೇಹ ಮತ್ತು ಆಪ್ತತೆಯ ಹೆಸರಿನಲ್ಲಿ ಕರ್ಣನು ಅವನ ಪ್ರತಿಯೊಂದು ತಪ್ಪು ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ. ಇದು ಕೇವಲ ಕರ್ಣನ ಸಾವಿಗೆ ಮಾತ್ರವಲ್ಲದೆ ಇಡೀ ಕುರುಕ್ಷೇತ್ರದ ಯುದ್ಧದ ವಿನಾಶಕ್ಕೆ ಕೂಡ ಒಂದು ಪ್ರಮುಖ ಕಾರಣವಾಗುತ್ತದೆ. ಇಲ್ಲಿ ಭಾವನಾತ್ಮಕ ನಿಷ್ಠೆಯು ವಿವೇಚನೆಯನ್ನು ಹೇಗೆ ಕುರುಡು ಮಾಡುತ್ತದೆ ಎಂಬುದನ್ನು ನಮ್ಮ ಈ ಉದಾಹರಣೆಯಲ್ಲೂ ಕೂಡ ಗಮನಿಸಬಹುದಾಗಿದೆ. ಈ ಎಲ್ಲ ಕಥೆಗಳು ಆಪ್ತವಾಕ್ಯದ ಹೆಸರಿನಲ್ಲಿ ಶರಣಾಗುವುದು ಎಂತಹ ಸಾಮಾಜಿಕ ವಿಪತ್ತನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಎಚ್ಚರಿಸುತ್ತದೆ. ಆದುದರಿಂದಲೇ ಕೃಷ್ಣನು ಭಗವದ್ಗೀತೆಯ ಅಧ್ಯಾಯದಲ್ಲಿ ಎಲ್ಲವನ್ನೂ ಸಮಗ್ರವಾಗಿ ವಿಮರ್ಶಿಸು, ತದನಂತರ ನಿನ್ನ ವಿವೇಕಕ್ಕೆ ಸರಿ ಎನಿಸಿದಂತೆಯೇ ಮಾಡು ಎನ್ನುವ ಮೂಲಕ ತನ್ನ ಸಂದೇಶವನ್ನು ಕೊನೆಗಾಣಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಧಿಕಾರವನ್ನು ವಿವೇಕದೊಂದಿಗೆ ಸಮತೋಲನಗೊಳಿಸುವ ಸಂವಾದಾತ್ಮಕ ಮಾದರಿಯನ್ನು ನಮಗೆ ಬುದ್ಧನು ಕೂಡ ನೀಡಿದ್ದು, ಬುದ್ಧನ ಕಲಾಮಸುತ್ತ ಎಂಬ ಪ್ರಸಿದ್ಧ ಬೋಧನೆಯಲ್ಲಿ ಕೇವಲ ಸಂಪ್ರದಾಯದ ಹೆಸರಿನಲ್ಲಿ ಅಥವಾ ನಾನು ಹೇಳುತ್ತಿದ್ದೇನೆ ಎಂಬ ಕಾರಣಕ್ಕೆ ಯಾವುದನ್ನೂ ನಂಬಬೇಡಿ, ನಿಮ್ಮ ಸ್ವಂತ ವಿವೇಚನೆ ಮತ್ತು ಅನುಭವದ ಹೊರಗೆ ಹಚ್ಚಿ ಪರೀಕ್ಷಿಸಿ ಅದು ಸರಿಯೆಂದಕ್ಕೊಂಡರೆ ಮಾತ್ರ ಅದನ್ನು ಸ್ವೀಕರಿಸಿ ಎಂದು ಹೇಳುತ್ತಾನೆ. ಹಾಗಾಗಿ ಡಿಜಿಟಲ್ ಕಾಲದಲ್ಲಿ ವೈಜ್ಞಾನಿಕ ದೃಷ್ಟಿಕೋನವು ಹಿನ್ನಡೆಯನ್ನು ಅನುಭವಿಸುತ್ತಿರುವುದನ್ನು ಕೂಡ ನಾವು ಗಮನಿಸುತ್ತಿದ್ದೇವೆ. COVID-19 ಮಹಾಮಾರಿಯ ಸಮಯದಲ್ಲಾಗಲಿ ಅಥವಾ ಹವಾಮಾನ ಬದಲಾವಣೆಯ ಚರ್ಚೆಗಳಲ್ಲಾಗಲಿ ವಿಜ್ಞಾನಿಗಳು ನೀಡುವ ಅಂಕಿಅಂಶಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಕಡೆಗಣಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳುಗಳನ್ನು ಅಥವಾ ಅತಿರಂಜಕತೆಯ ಸಿದ್ಧಾಂತಗಳನ್ನು ಹರಡುವವರ ಮಾತುಗಳಿಗೆ ಜನ ಹೆಚ್ಚು ನಂಬಿಕೆಯನ್ನು ತೋರಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಶಬ್ದ ಪ್ರಮಾಣವು ಅಂಧಶ್ರದ್ಧೆಯಾಗಿ ಬದಲಾಗಿದ್ದು ಕೆಲವು ಮಾಧ್ಯಮಗಳು ಕೂಡ ಈ ಕಾರಣಕ್ಕಾಗಿಯೇ ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಜನರು ತಮಗೆ ಬೇಕಾದ ಸತ್ಯಗಳನ್ನು ಮಾತ್ರ ಒಪ್ಪಿಕೊಳ್ಳುವ ಎಕೋ ಚೇಂಬರ್ಗಳ ಒಳಗೆ ಬಂದಿಯಾಗಿರುವ ಸಾಧ್ಯತೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ಮಾಹಿತಿಯ ಅತಿಯಾದ ಸುರಿಮಳೆ ಇರುವ ಇಂದಿನ ಕಾಲದಲ್ಲಿ ನಾವು ಹೊಸದಾದ ಆಪ್ತವಾಕ್ಯವನ್ನು ರೂಪಿಸಿಕೊಳ್ಳಬೇಕಿದೆ. ನಾವು ನಮ್ಮ ವಿಮರ್ಶಾತ್ಮಕ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಟುಕೊಂಡರೆ ಮಾತ್ರ ಸುಳ್ಳು ಸುದ್ದಿಗಳ ಈ ಕಾಲದಲ್ಲಿ ಸತ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ. ಅರಿವೇ ನಿಜವಾದ ಅಸ್ತ್ರ ಮತ್ತು ಆ ಅರಿವನ್ನು ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
1: ಪಶುಪಾಲನೆಯಲ್ಲಿ ಈ ಉಣ್ಣೆಗಳ ಕಾಟವನ್ನು ನಾವು ಹೆಚ್ಚು ಕಾಣ್ತೇವೆ. ಉಣ್ಣೆಗಳು ನಮ್ಮ ಜಾನುವಾರುಗಳ ರಕ್ತವನ್ನು ಹೀರಿ ಹಲವಾರು ರೋಗಗಳನ್ನು ಉಂಟು ಮಾಡ್ತವೆ. ಆ ರೋಗಗಳಲ್ಲಿ ಉಣ್ಣೆ ಜ್ವರ, ರಕ್ತಮೂತ್ರ ಕಾಯಿಲೆ, ಅನಾಪ್ಲಾಸ್ಮಾ ರೋಗ, ಮಿಂಚು ರೋಗಗಳು ಬಹಳ ಮುಖ್ಯವಾದಂಥವು. ಉಣ್ಣೆ ಜ್ವರ ಸಾಮಾನ್ಯವಾಗಿ ಮಿಶ್ರತಳಿ ದನಗಳಲ್ಲಿ ಕಂಡುಬರುತ್ತೆ. ರೋಗಕಾರಕ ಜೀವಾಣುಗಳು ಕೆಂಪು ರಕ್ತ ಕಣದಲ್ಲಿ ಇರ್ತವೆ. ಸೋಂಕು ಪೀಡಿತ ಉಣ್ಣೆಗಳು ಆರೋಗ್ಯವಂತ ದನಗಳನ್ನು ಕಚ್ಚಿದಾಗ ರೋಗಕಾರಕ ಜೀವಾಣುಗಳು ರಕ್ತವನ್ನು ಸೇರಿಕೊಳ್ತವೆ. ಈ ಉಣ್ಣೆ ಜ್ವರ ದನಗಳಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತೆ. ಜೊತೆಗೆ ಈ

0: ಪಿತ್ತರಸ ಗ್ರಂಥಿಗಳು ಕೂಡ ಊದ್ಕೊಳ್ತವೆ. ಸಾಮಾನ್ಯವಾಗಿ ದನಗಳಲ್ಲಿ ನಾವು ತೀವ್ರ ಜ್ವರವನ್ನು ಕಾಣಬಹುದು. 105 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಉಷ್ಣಾಂಶವನ್ನು ಕಾಣಬಹುದು. ಹಸಿವು ಇಲ್ಲದೆ ಇರೋವಂಥದ್ದು, ಕಣ್ಣಲ್ಲಿ ನೀರು ಸೋರೋದು, ಮೂಗಿನಲ್ಲಿ ದ್ರವ ಸೋರೋದು, ಮತ್ತು ತೀವ್ರ ರಕ್ತಹೀನತೆ ಕಂಡುಬರುತ್ತೆ. ಈ ಉಣ್ಣೆ ಜ್ವರದ ನಿಯಂತ್ರಣಕ್ಕೆ ದೇಹದ ಮೇಲೆ ಕಂಡುಬರುವಂಥ ಉಣ್ಣೆಗಳನ್ನು ನಿಯಂತ್ರಣ ಮಾಡೋದು ಬಹಳ ಮುಖ್ಯವಾದಂಥ ಕ್ರಮ. ರಕ್ತಮೂತ್ರ ಕಾಯಿಲೆ 6-12 ತಿಂಗಳ ವಯಸ್ಸಿನ ದನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ರೋಗಾಣುಗಳು ಕೆಂಪು ರಕ್ತ ಕಣದಲ್ಲಿ ವೃದ್ಧಿ ಹೊಂದುತ್ತವೆ. ಸೋಂಕು ಪೀಡಿತ ಉಣ್ಣೆಗಳು ಆರೋಗ್ಯವಂತ ದನಗಳನ್ನು ಕಚ್ಚಿದಾಗ ಇವು ರಕ್ತವನ್ನು ಸೇರಿಕೊಳ್ತವೆ. ಈ ಜೀವಿಗಳು ಕೆಂಪು ರಕ್ತ ಕಣಗಳನ್ನು ಒಡೆದು ಅವುಗಳಲ್ಲಿರುವಂಥ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ಹಿಮೋಗ್ಲೋಬಿನನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತವೆ. ಈ ರಕ್ತ ಮೂತ್ರಪಿಂಡಗಳ ಮೂಲಕ ಸೋಸಿ ಮೂತ್ರದ ಮುಖಾಂತರ ವಿಸ್ತರಿಸಲ್ಪಟ್ಟಾಗ ಮೂತ್ರಕ್ಕೆ ಕಾಫಿ ಡಿಕಾಕ್ಷನ್ ಬಣ್ಣ ಬರುತ್ತೆ. ಇನ್ನು ಈ ರಕ್ತ ಮೂತ್ರ ಕಾಯಿಲೆಯ ಲಕ್ಷಣಗಳು ಅಂದರೆ ಅತಿಯಾದ ಜ್ವರ ಕಾಣ್ಬೋದು, ಹಸಿವು ಇಲ್ಲದೆ ಇರುವಂಥದ್ದು, ರಕ್ತಹೀನತೆ, ಅಶಕ್ತತೆ ಕಾಣಿಸ್ಕೊಳ್ಳುತ್ತೆ. ಹಸು ಕಪ್ಪು ಕಂದು ಬಣ್ಣದ ಅಥವಾ ಕಾಫಿ ಡಿಕಾಕ್ಷನ್ ಬಣ್ಣದ ಮೂತ್ರವನ್ನು ವಿಸರಿಸುತ್ತೆ. ಕೊನೆಯ ಹಂತದಲ್ಲಿ ಕಾಮಾಲೆ ಕೂಡ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಸೂಕ್ತವಾದಂಥ ಔಷಧಿಯನ್ನು ಚುಚ್ಚುಮದ್ದಿನ ಮೂಲಕ ಪಶುವೈದ್ಯರ ಸಲಹೆ ಮೇರೆಗೆ ಕೊಡಿಸ್ಬೇಕಾಗತ್ತೆ. ರಕ್ತಹೀನತೆಯನ್ನು ಗುಣಪಡಿಸೋದಕ್ಕೆ ಕಬ್ಬಿಣದ ಅಂಶ ಇರುವಂಥ ಔಷಧಿಯನ್ನು ಮತ್ತು ಪುಡಿಯನ್ನು ಕುಡಿಸ್ಬೇಕಾಗತ್ತೆ. ಅನಾಪ್ಲಾಸ್ಮಾ ರೋಗ ಉಣ್ಣೆಗಳಿಂದ ಹರಡುವಂಥ ರೋಗ. ರೋಗಾಣುಗಳು ರಕ್ತದಲ್ಲಿರುವಂಥ ಕೆಂಪು ರಕ್ತ ಕಣಗಳ ಮೇಲೆ ದಾಳಿ ಮಾಡ್ತವೆ. ಆದರೆ ಇದರ ತೀವ್ರತೆ ಬೆಬೇಸಿಯ ರೋಗಾಣುವಿನಷ್ಟು ಇರೋದಿಲ್ಲ. ಆದ್ದರಿಂದ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಲಕ್ಷಣಗಳಿಗೆ ಬಂದರೆ ಅತಿಯಾದ ಜ್ವರವನ್ನು ನಾವು ಕಾಣ್ಬೋದು. ಸತತವಾಗಿ 2 ವಾರದವರೆಗೂ ಕೂಡ ಅತಿಯಾದ ಜ್ವರ ಕಂಡುಬರುತ್ತೆ. ಹಸುವು ಇಲ್ಲದೇ ಇರುವಂಥದ್ದು, ಕಣ್ಣೀರು ಸುರಿಸೋದು, ರಕ್ತಹೀನತೆ, ನಿಶಕ್ತಿ, ಕಾಮಾಲೆ, ಗರ್ಭಧರಿಸಿದಂಥ ಜಾನುವಾರುಗಳಲ್ಲಿ ಕೆಲವು ಸಂದರ್ಭದಲ್ಲಿ ಗರ್ಭಪಾತ ಕೂಡ ಉಂಟಾಗಬಹುದು. ರೋಗಾಣುಗಳು ದೇಹದಲ್ಲಿ ಬಹಳ ದಿನದವರೆಗೆ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಅನಾಪ್ಲಾಸ್ಮಾ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಮುಖ್ಯವಾಗಿ ಈ ಪಶುಗಳ ದೇಹದ ಮೇಲೆ ಕಂಡುಬರುವಂಥ ಉಣ್ಣೆಗಳನ್ನು ನಾವು ನಿಯಂತ್ರಿಸಬೇಕಾಗತ್ತೆ. ಮಿಂಚು ರೋಗ ಪೀಡಿತ ಜಾನುವಾರುಗಳು ಕೆಲವೊಂದು ಸಂದರ್ಭದಲ್ಲಿ ಮಿಂಚು ಹೊಡೆದಂತೆ ಚಿಕ್ಕ ಪ್ರಚೋದನೆಯೂ ಕೂಡ ಬೆಚ್ಚಿಬಿದ್ದಂತೆ ವರ್ತಿಸ್ತವೆ. ಇದಕ್ಕೆ ಮಿಂಚು ರೋಗ ಅಂತ ಕರೀತಾರೆ. ಟೆಬಾನಸ್ ಜಾತಿಗೆ ಸೇರಿದಂಥ ನೊಣಗಳು ಕಚ್ಚೋ ಮೂಲಕ ಹರಡುವಂಥ ಈ ರೋಗ ವಿಶೇಷವಾಗಿ ಎಮ್ಮೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಮಿಂಚು ರೋಗದ ಲಕ್ಷಣಗಳು ಅಂದರೆ ಆಗಾಗ ಕಂಡುಬರುವಂಥ ಜ್ವರ, ಅಂದರೆ ಇದರ ಒಂದು ಉಷ್ಣಾಂಶ 103 ಡಿಗ್ರಿ ಫ್ಯಾರನ್ಹೀಟ್ನಿಂದ 105 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಇರುತ್ತೆ. ತಲೆ ಸುತ್ತೋದು, ತಲೆಯನ್ನು ಗೋಡೆ ಅಥವಾ ಕಂಬಗಳಿಗೆ ಒತ್ತಿ ಆಸರೆಯಾಗಿ ನಿಲ್ಲೋದು, ಬೆಚ್ಚಿಬೀಳೋದು, ಜೋಲಿ ಹೊಡೆಯೋದು, ರಕ್ತಹೀನತೆ, ನಿಶಕ್ತಿ, ತಾತ್ಕಾಲಿಕ ಕುರುಡುತನದ ಲಕ್ಷಣಗಳನ್ನು ನಾವು ಕಾಣಬಹುದು. ಮುಖ್ಯವಾಗಿ ತಜ್ಞ ವೈದ್ಯರಿಂದ ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು. ರೋಗಾಣುಗಳು ಒಂದೊಂದು ಸಾರಿ ಮೆರಳು ಸೇರಿ ಮೆರಳೇನಾದರೂ ಹಾಳಾದರೆ ಬದುಕೋದು ಬಹಳ ಅಪರೂಪ. ಆದ್ದರಿಂದ ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಕೊಡಿಸ್ಬೇಕು. ಮಿಂಚು ರೋಗದ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಜಾನುವಾರುಗಳ ಮೇಲೆ ಕಂಡುಬರುವಂಥ ನೊಣಗಳನ್ನು ನಿಯಂತ್ರಿಸಬೇಕು. ಕೊಟ್ಟಿಗೆ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಕೆಳಗರೆ ಇಂದು ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558.
2: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಕ್ಕಳುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
3: ಅಯ್ಯೋ ದೇವ್ರೆ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ?
2: ಅನ್ನವೇ ದೇವರು.
1: ಈಗ ಕೇಳಿ ಸ್ವರಮಾಧುರ್ಯ. ಇಂದು ಶಿರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿ, ಛಾಯಾ ತರಂಗಿಣಿ ರಾಗ ಆದಿತಾಳ.

0: ಇದುವರೆಗೆ ಶಿರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ. ಕೆಳಗರೆ ಈ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ಇನ್ನು ಮುಂದೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಕಾರ್ಮಿಕರು ಸಾಮಾನ್ಯವಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಒಂದು ಆ ಊರಲ್ಲೇ ಇದ್ರೆ ಓಕೆ, ಅದರ್ವೈಸ್ ಬೇರೆ ಬೇರೆ ಸ್ಥಳಕ್ಕೆ ವಲಸೆ ಹೋಗಿ ಕೆಲಸ ಮಾಡಿ ಬರ್ತಾರೆ. ಹಾಗಾಗಿ ವಲಸೆ ಕಾರ್ಮಿಕರ ಏನೇನು ಹಕ್ಕುಗಳು ಅವರಿಗಿವೆ ಅದನ್ನು ತಿಳ್ಕೊಳ್ಬೇಕು, ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಯಾವ್ಯಾವ ಕಾನೂನುಗಳಿವೆ ಅಂತನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಸರ್.
3: ವಲಸೆ ಕಾರ್ಮಿಕರು ಅಂದ ಕೂಡಲೇ ನಾವು ವಿಶೇಷವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗ್ತದೆ ಸರ್. ವಲಸೆ ಕಾರ್ಮಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ, ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದು ಮತ್ತೊಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಕೆಲಸ

0: ವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರೆಲ್ಲರೂ ಸಹಿತ ಈ ವಲಸೆ ಕಾರ್ಮಿಕರ ಅದರೊಳಗಡೆ ಒಳಪಡ್ತಾರೆ ಸರ್. ಇವ್ರಿಗೆ ಒಂದು ವಿಶೇಷವಾದಂತಹ ಕಾಯ್ದೆನೇ ಇಟ್ಬಿಟ್ಟಿದ್ದಾರೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗವನ್ನು ನಿಯಂತ್ರಿಸುವ ಮತ್ತು ಅವರ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವ ಕಾನೂನು 1979 ಅಂತೇಳಿ 1979 ಇವ್ರಿಗೆ ಒಂದು ವಿಶೇಷವಾದಂತಹ ಷರತ್ತುಗಳ ಜೊತೆಗೆ ಒಂದು ಕಾಯ್ದೆಯನ್ನ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ ಸರ್. ಜೊತೆಗೆ ವಲಸೆ ಕಾರ್ಮಿಕರು ಅಂದ ಕೂಡ್ಲೆ ಒಂದಿನ ಕೆಲಸ ಮಾಡಿ ಇನ್ನೊಂದಿನ ಹೋಗುವಂತದ್ದಲ್ಲ, ಜೊತೆಗೆ ಆ ಕಾರ್ಯವನ್ನ ನಿರ್ವಹಿಸಿ ಶಾಶ್ವತವಾಗಿ ಇಲ್ಲೇ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಮಿಕರ ಒಳಗಡೆ ಅಂಶದೊಳಗಡೆ ಇವರೆಲ್ಲ ಒಳಪಡ್ತಾರೆ.
1: ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಆ ಒಂದು ಹಕ್ಕು ಕೂಡ ಅವರಿಗಿದೆ.
0: ಖಂಡಿತವಾಗಿ ಖಂಡಿತವಾಗಿ ಕೊಡಬೇಕು ಸರ್. ಈ ಕಾಯ್ದೆ ಒಳಗಡೆ ಅವ್ರ ಮಕ್ಕಳಿಗೂ ಸಹಿತ ಭದ್ರತೆಯನ್ನ ನಾವು ಕೊಡ್ಬೇಕಾಗ್ತದೆ, ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ವಿದ್ಯಾಭ್ಯಾಸವನ್ನ ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಸರ್ಕಾರ ಅವರಿಗೆ ಒಂದು ನಿಗದಿತವಾಗಿ ಸೇವಾ ಷರತ್ತುಗಳಿಟ್ಟಿದೆ, ಈ ಸಮಯದಿಂದ ಈ ಸಮಯದವರೆಗೂ ಮಾತ್ರ ಕಾರ್ಯವನ್ನ ನಿರ್ವಹಿಸಬೇಕು. ಜೊತೆಗೆ ಅವರಿಗೆ ರಜಾ ದಿನಗಳಾಗ್ಬೋದು ಅಥವಾ ಅವರ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಆಗ್ಬೋದು, ಎಲ್ಲವನ್ನೂ ಸಹಿತ ಏನ್ ಕಾರ್ಮಿಕ ಇಲಾಖೆಯಿಂದ ಒಳಪಡುವಂತಹ ಕಾರ್ಮಿಕರಿಗೇನಿದ್ದಾರೆ ಅವೆಲ್ಲವೂ ಸಹಿತ ವಲಸೆ ಕಾರ್ಮಿಕರಿಗೂ ಸಹಿತ ಅನ್ವಯ ಆಗ್ತದೆ ಸರ್.
1: ಒಂದು ಊರಿಂದ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ವಲಸೆ ಕಾರ್ಮಿಕ ಮಕ್ಕಳಿಗಾಗಿನೇ ಶಾಲೆಗಳನ್ನ ಅಲ್ಲಿ ಆ ಒಂದು ಶಿಕ್ಷಣ ಕೊಡೋ ವ್ಯವಸ್ಥೆ ಆಗ್ಲೇಬೇಕು. ಅಲ್ಲಿ ಶಾಲೆಗಳು ಅಡ್ಮಿಷನ್ ನಿರಾಕರಣೆ
0: ಮಾಡೋಂಗಿಲ್ಲ. ಈ ಅಂತಾರಾಜ್ಯ ವಲಸೆ ಕಾರ್ಮಿಕರಾಗ್ಬೋದು ಅಥವಾ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರಾಗ್ಬೋದು, ಏನಾದ್ರೂ ಒಂದು ವೇಳೆ ಆ ಕಾರ್ಮಿಕರಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ಬೋದು ಅಥವಾ ಕಾನೂನ ಉಲ್ಲಂಘನೆ ಮಾಡಿ ಅವರಿಗೆ ದೌರ್ಜನ್ಯ ಆಗ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ನಿರಾಕರಣೆ ಆಗ್ಬೋದು, ಇವೆಲ್ಲವನ್ನೂ ಸಹಿತ ಮಾಡಿದಾಗ ಅವರಿಗೆ 1 ವರ್ಷದವರೆಗೂ ಜೈಲ್ ಶಿಕ್ಷೆ, ಜೊತೆಗೆ 1,000 ದಂಡ, ಜೊತೆಗೆ ವಲಸೆ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗಳು ಅವ್ರಿಗೆ ಪ್ರತಿದಿನ 100 ರೂಪಾಯಿ ರೀತಿ ದಂಡವನ್ನ ವಿಧಿಸುವಂತಹ ಕಾನೂನು ಇದೆ ಸರ್.
1: ಅಂದ್ರೆ ಅವ್ರಿಗೆ ಶೋಷಣೆ ಮಾಡಿದ್ರೆ ಯಾರು ಶೋಷಣೆ ಮಾಡ್ತಿರ್ತಾರೆ ಅವರು ದಂಡ ಕೊಡ್ಬೇಕಾಗುತ್ತೆ
0: ಪರ್ ಡೇ.
1: ಹೀಗೆ ವಲಸೆ ಕಾರ್ಮಿಕರಿಗೂ ಕೂಡ ಅನೇಕ ಹಕ್ಕುಗಳಿವೆ, ಅವರಿಗೂ ಕೂಡ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಆ ಹಕ್ಕು ನೀಡುವಲ್ಲಿ ಏನಾದರೂ ತೊಂದರೆ ಆದ್ರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದಿರಿ ತಾವು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮಂಜೇಶ್ ಅವರೇ. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater screen.

0: ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900902
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್.

0: ಗ್ರಾಹಕ ಸಾಲ ಸೌಲಭ್ಯ ಸಿನ್ಸ್ 1975 ಅಭಿಲಾಷ್ ಸ್ಟೋರ್ ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಬೀರುಗ ಚೊಪ್ಪಡಿಕೊಲ್ಲಿಲುಳ್ಳ ಶ್ರೀ ಪಾಲ್ಪಾರ್ ಚಾಮುಂಡಿ ವಿಷ್ಣುಮೂರ್ತಿ ದೇವಡ ಕಾಲ್ತ ನಮ್ಮೆರ ಮಾರಿಪತ್ಲು ಇಂದು ಒಯ್ಪತ್ತು ಕೊಡಿಮರ ನಿಪ್ಚುಡೋ ನಾಳಿಲಿಂಜಿ ಒಯ್ಬದಂಗೆತ್ತನೆ ಪಲತರ ಪೂಜೆ ಬಳಕ ಪತ್ತಂಗ ದೇವಕೊಳಿಪ ನಮ್ಮ ಪನ್ನೊಂದು ಪಿಂಜ ಪನ್ನೆರಡಂಗು ಶ್ರೀ ಪಾಲ್ಪಾರ್ ಚಾಮುಂಡಿ ಪಿಂಜ ವಿಷ್ಣುಮೂರ್ತಿ ದೇವಡ ತೆರೆ ನಡಪ ಭಕ್ತಂಗೆಲ್ಲ ಬಂತು ದೇವಡ ಆಶೋದ ಪಡೆದೋಣದು ಚೆಕ್ಕೇರ ನಾಣಯ್ಯ ಸಂಸಾರ ಪಿಂಜ ಒಕ್ಕಕಾರ ಕಟ್ಟಣಿತ.
3: ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

ತೆಲುಗರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಸೇನಾ ಸ್ಮರಣೆಯಲ್ಲಿ ಅಯ್ಯಂಗೇರಿ ಪುಲಿಕೋಟು ಗ್ರಾಮದ ಮುಕ್ಕಾಟಿನ ಎಸ್ ಪೂಣಚ್ಚ ಅವರ ಸೇನಾ ಅನುಭವ ಕೇಳುವಿರಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇ.
1: ಅಮ್ಮ ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
1: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
5: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
3: ಓ, ಅದ್ ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ನಿಮ್ಮೊಡನಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ್ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಈಗ ವಾರ್ತೆಗಳ ವಿವರ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆಯನ್ನು ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹೋಮಿಯೋಪತಿ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುತ್ತದೆ. ಇಂದು ಹೋಮಿಯೋಪತಿಯಲ್ಲಿ ವೈದ್ಯಕೀಯ ಸಂಶೋಧನೆಯನ್ನು ಉತ್ತೇಜಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ದಿಮತ್ತೆ ಬಳಸಿಕೊಳ್ಳುವ ಹಾಗೂ ಅದರ ಫಲಿತಾಂಶಗಳನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಅವಶ್ಯಕತೆ ಇದೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಬಲವಾದ ಸ್ಥಾನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದರು. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208 ಕೋಟಿ 67 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ

0: ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತುರ್ತು ಕಾಮಗಾರಿಗಳಿಗಾಗಿ ಪುನಃ 72 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಪ್ರಸಕ್ತ ಸಾಲಿನ ಹೊಸ ಕಾಮಗಾರಿಗಳ ಜೊತೆಗೆ ಈ ಹಿಂದೆ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಂಡಿದ್ದ ಕಾಮಗಾರಿಗಳ ಬಾಕಿ ಪಾವತಿಗಾಗಿ ವಿನಿಯೋಗಿಸಲಾಗುವುದು ಎಂದಿದ್ದಾರೆ. ಬೇಸಿಗೆಯ ತೀವ್ರತೆಯಿಂದ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಲಭ್ಯವಿರುವ ಕೊಳವೆ ಬಾವಿಗಳ ಆಳ ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಮೂಲಗಳಿಲ್ಲದ ಕಡೆಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆಯಲು ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಅನುಮತಿ ನೀಡಲಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಭೂ ವಿಜ್ಞಾನಿಗಳ ವರದಿ ಆಧರಿಸಿ ಹೊಸ ಕೊಳವೆ ಬಾವಿ ಕೊರೆಯಲು ಹಾಗೂ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ಆರ್ಥಿಕ ಸಂಹಿತೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾಮಗಾರಿಗಳ ಭೌತಿಕ ಪ್ರಗತಿಯನ್ನು ಆಧರಿಸಿ ಮಾತ್ರ ಬಿಲ್ಗಳನ್ನು ಪಾವತಿಸಲು ಹಾಗೂ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನಹರಿಸಬೇಕು. ರಸ್ತೆ ನಿರ್ವಹಣೆಗಾಗಿ ಸರ್ಕಾರ ಸಾಕಷ್ಟು ಹಣ ನೀಡಿದ್ದರೂ ಅದರ ಸದ್ಬಳಕೆಯಾಗದಿರುವುದು ಬೇಸರದ ಸಂಗತಿ ಎಂದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕು. ಕೊಡಗು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 110 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೂಲಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ವಿದ್ಯುತ್ ಅತಿ ಮುಖ್ಯವಾಗಿದ್ದು ಆ ನಿಟ್ಟನಲ್ಲಿ ಸ್ಥಳೀಯರ ಸಲಹೆ ಮಾರ್ಗದರ್ಶನ ಪಡೆದು ಅಭಿವೃದ್ದಿಗೆ ಒತ್ತು ನೀಡಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಹೋಂಸ್ಟೇ ಪ್ರಾರಂಭಿಸಲು ಕೆಟಿಟಿಎಫ್ 2015 ಕಾಯ್ದೆಯಂತೆ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ, ಕಮಲಾಪುರ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ಇತರೆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳದೆ ಹಲವು ಹೋಂಸ್ಟೇಗಳು ಕಾರ್ಯನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಅಧಿಕೃತ ಅನುಮೋದನೆ ಅಥವಾ ನೋಂದಣಿ ಮಾಡಿಕೊಳ್ಳದೆ ಇರುವ ಹೋಂಸ್ಟೇಗಳನ್ನು ಅನಧಿಕೃತ ಹೋಂಸ್ಟೇಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೋಂಸ್ಟೇಗಳನ್ನು ಕಾನೂನುಬದ್ದವಾಗಿ ಮುಂದುವರಿಸಲು ಆಸಕ್ತಿ ಇರುವ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಹೋಂಸ್ಟೇ ನೋಂದಣಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ತಿಳಿಸಿದೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದೇ ಕಾರ್ಯಾಚರಣೆಯಲ್ಲಿರುವ ಹೋಂಸ್ಟೇಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಹೋಂಸ್ಟೇ ಮಾಲೀಕರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಕೊಠಡಿಗಳನ್ನು ನೀಡಿರುವುದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮೇ ತಿಂಗಳಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೀವ್ರವಾದ ತಾಪಮಾನದಿಂದ ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಕಡು ಬಿಸಿಲಿರುವ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳ ಮೈಮೇಲೆ ನೀರನ್ನು ಸಿಂಪಡಿಸುವುದರ ಜೊತೆಗೆ ಒದ್ದೆಯಾದ ಗೋಣಿಚೀಲಗಳನ್ನು ಹೊದಿಸಬೇಕು. ಕೊಟ್ಟಿಗೆಯ ಮೇಲ್ಛಾವಣಿಗೆ ಸುಣ್ಣದ ಲೇಪನ ಮಾಡುವುದರಿಂದ ಅಥವಾ ತೆಂಗಿನ ಗರಿಗಳನ್ನು ಹೊದಿಸುವುದರಿಂದ ತಾಪಮಾನವನ್ನು ಕಡಿಮೆ ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಪೂರಕಗಳನ್ನು ನೀಡಬೇಕು. ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಜಾನುವಾರುಗಳನ್ನು

0: ಬಿಸಿಲಿಗೆ ಬಿಡದೆ ಮರಗಳ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಏಪ್ರಿಲ್ 23ರಿಂದ ದನಕರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು ಮೇ 22ರವರೆಗೆ ರಾಸುಗಳಿಗೆ ಲಸಿಕೆಯನ್ನು ಹಾಕಲಾಗುವುದು ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಇಮ್ರಾನ್ ಎನ್ಕೆ ತಿಳಿಸಿದ್ದಾರೆ. ಈ ಕುರಿತು ಅವರು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 23/4/2026 ದಿನಾಂಕ 22/5/2026 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಉಚಿತವಾಗಿ 9ನೆಯ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆ ವಿರುದ್ಧ ಲಸಿಕಾ ಅಭಿಯಾನವನ್ನು ನಡೆಸಲಾಗುವುದು. ಜಿಲ್ಲಾದ್ಯಂತ ಒಟ್ಟು 93 ಸಂಸ್ಥೆಗಳ ಪೈಕಿ 212 ಲಸಿಕೆದಾರರು ನಿಮ್ಮ ರಾಸುಗಳಿಗೆ ಅಂದರೆ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಬೆಳಿಗ್ಗೆ 6:00 to 10:30 ತಮ್ಮ ಮನೆ ಬಾಗಿಲಿಗೆ ಆಗಮಿಸುತ್ತಾರೆ. ಎಲ್ಲಾ ಹೈನು ಮಾಲೀಕರಿಗೆ ನನ್ನ ಕಳಕಳಿ ವಿನಂತಿ ಏನೆಂದರೆ ತಮ್ಮ ಹೈನು ರಾಸುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸಿ ಹಾಗೂ ನಮ್ಮ ಲಸಿಕೆದಾರರನ್ನು ಸ್ಪಂದಿಸಲು ನಾನು ಕೋರುತ್ತೇನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ನಗರದ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯ ಹತ್ತಿಕುಣಿ ಕ್ರಾಸ್ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗೆ ಸೇರಿದ ಗೋಡನ್ವೊಂದರಲ್ಲಿ ರಾತ್ರಿ ಪಾಳೆಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಕ್ಕಳನ್ನು ರಕ್ಷಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹರ್ಷವರ್ಧನ್ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದಲ್ಲಿ ಸಾಮಾಜಿಕ ನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಸಮಾಜವನ್ನು ಸುಧಾರಿಸಲು ಅವಕಾಶವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿರಂಗಪ್ಪ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ 100 ದಿನಗಳ ಕೂಲಿ ಕೆಲಸದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಭೂಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಮಡಿಕೇರಿ ಕಂಪನಾಂಕ FM 103.1 MHz.

0: ಸಮಯ 7:16:15. ಕೆಳಗಡೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಹಾಗೆಯೇ 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0%.

0: ಪರ್ಸೆಂಟ್ ಇಂಟ್ರೆಸ್ಟ್, ಜೀರೋ ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀದೇವರ ಬಿಂಬ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು ಇದೇ 8ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬುಧವಾರ ಬೆಳಿಗ್ಗೆ ಬಿಂಬಶುದ್ಧಿ ಕಲಶ ಪೂಜೆ, ಪ್ರಾಯಶ್ಚಿತ ಹೋಮ, ಶಾಂತಿ ಹೋಮ, ಮಧ್ಯಾಹ್ನ ಪೂಜೆ, ಸಂಜೆ 7 ಗಂಟೆಯಿಂದ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು, ಅವಂದೂರು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇಲಿಟಿ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ
3: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: April 21 ನಿಧನರಾದ ಕಾಂತೂರು ಗ್ರಾಮ ಕಲ್ಲುಮುಟ್ಲು ದಿವಂಗತ ವೆಂಕಟೇಶ್ ಸಾಬು ಅವರ ಪತ್ನಿ ಯಶೋಧರಿ ಪ್ರೇಮ ಅವರ ತಿಥಿ ಕರ್ಮಾಂತರನ ಇದೇ 7ರಂದು. ನಾಳೆ ಗುರುವಾರ ಹಗಲು 11 ಗಂಟೆಗೆ ಕಾಂತೂರು ಗ್ರಾಮಲ್ಲಿರುವ ಮೃತರ ಸೊಗ್ರಲ್ಲಿ ನಡೆಸುವೆ. ಕುಟುಂಬದವು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದ ಅಂತ ತಿಳ್ಕೊಂಡು ಬರೋ ಕೂತ ಮೃತರ ಮಕ್ಕ, ಅಳಿಯಂದಿರು, ಸೊಸೆ, ಮೊಮ್ಮಕ್ಕ ಮತ್ತು ಕುಟುಂಬದವು ಕೇಳಿಕೊಂಡಳು.
1: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ, ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್

0: ಫರ್ನಿಚರ್ ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
2: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
3: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
4: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ, ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
6: ಬೀರುಗಾ ಚೊಪ್ಪಡಿ ಕೊಲ್ಲಿಲುಳ್ಳ ಶ್ರೀ ಪಾಲ್ಪಾರ್ ಚಾಮುಂಡಿ ವಿಷ್ಣುಮೂರ್ತಿ ದೇವಡ ಕಾಲ್ತರ ನಮ್ಮರ ಮಾರಿಪತ್ಲು ಇಂದು ಒಯ್ಪತ್ತು ಕೊಡಿಮರ ನಿಪ್ಚುಡೋ ನಾಳೆ ನಿಂಜಿ ಒಯ್ಬದಂಗೆತ್ತನೆ ಪಲತರ ಪೂಜೆ ಬಳಕು ಪತ್ತಂಗ ದೇವ ಕೊಳಿಪ ನಮ್ಮ ಪನ್ನೊಂದು ಪಿಂಜ ಪನ್ನೆರಡಂಗ ಶ್ರೀ ಪಾಲ್ಪಾರ್ ಚಾಮುಂಡಿ ಪಿಂಜ ವಿಷ್ಣುಮೂರ್ತಿ ದೇವಡ ತೆರೆ ನಡಪ ಭಕ್ತಂಗೆಲ್ಲ ಬಂತು ದೇವಡ ಆಶೋದ ಪಡೆದೋಣದು ಚೆಕ್ಕೇರ ನಾಣಯ್ಯ ಸಂಸಾರ ಪಿಂಜ ಒಕ್ಕಕಾರ ಕಟ್ಟಣಿತ.
7: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723-1141 ಅಥವಾ 9845866528.
6: ಪೆಗ್ಗಳ ಗ್ರಾಮತ್ಲು ಚಾಮುಂಡಿ ತೆರೆ ಪಿಂಜ ಅಚ್ಚಪ್ಪಂಡ ಒಕ್ಕಡ ಕಾರಣ ತೆರೆ ಇದೇ ಎಟ್ಟು ಪಿಂಜ ಒಯ್ಬದಂಗ ನಡಪ ಎಟ್ಟಾಂಗ ಬೊಳ್ಳಿ ಅಚ್ಚ ಬೈಟ್ ಮೇಲೇರಿಕ ತಿತ್ತು ಬೆಪ್ಪೋ ಒಯ್ಬದಂಗ ಚೆನಿ ಅಚ್ಚ ಪೊಲಕ ಮೇಲೆರಿಬುವೋ ಪಿಂಜ ಮಜ್ಜಂತ್ರ ಮೀದ ಅಚ್ಚಪ್ಪಂಡ ಒಕ್ಕತ್ರ ಅಜ್ಜಪ್ಪ ತೆರೆ ಕುಂಜನ್ ಚಾಮುಂಡಿ ತೆರೆ ನಡಪ ಊರು ನಾಡುಕಾರ ಬಿಂದು ಚಂಗಾದ್ಯ ಭಕ್ತಾದಿ ಎಲ್ಲ ಬಂತು ದೇವಡ ಆಶ್ವಾದ ಪಡೆದೋಣದು ಪೆಗ್ಗಳ ಊರುಕಾರ ಕಟ್ಟಂಡಿತ.
8: Start your journey at Coorg Institute of PU College, Ponnampet, Kodagu. Admissions are now open for Science, PCMB, PCMC and Commerce, EBAC, EBAB. Exclusive integrated coaching for CET, NEET, JEE and NDA all under one roof. With hostel facilities for boys and girls. Bus service from Hunsur, Piriyapatna and across Coorg. If you are an achiever, grab special fee concessions for excellence in academics and extracurriculars. For more information, visit Coorg Institute of PU College, Ponnampet, Kodagu or call 9611-55457.
9: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
10: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
9: ಎಲ್ಲೇ ಅದು?
10: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
6: ಬಲ್ಲಮಾವಟಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ ದೇವಿಯ ಗರ್ಭಗುಡಿ ಹಾಗೂ ಮುಖಮಂಟಪ ಕಾಮಗಾರಿ ಸಂಪೂರ್ಣಗೊಂಡಿದ್ದು

0: ಪುನಃ ಪ್ರತಿಷ್ಠಾಪನೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಇಂದಿನಿಂದ 9ನೇ ತಾರೀಕಿನವರೆಗೆ ಶ್ರೀ ದಿವಾಕರ ಭಟ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಇಂದು ಬುಧವಾರ ಸಂಜೆ ವಿವಿಧ ಪೂಜಾ ಕಾರ್ಯಗಳೊಂದಿಗೆ ಆರಂಭಗೊಂಡು 8ರಂದು ಶುಕ್ರವಾರ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪಟ್ಟಣಿ ಹಬ್ಬ ನಡೆಯಲಿದೆ. 8ರಂದು ಮಧ್ಯಾಹ್ನ ಸರೋಜಮ್ಮ ಮತ್ತು ಮಕ್ಕಳಿಂದ ಅನ್ನದಾನವಿದೆ. 9ರಂದು ಶನಿವಾರ ದೇವಿಯ ಅವಭೃತ ಸ್ನಾನ, ನೃತ್ಯಬಲಿ, ಮಹಾಪೂಜೆ. ರಾತ್ರಿ ಬುಟ್ಟೋಳಂಡ ದೇವಿ ದೇವಯ್ಯ ಮತ್ತು ಸಂಸಾರದವರಿಂದ ಅನ್ನದಾನವಿದೆ. 10ರಂದು ಭಾನುವಾರ ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಬಲ್ಲಮಾವತಿ ಶ್ರೀ ಭಗವತಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೊಡಗು ಗೌಡ ಯುವ ವೇದಿಕೆ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಕೂಡು ಕೂಟಲಿ ಮೇ ತಾರೀಕು 15 ಮತ್ತು 16ಕ್ಕೆ 2 ದಿನ ಇದೆ. ಸುರ್ಣಸಲ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವಕ್ಕೆ ಮಿಸ್ಟರ್ ಗೌಡ ಮಿಸ್ ಗೌಡತಿ ಪೈಪೋಟಿ ಏರ್ಪಾಡಾಟು. ಪೈಪೋಟಿಲಿ ಟೀನೇಜ್ ಕೆಟಗರಿ 12ರಿಂದ 19 ವಯಸ್ಸಿನೊಳಗೆ, ಮಿಸ್ ಕೆಟಗರಿ 20 ವಯಸ್ಸಿನ ಮೇಲೆ ಮದುವೆ ಆಗಿರಕಾದು, ಮಿಸ್ಸೆಸ್ ಕೆಟಗರಿ ವಿಭಾಗದಲ್ಲಿ 20 ವಯಸ್ಸಿನ ಮೇಲೆ ಇರೋಕು, ಮಿಸ್ಟರ್ ಕೆಟಗರಿ ವಿಭಾಗದಲ್ಲಿ 20 ವಯಸ್ಸಿನ ಮೇಲೆ ಇರೋಕು. ಭಾಗವಹಿಸಿಕೆ ಕುಸಿರವು ಹಂಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಸಂಪರ್ಕಿಸಿ ಪುದಿಯ ನೆರವನ ರೇವತಿ ರಮೇಶ್. ಮೊಬೈಲ್ 9663254829. ಮೂಟೆರ ಪುಷ್ಪವತಿ ರಮೇಶ್ 9844963858. ಸೋನಿ ಪರಿಚನ 7676452107.
2: ಚೆನ್ನಂಗಿ ಗುಡ್ಲೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ 19ನೇ ವರ್ಷದ ವಾರ್ಷಿಕೋತ್ಸವ ಇದೇ ಮೇ 8 ಮತ್ತು 9ರಂದು ಬಿಳಿಗೇರಿಯ ಶ್ರೀ ಉದಯಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ. ಆ ಪ್ರಯುಕ್ತ ದಿನಾಂಕ 8ರಂದು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ತಂತ್ರಿಗಳು ಹಾಗೂ ಪರಿವಾರದವರ ಆಗಮನ. ಪಂಚಗವ್ಯ, ಸ್ಥಳ ಶುದ್ಧಿ, ಪುಣ್ಯಾಹ, ಪ್ರಾರ್ಥನೆ, ಗಣಪತಿ ಹೋಮ, ದುರ್ಗಾಪೂಜೆ, ಮಹಾಪೂಜೆ, ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ. ದಿನಾಂಕ 9ರಂದು ಶನಿವಾರ ಬೆಳಗ್ಗೆ 9 ಗಂಟೆಗೆ ಗಣಪತಿ ಹೋಮ, ನವಕ ಕಲಶ, ರುದ್ರಾಭಿಷೇಕ, ನಾಗತಂಬಿಲ. 11 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಸೆಟ್ಟೇಜನ ಶ್ರೀಮತಿ ಮತ್ತು ಶ್ರೀ ಅರುಣ್ ಕುಮಾರ್ ಹಾಗೂ ಮಕ್ಕಳು. ನಾಳಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಅಧ್ಯಕ್ಷರು, ಕಾರ್ಯದರ್ಶಿ, ಅರ್ಚಕರು, ಸಮಿತಿಯವರು ಕೇಳಿಕೊಂಡಿದ್ದಾರೆ.
3: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
4: ಆಕಾಶವಾಣಿಗೆ 90ರ ಸಂಭ್ರಮ.
5: ಆಕಾಶವಾಣಿಗೆ 90ರ ಸಂಭ್ರಮ.

0: ಯಶಸ್ಸು.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
2: ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ
2: ಟ್ಯೂನ್ ಮಾಡಿ FM 103.1 MHz ಕಂಪನಾಂಕದಲ್ಲಿ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಆಕಾಶವಾಣಿಗೆ 90ರ ಸಂಭ್ರಮ.
3: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
5: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: April 21 ನಿಧನರಾದ ಕಾಂತೂರು ಗ್ರಾಮ ಕಲ್ಲುಮುಟ್ಲು ದಿವಂಗತ ವೆಂಕಟೇಶ್ ಸಾಬು ಅವರ ಪತ್ನಿ ಯಶೋಧರಿ ಪ್ರೇಮ ಅವರ ತಿಥಿ ಕರ್ಮಾಂತರನ ಇದೇ 7. ನಾಳೆ ಗುರುವಾರ ಹಗಲು 11 ಕಾಂತೂರು ಗ್ರಾಮಲ್ಲಿರುವ

0: ಮೃತರ ಸ್ವಗೃಹದಲ್ಲಿ ನಡೆಸುವೆ. ಕುಟುಂಬದವು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದ ಅಂತ ತಿಳ್ಕೊಂಡು ಬರೋ ಕೂತ ಮೃತರ ಮಕ್ಕ ಅಳಿಯಂದಿರ ಸೊಸೆ ಮೊಮ್ಮಕ್ಕ ಮತ್ತು ಕುಟುಂಬದವು ಕೇಳಿಕೊಂಡಳು.
1: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
3: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು. ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತರ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
0: ಆಕಾಶವಾಣಿ ಮಡಿಕೇರಿ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ವಾರ್ತೆಗಳ ವಿವರ. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಮಿಷನ್ ಸರ್ಕಾರದ 5F ಮಿಷನ್ ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಹತ್ತಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳಕ್ಕೆ ಗಮನಹರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾದ ಹೆಚ್ಚಿನ ಇಳುವರಿ ನೀಡುವ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಜೊತೆಗೆ ಆಧುನಿಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳ ದೊಡ್ಡ ಪ್ರಮಾಣ

0: ಅಳವಡಿಕೆ ಉತ್ತೇಜಿಸುತ್ತದೆ. ಈ ಯೋಜನೆಯು ಸುಮಾರು 32 ಲಕ್ಷ ಹತ್ತಿ ಬೆಳೆಯುವ ರೈತರಿಗೆ ಪ್ರಯೋಜನ ನೀಡುತ್ತದೆ ಮತ್ತು 2030-31 ವೇಳೆಗೆ ಹತ್ತಿ ಉತ್ಪಾದನೆಯನ್ನು 498 ಲಕ್ಷ ಬೇಲ್ಗಳಿಗೆ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಕೇಂದ್ರ ಸಚಿವ ಸಂಪುಟವು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅನ್ನು ಸಹ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಸಮತೋಲನಗಳನ್ನು ನಿರ್ವಹಿಸಲು ವ್ಯವಹಾರಗಳಿಗೆ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ 100% ಸಾಲ ಖಾತ್ರಿ ನೀಡಲಾಗುವುದು ಮತ್ತು ಎಂಎಸ್ಎಂಇ ಹೊರತುಪಡಿಸಿ ಮತ್ತು ವಿಮಾನಯಾನ ವಲಯಕ್ಕೆ 90% ಗ್ಯಾರಂಟಿಯನ್ನು ವಿಸ್ತರಿಸಲಾಗುವುದು. ಅರ್ಹ ಸಾಲಗಾರರಿಗೆ ವಿಸ್ತರಿಸಲಾದ ಹೆಚ್ಚುವರಿ ಸಾಲ ಸೌಲಭ್ಯದ ಅಡಿಯಲ್ಲಿ ಡಿಫಾಲ್ಟ್ ಆಗಿರುವ ಮೊತ್ತಕ್ಕೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ಯಾರಂಟಿ ವ್ಯಾಪ್ತಿಯನ್ನು ನೀಡುತ್ತದೆ. ಜೊತೆಗೆ ಕೇಂದ್ರ ಸಚಿವ ಸಂಪುಟ 2026-27 ಸಕ್ಕರೆ ಹಂಗಾಮಿನಲ್ಲಿ ಕಬ್ಬಿಗೆ ಕ್ವಿಂಟಾಲ್ಗೆ 365 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದು 10.25% ಮೂಲ ರಿಕವರಿ ದರವನ್ನು ಆಧರಿಸಿದೆ. ಈ ನಿರ್ಧಾರವು ಸುಮಾರು 5 ಕೋಟಿ ಕಬ್ಬು ರೈತರಿಗೆ ಸಕ್ಕರೆ ಗಿರಣಿಗಳಲ್ಲಿ ಮತ್ತು ಸಂಬಂಧಿತ ಪೂರಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ನೀಡುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಇನ್ನು 2 ಸೆಮಿಕಂಡಕ್ಟರ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅವುಗಳಲ್ಲಿ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಆಧರಿಸಿದ ದೇಶದ ಮೊದಲ ವಾಣಿಜ್ಯ ಮಿನಿ ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌಲಭ್ಯ ಮತ್ತು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಲಭ್ಯ ಸೇರಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ಈ ಕಾಮಗಾರಿ 2030-31 ವೇಳೆಗೆ ಪೂರ್ಣಗೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಸರ್ಕಾರ ರಚನೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನವಾದ ಇದೇ 9ರಂದು ಹೊಸ ಸಚಿವ ಸಂಪುಟ ಸದಸ್ಯರು ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ಅವರ ತಮಿಳಿಗ ವೆಕ್ಟ್ರಿ ಕಳಗಂ ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರು ಚೆನ್ನೈ ಬಳಿಯ ಪನೈಯೂರ್ನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಅವರನ್ನು ತಮ್ಮ ನಾಯಕನನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮಧ್ಯೆ ನಿರ್ಗಮಿತ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದು ಅವರು ಅದನ್ನು ಅಂಗೀಕರಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಹೊಸ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆ ಆರಂಭಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆಗಾಗಿ ಚರ್ಚೆ ಮುಂದುವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಬಬಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂಬಂಧ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಮತ್ತು ಸುಳ್ಳು ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ದಕ್ಷಿಣ ಕೋಲ್ಕತ್ತಾದ ಜಿಲ್ಲಾ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಸಂಪೂರ್ಣ ಎಣಿಕೆ ಪ್ರಕ್ರಿಯೆ ಆಯೋಗದ ನಿಯಮಗಳಿಗೆ ಅನುಸರಿಸಿ

0: ಸರವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಡೀ ಪ್ರಕ್ರಿಯೆಯು ಮುಕ್ತ, ನ್ಯಾಯಯುತ ಮತ್ತು ಪಾರದರ್ಶಕವಾಗಿತ್ತು. ಪ್ರತಿಯೊಂದು ಹಂತವನ್ನು ಕಾನೂನಿನ ಕಟ್ಟುನಿಟ್ಟಿನ ಅನುಸರಣೆಯ ಅಡಿಯಲ್ಲಿ ನಡೆಸಲಾಗಿದೆ. ಎಣಿಕೆಯ ಸಮಯದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಆಫ್ ಮಾಡಲಾಗಿದೆ ಎಂಬ ಆರೋಪ ಸ್ಪಷ್ಟವಾಗಿ ನಿರಾಕರಿಸಲಾಗಿದ್ದು, ಕ್ಯಾಮರಾಗಳು ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ದರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿ ಅಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಈ ಅನುಮೋದನೆಯ ಒಟ್ಟು ಎಂಎಸ್ಪಿ ಮೌಲ್ಯವು 69 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಸೂರ್ಯಕಾಂತಿ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಪಡೆಯುವುದು ಖಾತ್ರಿಯಾಗಿದೆ. 2025-26 ಹಿಂಗಾರು ಋತುವಿನಲ್ಲಿ ಮಹಾರಾಷ್ಟದಲ್ಲಿ ಬೆಳೆಯ ಗರಿಷ್ಠ ಖರೀದಿ ಮಿತಿಯನ್ನು ಸರ್ಕಾರ 8,00,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ. ಸರ್ಕಾರವು ಮಹಾರಾಷ್ಟದಲ್ಲಿ ಬೆಳೆಯ ಖರೀದಿ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸಿದೆ. ಮೇ 29ರವರೆಗೆ ಖರೀದಿಗಳನ್ನು ಮುಂದುವರೆಸಲು ಅವಕಾಶ ನೀಡಿದೆ. ಬೆಲೆ ಖಾತರಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಮಾರುಕಟ್ಟೆಯ ಏರಿಳಿತ ತಗ್ಗಿಸುವ ಮೂಲಕ ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮಗಳು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸುವುದು ಪ್ರಮುಖ ಆದ್ಯತೆಯಾಗಿದೆ ಉಳಿದಿದೆ ಎಂದು ಸರ್ಕಾರ ಹೇಳಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ನ್ನು ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಹೆಚ್ಚಿಸಲಾಗುವುದು ಎಂದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು 15 ಎಸೆತ ಬಾಕಿ ಇರುವಂತೆಯೇ ಕೇವಲ 2 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಸೋಮವಾರಪೇಟೆ ತಾಲೂಕು ಐಗೂರು ಎಡವಾರೆ ಗ್ರಾಮದ ಕೀಜನ ಜೋಯಪ್ಪ ಅವರ ಪುತ್ರ ನವೀನ್ ಅವರು 40ನೇ ವರ್ಷ ಪ್ರಾಯದಲ್ಲಿ ಮೊನ್ನೆ ಸೋಮವಾರ ಜಮ್ಮುವಿನ ಪುಲ್ವಾಮದಲ್ಲಿ ನಿಧನರಾದರು. ಯೋಧ ಕೀಜನ ನವೀನ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹ ಎಡವಾರೆಯಲ್ಲಿ ನಡೆಯಲಿದೆ. ಚೇರಂಗಾಲ ಗ್ರಾಮದ ಶಿರ್ಕಜೆ ದಿವಂಗತ ಕುಶಾಲಪ್ಪ ಅವರ ಪತ್ನಿ ಭೋಜಮ್ಮ ಅವರು ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ನಿಧನರಾದರು. 87 ವರ್ಷ ಪ್ರಾಯದ ಸಿರಕಜೆ ಭೋಜಮ್ಮ ತವರುಮನೆ ಪಾಕಮುಕ್ಕಾಟಿ. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯೊಳಗೆ ಚೇರಂಗಾಲದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮುಟ್ಲು ಗ್ರಾಮ ಕರಳನ ಉದಿಯಂಡ ಪೌತಿ ಗಪ್ಪು ಪೂವಯ್ಯ ಐಂಡ ಪೊಣ್ಣು ಸುಶೀಲಾ ಅಯ್ಯಂಗ ನಿನಾದ ಮರಣಪಟ್ಟತೆ. 54 ವಯತ್ರ ಉದಿಯಂಡ ಸುಶೀಲಾ ತಾಮನೆ ನಾಪಂಡ ಇಂಗಡ ಆಕಿರಿಕಾರೆ ಇಂದು ಮಜ್ಜನ ಮುಟ್ಲು ಗ್ರಾಮತ್ತುಳ್ಳ ಒಕ್ಕ ತೂಟಗಳತ್ತು ನಡಪ. ಕೋಕೇರಿ ಕಾರಳಾನ ಸಿದ್ದಾಪುರತ್ಲು ವಾಸಯಂಜ ಚಾನಂಡ ಪೌತಿ ಭೀಮಯ್ಯ ಐಂಡ ಪೊಣ್ಣು ಯಶೋಧ ಅಯ್ಯಂಗ 93ನೇ ವಯತ್ತಿಲು ನಿನಾದ ಬೈಟ್ ಮರಣಪಟ್ಟತೆ. ಚಾನಂಡ ಯಶೋಧ ತಾಮನೆ ಜಮ್ಮಡ ಚಾವು ತಡಿನ ಕರಡಿಗೋಡಿಲುಳ್ಳ ಸ್ವಂತ ಮನೆಯಲ್ಲಿ ಬೆಚ್ಚಿತು. ದಪನ ಕಾರ್ಯ ಇಂದು ಮಜ್ಜನ ದಂಡುಗಂಟೆ.

0: മീത കോക്കേരി ഗ്രാമത്തിലുള്ള ഒക്ക കാക്കുളത്ത് നടപ്പ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಕೊಡುಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-door ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ, ಇಲ್ಲಿ ಪೇಪರ್ ಕೂಡ?
6: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
4: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
9: ಮಕ್ಕಳಿಗೆ, ನಿನಗೆ, ನನಗೆ ಅಂಥ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
4: ಫರ್ನಿಚರ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
0: ಸುದ್ದಿ ಸಮಾಚಾರ ಓದಿಂಡುಳ್ಳ ತೆಲಪಣ್ಣ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಮೂಲಭೂತ ಅವಶ್ಯಕತೆ ಆಯ್ತುಳ್ಳ ಕುಡಿಪ ನೀರು, ರಸ್ತೆ ಪಿಂಜ, ವಿದ್ಯುತ್ ಸಂಪರ್ಕಕ್ಕೆ ಏರ ಮ್ಯಾನ ತೋರಿಸೊಂಡು ಜಿಲ್ಲೆರ ಮೇಲ್ಮಾನಿಕೆ ಮಂತ್ರಿ NS ಬೋಸರಾಜು ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಮಡಿಕೇರಿಯ ಜಿಲ್ಲಾ ಪಂಚಾಯತಿ ಸಭಾವಾಡಿಯಲ್ಲಿ ನಿನ್ನೆ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಕೊರೋ ಕಾರ್ಯಕ್ರಮ

ಸಂಜೆ ಅವತಕ್ಕ ಬಂದದ್ದು. ಕೊಡಗಿನ ಜೂನ್ ಆದ್ಯವಾರದಲ್ಲೇ ಮಳೆ ಬಪ್ಪ ಸಾಧ್ಯತೆ ಉಳ್ಳ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿನ ಅಪಚ್ಚಕ್ಕೆ ಬೆರಿಯ ತೋಕೊಂಡು ಒಂದು ಎಣ್ಣಿಚೆ ಲೋಕೋಪಯೋಗಿ ಪಿಂಜ ಪಂಚಾಯತ್ ರಾಜ್ ವ್ಯಾಪ್ತಿರ ರಸ್ತೆರ ಕುಂಡು ಮುಚ್ಚೋದು ಕೊಡದನಕ್ಕೆ ಅವಶ್ಯವುಳ್ಳ ಕಾಮಗಾರಿನ ತೊಡಕೆ ತೂಕೊಂಡೊಂದು ಸಚಿವಂಗ ಎಣ್ಣಿಚೆ ರಾಜ್ಯದಲ್ಲಿ ರಸ್ತೆರ ನಿರ್ವಹಣೆ ಕಾಯ್ತು ಕೋಟಿಗಟ್ಟಲೆ ಪಣತನ ಸರ್ಕಾರ ಬಿಡುಗಡೆ ಮಾಡಿದೆ ಆಚೆಗೆ ಅಭಿಯಂತರಂಗ ಸಮಯಕ್ಕೆ ಸರಿಯಾಯ್ತು ಕೆಲಸ ಮಾಡಿಂಡಿಲ್ಲ ಎಂದು ಬೇರ ಬರ್ತದೆ. ಜಿಲ್ಲೆರ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ತ್ರಪಾಣಿ ಮಡಿಕೇರಿ ಪಿಂಜ ಕುಶಾಲನಗರ ತರ ಕಲಾಭವನ ಕುಶಾಲನಗರ ತರ ನ್ಯಾಯಾಲಯ ಪಾಣಿ ಇನ್ನೂ ತಿಂದಿದ್ದಿಲ್ಲ ಎಂದು ಎಣ್ಣಿಚೆ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪಂಗ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಸಚಿವ

0: ಮುಂದೆ ಬೇರೆ ಬರ್ತದೆ. ಜಿಲ್ಲೆರ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹತ್ರ ಪಣಿ, ಮಡಿಕೇರಿ ಪಿಂಜ ಕುಶಾಲನಗರ ಹತ್ರ ಕಲಾಭವನ, ಕುಶಾಲನಗರ ಹತ್ರ ನ್ಯಾಯಾಲಯ ಪಣಿ ಇನ್ನೂ ತಿಂದಿದ್ದಿಲ್ಲ ಎಂದು ಎಣ್ಣಿಚೆ. ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ, ಕ್ರೀಡಾ ಪ್ರಾಧಿಕಾರ ಹತ್ರ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪಂಗ ಜಿಲ್ಲೆರ ಸಮಸ್ಯೆ ಬಗ್ಗೆ ಸಚಿವಂಗಕ್ಕೆ ಮಾಹಿತಿ ಕೊಡ್ತದೆ. ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆಯ ಬಾರೆ ಬಾರೆ ಯೋಜನೆ ಪಿಂಜ ರಸಗೊಬ್ಬರತ್ರ ಬಗ್ಗೆ ಜಾಗೃತಿ ಒಪ್ಪನಕ್ಕೆ ಅರಿವಿಕೆ ಕೊಡಪನತ ಕೈಕಾಗದನ್ನ ಬಿಡುಗಡೆ ಮಾಡಿಚೆ. ಅಲ್ಲತೆ ಭೂಗೋದೆ ನಡೆದ ಸಂದರ್ಭ ಮನೆ ಕಳೆದ ನಿಂಜ ನಿರಾಶ್ರಿತಂಗಕ್ಕೆ ಈ ನೆರತು ಹಕ್ಕುಪತ್ರ ಕೊಡ್ತದೆ. ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪಂಚಾಯತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಕೂಡದನಕ್ಕೆ ಎಲ್ಲ ಇಲಾಖೆರ ಜಿಲ್ಲಾ ಮಟ್ಟದರ ಅಧಿಕಾರಿಯ ಕೂಡಿಯಾಡಿ ತಿಂಚತ್. ತಂಗಡದೆ ಆನ ವಿಶಿಷ್ಟ ಸಂಸ್ಕೃತಿಯ ಮೂಲಕ ಇಡೀ ಪ್ರಪಂಚದಲ್ಲಿ ವಿಶೇಷ ಆಯ್ತು ಗುರುತಿಸಿಕೊಂಡುಳ್ಳ ಕೊಡವ ಸಮುದಾಯಕಾರ ಬಾರೆಂಗಕ್ಕೂ ಮಾದರಿ ಆಯ್ತು ಉಂಡದ್ದು ಮಾಜಿ ಮುಖ್ಯಮಂತ್ರಿ ಪಿಂಜ ಇಕ್ಕ ಸಂಸದಗಳಾಯ್ತುಳ್ಳ ಬಸವರಾಜ ಬೊಮ್ಮಾಯಿ ಎಣ್ಣಿತ್. ಮಾದಪುರತ್ಲು ಕೊಡವ ಸಮಾಜದರ ಪುದಿಯ ಕಟ್ಟಡಕ್ಕೆ ಮೊಳೆ ಇಡುವಂಚಿ ಅವು ತಕ್ಕ ಬರ್ತದೆ. ಕೊಡವ ತಂಗಡ ಮೂಲ ಸಂಸ್ಕೃತಿಗೆ ಏದೇ ತೊಂದರೆ ಆಕತನಕ್ಕೆ ಇಕ್ಕಲು ಉಳಿಚಿಟ್ಟು ಬಳತೆಂಡು ಪೋಯಿಂಡುಳ್ಳದ ಖುಷಿ ಪಡುವಂಥದ್ದ ವಿಚಾರ ಆಯ್ತು ಉಂಡದ್ದು ಎಣ್ಣಿಚೆ. ಸಭಾ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟ ಸಂಸದಗಳನ್ನು ಯದುವೀರ್ ಒಡೆಯರವು ತಕ್ಕ ಪರಿಯೋಂಚಿ ಮಾದಾಪುರ ಕೊಡವ ಸಮಾಜ ಭವನಕ್ಕೆ ಸಂಸದಗಳ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ತಪ್ಪಿಂದೆನ್ನುವ ಭರವಸೆ ತಕ್ಕ ಬಂದದ್ದು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ, ಮಾಜಿ ಸದಸ್ಯಗಳನ್ನು ಸುನಿಲ್ ಸುಬ್ರಹ್ಮಣ್ಯ ಪಿಂಜ ವೀಣಾಚಯ್ಯ, ಮಾಜಿ ಶಾಸಕಗಳನ್ನು ಅಪ್ಪಚ್ಚು ರಂಜನ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಕಂಡ ಮಹೇಶ್ನಾಚಯ್ಯ ಕೊಡದನಕ್ಕೆ ಕನಪಟ್ಟ ಬೇಂದುವ ಹಾಜರಿಂಜತ್. ಮಾದಾಪುರ ಕೊಡವ ಸಮಾಜದ ಅಧ್ಯಕ್ಷ ಮಂಡೆಪಂಡ ಮನು ಮೇದಪ್ಪ ಎಂಗಡ ಕೊರವು ಕರಿಕೆಯಲ್ಲಿ ಈ ಕಾರ್ಯಕ್ರಮ ನಡೆದದ್ದು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕೊಡಗು ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಪಿಂಜ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಎಂಗಡ ಕೂಡುಕೂಟದ ನಿನ್ನಂದ ತಿತಿಮತಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಂಬಲು ಬುಡಕಟ್ಟು ಸಮುದಾಯಕಾರಕ್ಕೆ ಬಣ್ಣೆ ಆರೋಗ್ಯ ಪರೀಕ್ಷೆ ಮಾಡುವ ಶಿಬಿರ ನಡೆದದ್ದು. ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟ ವಿಶ್ರಾಂತ ನ್ಯಾಯಮೂರ್ತಿ ನಾಲ್ಸ ಸಂವಾದ ಯೋಜನೆಯ ಅಧ್ಯಕ್ಷಗಳನ್ನು ಗುರುರಾಜನವು ತಕ್ಕ ಪರಿಯೋಂಜಿ ಬುಡಕಟ್ಟು ಜನಾಂಗಕಾರ ಆಧಾರ್ ಕಾರ್ಡ್ ಮಾಡಿಚಿಟ್ಟುಕೊಂಡು ಆಧಾರ್ ಕಾರ್ಡ್ ಇಲ್ಲದ ಪಚ್ಚಂಗೆ ಸರ್ಕಾರ ಹತ್ರ ಏದೇ ಪ್ರಯೋಜನ ಕೊಟ್ಟಲೆ ಸಂಬಂಧಪಟ್ಟ ಅಧಿಕಾರಿಯ ಈ ಜನಾಂಗಕಾರಕ್ಕೆ ಕಾರ್ಡ್ ಮಾಡಿಸಿಟ್ಟು ಕೊಡ್ಕೊಂಡೊಂದು ಎಣ್ಣಿಚಿ. ಕಾರ್ಯಕ್ರಮದಲ್ಲಿ ಐಟಿಡಿಪಿ ಅಧಿಕಾರಿ ಹೊನ್ನೇಗೌಡ ತಕ್ಕ ಬರ್ದದ್ದು. ಜಲಜೀವನ್ ಮಿಷನ್ ಯೋಜನೆ ನಡೆಯಲು ಜಿಲ್ಲೆಯಲ್ಲಿ ನಡೆದುಕೊಳ್ಳ ಕಾಮಗಾರಿ ಸರಿಯಾಗಿ ನಡೆದಿಲ್ಲ, ಇಡೀ ಕಾಲ ಕಾಮಗಾರಿ ನಡೆದೇ ಉಂಟು, ಇದರ ಬಗ್ಗೆ ಸಮಗ್ರ ತನಿಖೆ ಆಡೊಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಹೋರಾಟ ಮಾಡಿತ್ತು. ಪತ್ರಕರ್ತ ಎಳುತ್ತಕಾರ ಸಂಶೋಧಕ ಐತಿಚಂಡ ರಮೇಶ್ ಉತ್ತಪ್ಪ ಒಡೆದನ ಕೊಡಗಿನ 8 ತಿಂಗಳ ಆಚರಣೆಯ ಅಚ್ಚರಿಗಳು ಅನ್ನುವ ಕನ್ನಡ ಪ್ರಬಂಧ ಎಳುತ್ತು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಪಾಠಪುಸ್ತಕ ರೂಪದ ಆಯ್ಕೆಯಾಯಿತು. ವಿಶ್ವವಿದ್ಯಾನಿಲಯದ ಬಿಎಸ್ಸಿ ಮಕ್ಕಳಿಗೆ ನ್ಯಾಚುರಲ್ ಸೈನ್ಸ್ ವಿಭಾಗಕ್ಕೆ ಇದನ್ನು ಇಕ್ಕಾಯ್ತು ಕೂಟಿತು. ಐತಿಚಂಡ ರಮೇಶ್ ಉತ್ತಪ್ಪ ಮೈಸೂರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕನಾಯಿತು ಕೆಲಸ ಮಾಡಿನುಂಡು. ಶನಿವಾರ ಸಂತರ ಪಕ್ಕ ಚಿನ್ನಳ್ಳಿಯಲ್ಲಿ ಕಟ್ಟುಕೊಟ್ಟಿತ್ತುಳ್ಳ ಒಕ್ಕಲಿಗರ ಸಂಘದರ ಪುದಿಯ ಕಟ್ಟಡ ನಿರ್ಮಾಣಕ್ಕೆ ನಿನ್ನಂದು ಆದಿಚುಂಚನಗಿರಿ ಹಾಸನ ಪಿಂಜ ಕೊಡಗು ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯು ಭೂಮಿ ಪೂಜೆ ನಡೆದಚಿ. ಕೊಡವ ಎಳುತ್ತಕಾರ ನಾಗೇಶ್ ಕಾಲುರಂಗ ಸಂಪಾದಕನಾಯಿತು ತಯಾರು ಮಾಡಿದ ಕನಕದಾಸಣ್ಣ ಮನಾರ ಸಾಹಿತ್ಯ ಪುಸ್ತಕ ಕೊಡವ ಭಾಷೆಗೆ ತರ್ಜುಮೆ ಮಾಡಿದ ಪುಸ್ತಕದ ಲೋಕಾರ್ಪಣೆ ಇದೇ ತಿಂಗಳ 15ನೇ ತಾರೀಕಿನಿಂದ ಬೆಂಗಳೂರು ನಡಪ. ಈ ಪುಸ್ತಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡುವ ಕನಕದಾಸ ಪಿಂಜ ತತ್ವಪಾಠ ಕಾರ್ಡ್ ಅಧ್ಯಯನ ಕೇಂದ್ರ ಬಳಿಪಡ್ತನ ಕನಕದಾಸಣ್ಣ ಪುಸ್ತಕ ಎಲ್ಲಂಗೋಡಿ 14 ಭಾಷೆಗೆ ತರ್ಜುಮೆ ಆಯಿತು. ಇದಕ್ಕೆ ಕೊಡವ ಪಾಜೆಯು ಒಂದಾಯ್ತುಂಡು. ಕೊಡವ ಕಬಡ್ಡಿ ಅಸೋಸಿಯೇಷನ್ ರಾಧಿನಲ್ಲೂ ಕೊಡವ ಒಕ್ಕೊಡಕಡ ಆದ್ಯ ಕಬಡ್ಡಿ ಕಡಿನಮ್ಮೆ ಇಂದಿಂಜ ಒಯ್ಬದನೇ ತರಿಕೆತನೆ ಕಂಡಂಗಾಲ ಜಿಎಂಪಿ ಸ್ಕೂಲ್ ಪರಂಬಲು ನಡಪ. ಈ ಕಳಿಕೊಟ್ಟದ್ನ ಮುಲ್ಲೆಂಗಡ ಒಕ್ಕಕಾರ ನಡತ್ವ. ಈ ಕುರಿ ಕಬಡ್ಡಿ ನಮ್ಮಕ್ಕೆ ಒಟ್ಟು 54 ಒಕ್ಕಕಾರ ಪೈದ ಕೊಡ್ತಿತ್ತು. ನಾಕೌಟ್ ಮಾದರಿ ಈ ಕಳಿಕೊಟ್ಟದ್ದು ಕರ್ನಾಟಕ ಪ್ರೊ ಕಬಡ್ಡಿ ನೇಮತನ ಬಳಸೋದುಂಡು. ಪೊನ್ನಂಪೇಟೆ ಸರ್ಕಾರಿ ಪೊಮ್ಮಕ್ಕಡ ಐಟಿಐ ತರಬೇತಿ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್, ಮೆಕಾನಿಕ್, ಕಂಪ್ಯೂಟರ್ ಆಪರೇಟರ್ ಪಿಂಜ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ತರಬೇತಿಗೆ ಕನಿಷ್ಠ SSC ಪಾಸನ ಪೊಮ್ಮಕ್ಕ ಅರ್ಜಿ ಇಡಲು. ಪೊಮ್ಮಕ್ಕಕ್ಕೆ ಪ್ರವೇಶ ಶುಲ್ಕ ಫೀಸ್ ಒಂದೂ ಇಲ್ಲ. ಅರ್ಜಿ ಇಡುವಕ್ಕೆ ಆಖಿರಿ ದಿನ ಈ ತಿಂಗಳ 9ನೇ ತಾರೀಕು ಆಯ್ತಿಪ್ಪ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊಡಿಗೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?

0: ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಇದೊಂದು ನಿಧನ ಸುದ್ದಿ. ನಾಂಗಾಲ ಬಿಟ್ಟಂಗಾಲ ಗ್ರಾಮದ ದಿವಂಗತ ವೆಂಕಟೇಶ್ ಅವರ ಪತ್ನಿ ಸಣ್ಣಮ್ಮ ಅವರು 67ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಸಣ್ಣಮ್ಮ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
2: ಕೇಳಿದರೆ ಈ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. 8:35 ಆಕಾಶಬುಟ್ಟಿಯಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 8 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
6: आकाशवाणी से समाचार प्रभात के साथ मैं मुनीश शर्मा. मुख्य समाचार. प्रधानमंत्री नरेंद्र मोदी आज नई दिल्ली में वियतनाम के राष्ट्रपति तो लैम से बातचीत करेंगे. निर्वाचन आयोग ने पश्चिम बंगाल, असम, केरलम, तमिलनाडु और पुदुचेरी में चुनाव प्रक्रिया पूरी होने के बाद नई विधानसभाओं के गठन की अधिसूचना जारी की. आयोग ने पश्चिम बंगाल के मुख्य सचिव, पुलिस महानिदेशक और केंद्रीय सशस्त्र पुलिस बलों को चुनाव के बाद होने वाली किसी भी हिंसा से निपटने के कड़े निर्देश दिए. राष्ट्रीय अन्वेषण अभिकरण ने आतंकी संगठन इस्लामिक स्टेट से जुड़े जैविक आतंकी हमले की साजिश रचने के आरोप में 3 लोगों के खिलाफ आरोप पत्र दाखिल किया. अमेरिका के राष्ट्रपति डोनाल्ड ट्रंप ने कहा, होर्मुज जलडमरू मध्य में फंसे जहाजों की सुरक्षित निकासी की योजना प्रोजेक्ट फ्रीडम को कुछ समय के लिए रोका जाएगा. और आईपीएल क्रिकेट में चेन्नई सुपर किंग्स ने दिल्ली कैपिटल्स को 8 विकेट से हराया. और अब समाचार विस्तार से. प्रधानमंत्री नरेंद्र मोदी आज नई दिल्ली में वियतनाम के राष्ट्रपति तो लैम से बातचीत करेंगे. दोनों नेता द्विपक्षीय संबंधों के विभिन्न पहलुओं और पारस्परिक हित के क्षेत्रीय तथा वैश्विक मुद्दों पर व्यापक चर्चा करेंगे. हमारे संवाददाता ने बताया है कि श्री मोदी और वियतनाम के राष्ट्रपति आज कई समझौतों पर हस्ताक्षर करेंगे.
7: वियतनाम के राष्ट्रपति तो लैम का आज सुबह राष्ट्रपति भवन के प्रांगण में रस्मी स्वागत किया जाएगा. वे राजघाट पर महात्मा गांधी को श्रद्धांजलि अर्पित करेंगे. प्रधानमंत्री नरेंद्र मोदी और वियतनाम के राष्ट्रपति के बीच वार्ता के बाद कई समझौता ज्ञापनों पर हस्ताक्षर और आदान प्रदान किया जाएगा. राष्ट्रपति द्रौपदी मुर्मू आज शाम राष्ट्रपति भवन में श्री तो लैम के साथ बैठक करेंगी. लोकसभा अध्यक्ष

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಜ್ಞಾನವಾಣಿ ಎಫ್ಎಂ ಶಿಕ್ಷಣ ವಾಹಿನಿಯಾಗಿತ್ತು. ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಮಾಡುತ್ತಿದ್ದ ಶೈಕ್ಷಣಿಕ ವಾಹಿನಿ ಇದು. ಇದು ಇಗ್ನೋ ಅಂದರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನಡೆಸುತ್ತಿದ್ದ ವಾಹಿನಿ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಧನಸಹಾಯ ಇದಕ್ಕಿತ್ತು. ಇದು ವಾಣಿಜ್ಯ ಲಾಭವಿರದ ಶೈಕ್ಷಣಿಕ ಪ್ರಸಾರಕ್ಕಾಗಿ ಮಾತ್ರ ಮೀಸಲಾಗಿದ್ದ ವಾಹಿನಿಯಾಗಿದ್ದರಿಂದ ಇದರಲ್ಲಿ ಜಾಹೀರಾತುಗಳು ಪ್ರಸಾರವಾಗುತ್ತಿರಲಿಲ್ಲ. 107.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರತಿದಿನ ಸಂಜೆ 6 ರಾತ್ರಿ 10 ತನಕ 4 ಕಾಲ ಇದರಲ್ಲಿ ಪ್ರಸಾರ ಲಭ್ಯವಿತ್ತು. ಆಗ ಕಾರ್ಯಕ್ರಮಗಳನ್ನು ಕೇಳದವರಿಗಾಗಿ ಮರುದಿನ ಮುಂಜಾನೆ 6-10 ತನಕ ಅದೇ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡಲಾಗುತ್ತಿತ್ತು. 2001 ನವೆಂಬರ್ 7 ದೇಶದಲ್ಲೇ ಪ್ರಥಮ ಬಾರಿಗೆ ಬೆಂಗಳೂರು ಹಾಗೂ ಅಲಹಾಬಾದ್ ಜ್ಞಾನವಾಣಿ ಕೇಂದ್ರಗಳು ಪ್ರಸಾರ ಆರಂಭಿಸಿದ್ದವು. ನಂತರ ಮುಂಬೈ, ಲಖನೌ, ಕೊಯಮತ್ತೂರ್, ವಿಶಾಖಪಟ್ಟಣಗಳಲ್ಲೂ ಈ ಜ್ಞಾನವಾಣಿ ಕೇಂದ್ರಗಳು ಕಾರ್ಯಾರಂಭ ಮಾಡಿದ್ದವು. 2002 ಜೂನ್ನಿಂದ ಇನ್ನೂ 40 ಕಡೆಗಳಲ್ಲಿ ಜ್ಞಾನವಾಣಿ ವಾಹಿನಿ ಕಾರ್ಯನಿರ್ವಹಿಸುತ್ತಿತ್ತು. ಇದಕ್ಕೆ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಇಗ್ನೋ, ಎನ್ಸಿಇಆರ್ಟಿ, ಯುಜಿಸಿ, ಐಐಟಿ, ಡಿಐಸಿ ಮುಂತಾದ ರಾಷ್ಟ್ರಮಟ್ಟದ ಸಂಸ್ಥೆಗಳು ಸಿದ್ಧಪಡಿಸಿ ಕೊಡುತ್ತಿದ್ದವು.

0: 2004 ಈ ಪ್ರಸಾರ ಸ್ಥಗಿತವಾಯಿತು. ಹೀಗೆ ಆಕಾಶವಾಣಿ ಶಿಕ್ಷಣಕ್ಕೆ ಒತ್ತು ನೀಡಲು ಅನೇಕ ವಾಹಿನಿಗಳನ್ನು ನಡೆಸಿದ್ದಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಪ್ರಸಾರ ಮಾಡುತ್ತಿತ್ತು. ಶಿಕ್ಷಣದ ಜೊತೆಗೆ ಆಕಾಶವಾಣಿಯ ಇನ್ನೂ ಅನೇಕ ಧ್ಯೇಯಗಳನ್ನು ನೋಡೋಣ. ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ. ಆಕಾಶವಾಣಿಗೆ ತನ್ನ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಮಾಜದ ಉನ್ನತಿಗೆ ಅಗತ್ಯವಿರುವ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿ ಇದೆ. ಯುವಜನತೆಗಾಗಿ ಇರುವ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳಿಗಾಗಿ ಕಾರ್ಯಕ್ರಮ, ಚಿಂತನ, ಭಾಷಣ, ಚರ್ಚೆ, ಇವುಗಳಲ್ಲಿ ಸಮಾಜದ ಒಳಿತಿಗೆ ಕಾರಣ ಪರಿಹಾರಗಳನ್ನು ಹುಡುಕುತ್ತಾ ಒಳಿತನ್ನು ಸೂಚ್ಯವಾಗಿ ಹೇಳುವ, ಕೆಲವೊಮ್ಮೆ ಬೋಧಿಸುವ ಕೆಲಸವನ್ನೂ ಮಾಡುತ್ತದೆ. ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಕಳಂಕಪ್ರಾಯವಾಗಿರುವ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡಹುತ್ತ ಕೌಟುಂಬಿಕ ವಿಘಟನೆಗೆ ಕಾರಣವಾಗುತ್ತಿರುವ ಏಡ್ಸ್ನಂತಹ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ. ಧೂಮಪಾನ, ಮದ್ಯಪಾನ, ಪಾನ್, ಗುಟ್ಕಾ ಸೇವನೆ ಮುಂತಾದ ಆರೋಗ್ಯಕ್ಕೆ ಹಾನಿಕಾರಕವಾದ ಚಟಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಲೇ ಸಾಮಾಜಿಕ ಮೌಲ್ಯಗಳು ಅವನತಿಯತ್ತ ಸಾಗುವುದನ್ನು ನಿಯಂತ್ರಿಸುವಲ್ಲಿ ನೆರವಾಗುತ್ತದೆ. ಒಂದೇ ಸೂಚನೆಯನ್ನು ಲಕ್ಷಗಟ್ಟಲೆ ಕೇಳುಗರಿಗೆ ಏಕಕಾಲಕ್ಕೆ ತಲುಪಿಸುತ್ತದೆ. ಇದು ಒಂದೇ ಭಾಷೆಯಲ್ಲಿದ್ದು ಆ ಭಾಷೆಯನ್ನಾಡುವ ಜನರಲ್ಲಿ ಏಕರೂಪದ ಆಲೋಚನೆಗಳನ್ನು ಹುಟ್ಟಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆಕಾಶವಾಣಿಯಲ್ಲಿ ಯಾವುದೇ ಹೊಸ ಚಲನಚಿತ್ರ ಅಥವಾ ಧ್ವನಿ ಮುದ್ರಿಕೆಗಳು, ಅಡಕ ಮುದ್ರಿಕೆಗಳು ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ತಕ್ಷಣ ಅವುಗಳನ್ನು ಪ್ರಸಾರ ಮಾಡುವುದಿಲ್ಲ. ಅವುಗಳನ್ನು ಆಲಿಸಿ ಗುಣಮಟ್ಟವನ್ನು ನಿರ್ಧರಿಸಿ ಅವುಗಳು ಸಮೂಹ ಪ್ರಸಾರಕ್ಕೆ ಯೋಗ್ಯ ಎಂಬ ಪ್ರಮಾಣ ಪತ್ರವನ್ನು ನೀಡಲು ಒಂದು ಪರಿಶೀಲನಾ ಸಮಿತಿ, ಸ್ಕ್ರೀನಿಂಗ್ ಕಮಿಟಿಯನ್ನು ರಚಿಸಿ ಆ ಸಮಿತಿಯ ಶಿಫಾರಸಿನ ಮೇರೆಗೆ ಧ್ವನಿ ಸುರಳಿಗಳು ಹಾಗೂ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಇದು ಕೂಡ ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಆಗಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 8:35.
3: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ.
2: ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
4: ತಾವು ಖಯಾಲ್ ಗಾಯಕಿಯಲ್ಲಿ, ಗ್ವಾಲಿಯರ್ ಘರಾನೆಯಲ್ಲಿ, ಕಿರಾನಾ ಘರಾನೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದೀರ. ಹಾಗೇನೆ ವಚನ ಮತ್ತು ದಾಸರ ಪದ ಹಾಡೋದ್ರಲ್ಲೂ ತಾವು ಅಷ್ಟೇ ನಿಷ್ಣಾತರು, ಬಹಳ ದೊಡ್ಡ ಕೊಡುಗೆ ನೀಡಿದ್ದೀರ. ಸೊ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ಸರಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಚನ ಸಂಗೀತನ ಒಂದು ಪೇಪರ್ ಮಾಡ್ರಿ, ಅಥವಾ ದಾಸರ ಪದಗಳು ಹಾಡೋದನ್ನು ಒಂದು ಪೇಪರ್ ಮಾಡ್ರಿ, ಇಡೀ ಎಮ್ ಎ ಮಾಡಿದ್ರು ಕೂಡ. ಈಗ ಬೆಂಗಾಲಲ್ಲಿ ನಾವು ಹೆಂಗೆ ರವೀಂದ್ರ ಸಂಗೀತ ಒಂದು ಎಮ್ ಎ, ರವೀಂದ್ರ ಸಂಗೀತದಲ್ಲಿ ಎಮ್ ಎ ಮಾಡ್ತಾರೆ ಅವರು. ಹಾಗೆ ನಮ್ಮಲ್ಲಿ ಕೂಡ ವಚನ ಸಂಗೀತನೇ ಹಸಿವಾದಡಿ ಭಿಕ್ಷಾನ ಉಂಟು ಭಟಿಯಾರ್ನಲ್ಲಿ ಹಾಡ್ತಾರೆ, ಅಕ್ಕ ಕೇಳವ ಪಹಾಡಿಯಲ್ಲಿ ಹಾಡ್ತಾರೆ, ಉಳ್ಳವರು ಶಿವಾಲಯ ಮಾಡೋರು ಮಧುವಂತಿಯಲ್ಲಿ ಹಾಡ್ತಾರೆ. ಅಲ್ಲಿ ರಾಗನೂ ಬಂತು, ಸಾಹಿತ್ಯನು ಬಂತು, ದೊಡ್ಡ ವಚನಕಾರರ ಸಂದೇಶನೂ ಬಂತು. ಹೀಗಿದ್ದಾಗ ತಾವು ಈ ನಿಟ್ಟಿನಲ್ಲಿ ಬೇಕಾದಷ್ಟು ಕಂಪೋಸ್ ಮಾಡಿದ್ದೀರಿ, ಹಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಇದಕ್ಕೆ ನಾವು ನಮ್ಮ ಸಮಾಜಕ್ಕೆ ತಾವು ಏನು ಹೇಳ್ತೀರಿ, ಇದನ್ನು ಹೇಗೆ ಪರಂಪರೆ ಮುಂದುವರಿಸಬಹುದು? ವಚನ ಗಾಯನ, ದಾಸರ ಪದದ ಗಾಯನ, ಶಾಸ್ತ್ರೀಯ ಸಂಗೀತದ ಜೊತೆ ಜೊತೆಗೇನೆ ಇದನ್ನ ಹೇಗೆ ಬಳಸ್ಕೊಂಡು ಹೋಗ್ಬೋದು?
5: ಇದು ಖರೆ ಹೇಳ್ಬೇಕಂದ್ರೆ ಈ ಶ್ರೋತೃಗಳ ಸಂಖ್ಯೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ವಚನ ಸಂಗೀತ ಮತ್ತು ದಾಸರ ಭಕ್ತಿ ಸಂಗೀತ ಅಂದ್ರೆ ಅದರ ಶ್ರೋತೃಗಳ ಸಂಖ್ಯೆ ಭಾಳ ಹೆಚ್ಚದೆ, ಯಾವಾಗಲೂ ಇರ್ತದೆ, ಈಗ ಹಿಂದೆ ಇತ್ತು ಈಗಲೂ ಅದೇ. ನಾವೇನು ಮಾಡಬೇಕು, ಇವುಗಳನ್ನು ನಾವು ತಗೊಂಡು ಅವರಿಗೆ ಈ ಶರಣ ಸಾಹಿತ್ಯ, ದಾಸ ಸಾಹಿತ್ಯದ ಜೊತೆಗೆ ಶಾಸ್ತ್ರೀಯ ಸಂಗೀತದ ಅಭಿರುಚಿ ಬೆಳೆಸ್ತದೆ. ಇವತ್ತು ಅವರು ವಚನ ಸಂಗೀತ, ದಾಸ ಸಂಗೀತ ಕೇಳ್ತಾರೆ, ಕೇಳಿಬಿಟ್ಟು ಅದರ ಜೋಡಿ ನಾನು ಶಾಸ್ತ್ರೀಯ ಸಂಗೀತ ಹಾಡಿದ್ದನ್ನು ಕೇಳ್ತಾರೆ.

0: ಎಲ್ಲ ನಾಳೆ ಅವರಿಗೆ ರಾಗ ಜ್ಞಾನ ಆಗ ಆಗ್ತದೆ. ಆಗದೇ ಇದ್ರೂ ಅದ್ರ ಬಗ್ಗೆ ಮಾಹಿತಿ ಆಗ್ತದೆ. ನಮ್ಮ ಗುರುಗಳು ಅದನ್ನ ಹೇಳರು, ನೀವು ಹೋದಲ್ಲಿ ರಾಗ ಹಾಡೋದು ಮಾತ್ರ ಮರಿಬೇಡ್ರಿ, ಬರೀ ಹಾಡು ಹಾಡಿಕೊಂತ ಹೋಗ್ಬೇಡ್ರಿ ಅಂತಂದ್ರು. ಎಲ್ಲೇ ಹೋಗ್ತೀರಿ ಸ್ವಲ್ಪ ನೀವು ರಾಗ ಹಾಡ್ಬೇಕು, ಒಂದ್ ರಾಗರ ಹಾಡ್ರಿ, ಆಮೇಲೆ ನೀವು ಆಮೇಲೆ ದಾಸರ ಪದ ವಚನ ಹಾಡ್ರಿ. ಆದ್ರೆ ರಾಗ ಹಾಡಿಲ್ಲ ಅಂದ್ರೆ ಮತ್ತೆ ನೀವು ಕಲ್ತ ವಿದ್ಯೆ ಯಾರು ಏನ್ ಮಾಡ್ಬೇಕು ಅವಾಗ?
1: ಸರ್, ಮೂಲತಃ ನಾವು ಸಂಗೀತವನ್ನು ಶ್ರವಣ ವಿದ್ಯೆ ಅಂತ ಕಲಿತೀವಿ. ಸೊ ನೀವು ಸುತ್ತಮುತ್ತ ಏನು ಸಂಗೀತ ಕೇಳ್ತೀರಿ, ಯಾವುದೇ ಒಂದು ಒಳ್ಳೆಯ ಅಂಶ ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗ್ಬಿಡ್ತದೆ. ಅದು ನಿಮ್ಮ ಆವಾಜನ ಗುಣಧರ್ಮಕ್ಕೆ, ನಿಮ್ಮ ಮನಸ್ಸಿಗೆ ತಕ್ಕಂಗೆ ಅದು ಇನ್ನೊಂದು ಯಾವುದೋ ಬೇರೆ ಸ್ವರೂಪ ಕಟ್ಕೊಂಡು ಹೊರಗಡೆ ಬರ್ತದೆ ಅಂತ. ಈಗ ಉದಾಹರಣೆಗೆ ಭೀಮಸೇನ್ ಜೋಶಿ ಅವ್ರಿಗೆ ಕೇಸರಿಬಾಯಿ ಕೇರ್ಕರ್ ಅವರು ತಾನ್ಬಾಜಿ ಅವ್ರ ಮೇಲೆ ಬಹಳ ಪ್ರಭಾವ ಬೀರುತ್ತಂತ. ಭೀಮಸೇನ್ ಜೋಶಿ ಅವರು ಅದನ್ನ ಒಪ್ಕೊಳ್ತಾ ಇದ್ರು. ಅವರು ಜೋಶಿ ಅವರು ಕೇಸರಿಬಾಯಿ ಅವ್ರ ಪ್ರೋಗ್ರಾಮ್ ಕೇಳಲಿಕ್ಕೆ ಅವರು ದೇಖೋ ಚೋರ್ ಆಯ ಹೇ ಅಂತಿದ್ರಂತ, ಎಲ್ಲ ಕದೀಲಿಕ್ಕೆ ಬಂದ್ಯಾರಂತೆ. ಅದನ್ನು ಅವ್ರು ಬಹಳ ಹೆಮ್ಮೆಯಿಂದ, ಓ ಕೇಸರಿಬಾಯಿ ನನಗೆ ಆ ಥರ ಹೇಳ್ತಾರೆ, ನಾನು ಆಶೀರ್ವಾದ ತಗೋತೀನಿ ಅಂತ. ಸೊ ತಾವು ಧಾರವಾಡದಲ್ಲೇ ಇದ್ರಿ, ಧಾರವಾಡದಲ್ಲಿ ತಾವು ಸೇವೆಯನ್ನು ಮಾಡ್ತಾ ಇದ್ರಿ ಸರ್ಕಾರಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ. ತಮಗಿಂತ ಹಿರಿಯ ಕಲಾವಿದರು ಮನ್ಸೂರ್ ಅವರಿದ್ದರು, ರಾಜಗುರುಗಳಿದ್ದರು, ನಾಕೋಡ್ ಅವರಿದ್ದರು, ಹೀಗೆಲ್ಲ. ಸೊ ಅವ್ರದ್ದು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಅಥವಾ ನಿಮಗೆ ಅವರ ಗಾಯಕಿಯಲ್ಲಿ ಇಷ್ಟವಾದ ಅಂಶಗಳು ಏನಾರ ಇದ್ದ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಳಿ.
0: ಇಲ್ಲ, ನಾನು ಬಹಳ ಕೇಳೋ ಸ್ವಭಾವ ರೀ ನಂದು, ಯಾವಾಗ ಈಗಲೂ ಕೇಳ್ತೇನೆ ನಾನು. ಅಲ್ಲ, ಈಗೇನು ನನಗೇನು ಕಲಿತಿದ್ದು ಮುಗ್ದಿಲ್ಲ, ಇದನ್ನ ಈಗಲೂ ಕಲಿತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೇನೆ. ನಮ್ಮ ತಮ್ಮ ಗೊತ್ತಿದ್ದಂಗೆ ಕೇಳ್ತಿದ್ದೇನೆ ಮೊದಲು, ಎಲ್ಲರ ಗಾಯನ ಕೇಳ್ತೀನಿ ನಾನು. ಇದೇ ಘರಾಣದ ಕೇಳಬೇಕು, ಇವ್ರದ್ದು ಕೇಳಬಾರ್ದು ಅಂತಿಲ್ಲ ನನಗೆ. ನನ್ನ ಸ್ವಭಾವ, ನನ್ನ ವೈಯಕ್ತಿಕವಾಗಿ ಎಲ್ಲರದ್ದು ಕೇಳ್ತೀನಿ. ಅದರೊಳಗೆ ಯಾವುದು ಚಲೋ ಆಗ್ತದೆ ಅದನ್ನು ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ತದೋ ಬಿಡ್ತದೋ ಅದು ಬೇರೆ, ನನ್ನ ಅಭ್ಯಾಸದ ಕ್ರಮದ ಮೇಲೆ ಇರ್ತದೆ. ನನ್ನ ಧ್ವನಿ ಅದಕ್ಕೆ ಸೂಟ್ ಆಗಬೇಕು, ಆ ಕ್ರಮ ನನಗೆ ಬರಬೇಕು, ಪ್ರಯತ್ನ ಮಾಡೋದು
1: ಹರಕತ್ತಿರಬೇಕು.
0: ಹಾ, ಅದು ಚಲೋ ಅನಿಸ್ತದೆ ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ. ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರೋದಿಲ್ಲ. ಮತ್ತೆ ಇನ್ನೊಬ್ಬರದು ಎಲ್ಲ ಘರಾಣದ ಸಂಗೀತ ಕೇಳ್ತೀನಿ ನಾನು, ಇಷ್ಟು ಮಾತ್ರ ಖರೆ. ಎಲ್ಲ ಘರಾಣದ ಸಂಗೀತನ ಕೇಳ್ತೀನಿ. ಘರಾಣ ಇದು ಒಂದು ಮನೆತನದ ಹೆಸರು.
1: ಘರ್ ಅಂದ್ರೆ ಮನೆ, ಘರಾಣ ಅಂದ್ರೆ ಮನೆತನ.
0: ಉದಾಹರಣೆ ಕಿರಾಣ ಘರಾಣ ಬಹಳ ಪ್ರಸಿದ್ಧ ಆಗಿದೆ ನಮ್ಮ ಇದ್ರೊಳಗೆ. ಕಿರಾಣ ಅನ್ನೋದು ಊರದು, ಉತ್ತರ ಪ್ರದೇಶದೊಳಗೆ ಒಂದು ಹಳ್ಳಿ. ಅಲ್ಲಿ ಬಂದಿರುತ್ತೆ, ಅಲ್ಲಿಂದ ಅವರು ಕಲಾವಿದರು ಹುಟ್ಟಿದವರು, ಆ ಪ್ರವರ್ತಕರು ಅವರಿಂದ ಅಲ್ಲಿ ಬಂದಿದ್ದು ಕಿರಾಣ ಘರಾಣ. ಅಬ್ದುಲ್ ಕರೀಂ ಖಾನ್ರು ಅವ್ರ ಹಿಂದಿನ ವಂಶಸ್ಥರು, ಅಬ್ದುಲ್ ಕರೀಂ ಖಾನ್ರು ಅದನ್ನು ಬೆಳೆಸಿದ್ರು, ಅವರಿಂದ ಪ್ರಚಾರ ಆಯ್ತು ಘರಾಣ. ಘರಾಣವೇ ಸಂಗೀತ ಅಲ್ಲ, ಘರಾಣಕ್ಕೆ ಮೀರಿದ್ದು ಸಂಗೀತ.
1: ಖಂಡಿತ ಖಂಡಿತ, ಯಾವುದೇ ಘರಾಣ ಅದು ಅದರಲ್ಲೇ ಅದು ಪರಿಪೂರ್ಣ ಅಲ್ಲ. ಯಾವುದೇ ಘರಾಣ ಒಂದು ಘರಾಣಕ್ಕಿಂತ ಶ್ರೇಷ್ಠನೂ ಅಲ್ಲ.
0: ಆದ್ರೆ
1: ಎಲ್ಲ ಘರಾಣ ಅದರದೇ ಒಂದು ವೈಶಿಷ್ಟ್ಯ.
0: ಆದ್ರೆ ಘರಾಣ ಬೇಕು, ಒಂದು ಸಿಸ್ಟಮ್ಯಾಟಿಕ್ ಗಾಯಕಿಗೆ,
1: ಒಂದು ಪದ್ಧತಿ, ಒಂದು ಪರಂಪರೆ,
0: ಒಂದು ಪದ್ಧತಿಗೆ, ಒಂದು ನಿಯಮಕ್ಕೆ ಘರಾಣ ಬೇಕು. ಘರಾಣ ಇಲ್ಲದಿದ್ರೆ ನಿಯಮ ಇಲ್ಲಿ ಸಿಗುದಿಲ್ಲ.
1: ಖಂಡಿತ, ಒಂದು ಚೌಕಟ್ಟು ಬೇಕು,
0: ಚೌಕಟ್ಟು, ಒಂದು ಸಿಸ್ಟಮ್ಯಾಟಿಕ್. ಈಗ ನಾವು ಒಂದು ಯಾವ್ದಾರು ಒಂದು ಬಿಲ್ಡಿಂಗ್ ನೋಡಿದ್ವಿ ಅಂದ್ರೆ ಇದೇ ಇಂಜಿನಿಯರ್ ಮಾಡಿರ್ಬೇಕು ಅಂತ ಅನ್ಬೇಕು. ಅವಂದೇ ಇದು ಬಹುತೇಕ ಶಾಣೆತನ, ಇದೇ ಬುದ್ಧಿವಂತ, ಅವನ ಮಾಡಿರ್ಬೇಕು ಅದನ್ನ. ಹಂಗ ಆ ಘರಾಣ ನಮ್ಗೆ ಬೇಕು. ಈ ಘರಾಣದ ಆ ರಾಗ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ಅದನ್ನ ಬೆಳೆಸ್ತಾ ಹೋದಂಗಲ್ಲ, ತಿಳಿದವ್ರಿಗೆ ಇವ ಇದಕ್ಕೆ ಘರಾಣಕ್ಕೆ ಸೇರಿದಾಗಿರ್ಬೇಕು ನೋಡು ಅಂತ ಗೊತ್ತಾಗ್ಬೇಕು. ಆ ನಂತರ ಅವ ಸಾಧನೆ ಮಾಡಿ ಮಾಡಿ ಮಾಡಿ ಮಾಡಿದ ನಂತರ ಅವನ ಘರಾಣ ತಾನಷ್ಟು ತಾನೇ ಹೋಗ್ತದೆ, ಹಿಂದೆ ಸರಿದು ಬಿಡ್ತದೆ. ಇದು ಇದು ಬಹಳ ಹೈ ಲೆವೆಲ್.
1: ಅಷ್ಟು ದಿವಸ ನೀವು ಹಾಡ್ಕೋತಾ ಚಿಂತನೆ ಮಾಡ್ಕೋತಾ ಹೋದ್ರೆ
0: ಹೋಗ್ತಾ ಇರ್ಬೇಕಾಗೆ, ಅಯ್ಯೋ ಲಾಸ್ಟ್ಗೆ ಅದು ಅದು ಇದು ಹೋಗ್ಬಿಡ್ತದೆ. ಅವ ಸ್ವರದೊಳಗೆ ಲೀನ್ ಆಗ್ತಾನೆ, ಅಲ್ಲಿ ಘರಾಣ ಹೋಗ್ತದೆ, ಸಂಗೀತ ಒಂದೇ ಉಳಿತದೆ, ಸ್ವರ ಒಂದೇ ಉಳಿತದೆ.
1: ಬ್ಯೂಟಿಫುಲ್. ಈಗ ತಾವು ಇಷ್ಟು ಪ್ರಯಾಣ ಮಾಡ್ತೀರಿ, ಎಲ್ಲ ಕಡೆ ನೀವು ಸಾಥ್ ಸಂಗತವ್ರ ನೀವೇ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ.
0: ಹೌದು,
1: ನಿಮಗೆ ನಮ್ಮ ರವೀಂದ್ರ ಯಾವಾಗಲು ಇಷ್ಟ ಆಗ್ಬೋದು, ನಮ್ಮ ನಾಕೋಡ್ ಅವ್ರು ಇಷ್ಟ ಆಗ್ಬಹುದು, ಅದು ಎಲ್ಲ ಕಡೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಬೇರೆ ಬೇರೆ ಕಡೆ ಹೋದಾಗ ಯಾವ ಸಾಥ್ ಸಂಗತಕಾರರು ನಿಮ್ಗೆ ಸಿಗ್ತಾರೆ, ಅವ್ರಿಗೆ ನಿಮ್ಗೆ ಆದಾನ ಪ್ರದಾನ ಬಹಳ ಕಡಿಮೆ ವೇಳೆ ಇರ್ತದೆ, ಆದರೂ ನೀವು ಗಾನ ಜಯಿಸಿಕೊಂಡು ಬರಬೇಕು. ಅದಕ್ಕೆ ಸಂಗೀತದ ದೃಷ್ಟಿಯಿಂದ ಏನಂದ್ರೆ ಶಾಸ್ತ್ರೀಯ ಸಂಗೀತ ಒಂದು ತರ ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ ಭಾಷೆ. ಈಗ ತೀನ್ ತಾಲ ಅಂದ್ರೆ ಎಲ್ಲ ಕಡೆ 16 ಮಾತ್ರ, 17 ಮಾತ್ರ ಇಲ್ಲ. ಭೈರವ್ ಅಂದ್ರೆ ಅದೇ ಕೋಮಲ ರಿಷಭ, ಅದೇ ಅಂದೋಳಿತ ಕೋಮಲ ದೈವತ್ತ, ಅಷ್ಟರ ಮಟ್ಟಿಗೆ ಪರಸ್ಪರ ಹೊಂದಾಣಿಕೆ ಒಂದು ಅರ್ಥ ಇರ್ತದೆ. ಆದರೂ ನಿಮ್ಗೆ ಯಾವುದೋ ಒಂದು ವಿಪರೀತ ಪರಿಸ್ಥಿತಿಯಲ್ಲಿ ಸಾಥ್ ಸಂಗತಗಾರರು ಯಾರೋ ಸಿಕ್ಕಿದ್ರೆ ನೀವು ಹೆಂಗೆ ಜಯಿಸಿಕೊಂಡು ಬರ್ತೀರಿ, ನಮ್ಮ ಯುವ ಕಲಾವಿದರಿಗೆ ಅನುಕೂಲ ಆಗುತ್ತೆ?
0: ಒಮ್ಮೆ ನಾವು ಸಾಥ್ ಸಂಗತ್ ಕೇಳಿಕೊಂಡು ಹೋಗ್ತೀವಿ, ಯಾರು ಎಂಥವ್ರು ಬೇಕಪ್ಪ ನಮಗೆ, ಅಲ್ಲಿ ಲಭ್ಯ ಇದ್ದಾರೇನು, ಅವ್ರು ಬೇಕು ನಮಗೆ, ಕೇಳ್ತಾರೆ ನಮ್ದು. ಆಮೇಲೆ ಅವರು ಬಹಳ ನಮ್ಮ ಕಡೆ ಒತ್ತಡ ಆಗ್ತಾರೆ ಕೆಲವರು, ಇಲ್ಲ ಇವ್ರು ಬಹಳ ಚಲೋ ಬಾರಿಸ್ತಾರೆ ಇವ್ರನ್ನೇ ತಗೊಳ್ರಿ, ಇಲ್ಲ ಇವ್ರು ಬಹಳ ಚಲೋ ನೋಡಿಸ್ತಾರೆ ಇವ್ರನ್ನೇ ತಗೊಳ್ರಿ ನೀವು. ನಾನು ಹೇಳ್ತೀವಿ ನೋಡಪ್ಪ, ಇವ್ರವಲ್ಲ ಯಾಕೆ ನಮಗೆ ಇವರಿದ್ರು ಚಲೋ ಆಗ್ತದೆ, ಅವ್ರಿಗೆ ಕೊಡ್ರಿ ಇವ್ರ ಕೊಡ್ರಿ ಅಂತ ಹೇಳ್ತೀವಿ ನಾವು. ಆದರೂ ಕೆಲವೊಮ್ಮೆ ಬಹಳ ಒತ್ತಡ ತಂದು ಒಪ್ಪಿಸ್ತಾರೆ, ಆ ವೇಳೆಗೆ ನಾವು ಹೋಗ್ತೀವಿ ಅಲ್ಲಿ. ಆಮೇಲೆ ಎರಡು ಜವಾಬ್ದಾರಿ ಆಗ್ತಾವ ಆ ವೇಳೆಗೆ, ನನ್ನ ಹಾಡುನು ಹೌದು, ಆಮೇಲೆ ಅವ ಬಾರಿಸೋದು ತಗೊಂಡು ನಾವೇ ತಗೊಂಡು ಇದು ಆ ಜವಾಬ್ದಾರಿ ಬಂದು ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಆದ್ರೆ ನಾವು 90% ನಮ್ಮ

0: ಆಯ್ಕೆನೇ ಇರ್ತದೆ, 10% ಆಗ್ತದೆ, ಇದು ಅನಿವಾರ್ಯ.
1: ಆಮೇಲೆ ಇತ್ತೀಚೆಗೆ ಈ ಫ್ಯೂಷನ್ ಸಂಗೀತ ಒಂದು ಬಹಳ ತಲೆ ಎತ್ತುತ್ತಾ ಇದೆ. ಇಡೀ ಪ್ರಪಂಚದ ಸಂಗೀತ ಎಲ್ಲ ಇರೋದು 7 ಸ್ವರಗಳಲ್ಲಿ. ನಾವು ಸರಿಗಮ ಪದನಿಸ ಅಂತೀವಿ, ಪಾಶ್ಚಾತ್ಯ ಡೋರೆ ಮಿ ಫಾ ಸೋ ಲಾ ಟಿ ಅಂತಾರೆ. 7 ಸ್ವರಗಳಿಗೆ ಎಲ್ಲ ಸಂಗೀತ ಬಂದರೂ ಕೂಡ ಆ ಸ್ವರಗಳನ್ನು ನೀವು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ತೀರಿ ಅನ್ನೋದ್ರ ಮೇಲೆ ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಹೆಸರು ಅಂತ ಬರ್ತದೆ. ಈ ಮಧ್ಯೆ ಫ್ಯೂಷನ್ ಮ್ಯೂಸಿಕಲ್ಲಿ ಕೂಡ ಹೀಗೇನೆ ಇದೆ. ನಾವು ಕರ್ನಾಟಕ ಪದ್ಧತಿಯಲ್ಲಿ ಮಾಯಾಮಾಲೋಗಳು ಅಂದರೆ ಅದು ಹಿಂದೂಸ್ತಾನದಲ್ಲಿ ಭೈರವ ಆಗ್ತದೆ. ಸೊ ಈಗ ಎರಡೂ ಪದ್ಧತಿಗಳನ್ನ ಸೇರಿಸುವ ಅಥವಾ ಕೆಲವು ನಮ್ಮ ದೇಶದ ಪದ್ಧತಿಗಳನ್ನ ಬಿಟ್ಟು ಬೇರೆ ದೇಶದ ಪದ್ಧತಿಗಳನ್ನ ಸೇರಿಸುವ ಒಂದು ಪ್ರಯತ್ನ ನಡೆದಿದೆ. ಅಲ್ಲಿ ಹೇಗೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತೀರಿ? ಅದೊಂದು ಪ್ರಯತ್ನ ಮಾತ್ರನೋ, ಪ್ರಯೋಗ ಮಾತ್ರನೋ, ಅಥವಾ ಒಂದು ಪದ್ಧತಿಯಾಗಿ ಉಳಿಯಬಹುದು ಅಂತೀರೋ? ಹೇಗೆ
0: ಪದ್ಧತಿಯಾಗಿ ಉಳಿಯೋದಿಲ್ಲ, ಯಾಕಂದರೆ ನಮ್ಮ ನೆಲದಲ್ಲಿ ನಮ್ಮನ್ನು ನಾವು ಕುಡಿಯುವ ಸೇವಿಸುವ ನೀರಿನಲ್ಲಿ, ನಾವು ಉಣ್ಣುವ ಪ್ರಸಾದದಲ್ಲಿ, ನಾವು ಉಸಿರಾಡುವ ಗಾಳಿಯಲ್ಲಿ ಎಲ್ಲ ನಮ್ಮದೇ ಇರ್ತಿರ್ತದೆ. ಅಂದಾಗ ಅವು ಯಾವ ಸುಮ್ಮನೆ ಬರ್ತವೋ ಹಿಂಗೆ ಹೋಗ್ತವೆ ಅಷ್ಟೆ.
1: ಫ್ಲೈಯಿಂಗ್ ಸಾಸರ್ಸ್ ಇಷ್ಟೆಲ್ಲ ಪ್ರಯಾಣದ ಮಧ್ಯೆ, ಪ್ರವಾಸದ ಮಧ್ಯೆ ಕೆಲವು ಸರಿ ನಿದ್ದೆ ಆಗೋದಿಲ್ಲ, ಕೆಲವು ಸರಿ ಊಟ ಬೇರೆ ಥರ ಆಗ್ತದೆ, ನೀರು ಬೇರೆ ಥರ ಆಗ್ತದೆ, ಎಲ್ಲದರ ಮಧ್ಯೆ ಆವಾಜ್ ಕಾಯ್ಕೊಳ್ಳೋದು, ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ.
0: ಹೌದು,
1: ಅದು ಹಾಡೋರ ಕಷ್ಟ ಹಾಡೋರಿಗೆ ಗೊತ್ತು.
0: ಹೌದ್ರಿ,
1: ಅದು ಹೇಗೆ ನೀವು ನಿಭಾಯಿಸ್ತೀರಿ? ಅದಕ್ಕೇನು ಕಿವಿ ಮಾತು ಹೇಳ್ತಾರೆ?
0: ಏನು ಸ್ವಲ್ಪ ಆದಷ್ಟು ಆಹಾರ ವಿಹಾರ ನಮಗೆ ಧ್ವನಿಗೆ ಕೆಡ್ತದ ಅಂತಕ್ಕಂಥ ಕೆಲವು ಆಹಾರ ಇರ್ತಾವೆ,
1: ದೂರ ಇಟ್ಬಿಡೋದು,
0: ಅವನು ಸ್ವಲ್ಪ ದೂರ ಇಡಬೇಕು. ಅದರಾಗೆ ಒಂದು ವಾರ ಮುಖ್ಯ ಅಂತ, ಇನ್ನೊಂದು ವಾರ ನನ್ನ ಕಾರ್ಯಕ್ರಮದಂದು ಒಂದು ವಾರದ ಮುಂಚಿತವಾಗಿ ಅವ ವ್ಯವಸ್ಥೆ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮತ್ತೆ ತಿನ್ಬೇಕಾಗ್ತದೆ, ಏನಾರು ಒಂದು ಬಜಿ ತಿನ್ಬೇಕು ಅನ್ಸ ತಿನ್ಬೇಕು, ನಾವು ಮಿರ್ಚಿ ತಿನ್ಬೇಕು, ಇಲ್ಲಾಂದ್ರೆ ಏನಾಗ್ತದ್ರಿ, ನಮಗೆ ಭಾಳ ಬೇಸರ ಆಗ್ಬಿಡ್ತದೆ, ನಾನು ಸುಳ್ಳ ಸಂಗೀತ ಕಲ್ತಿನ ಬಿಡು ಅಂತ ಅನ್ಸುತ್ತೆ.
1: ಮಂಡಾಳುಗಣಿ ಮೆಣಸಿನಕಾಯಿ ತಿಂದ ಜೀವನ ಮಾಡಿ
0: ತಿರ್ಲಿಲ್ಲಂದ್ರೆ ಏನು? ಅದಕ್ಕೆ ನಾ ಏನ್ ಮಾಡ್ತೀನಿ, ನಿಮ್ಮ ಮನೆಯೊಳಗನ ನಾವು ಹಿಟ್ಟು ಹಾಕ್ಸ್ಬಿಡ್ತೀವಿ, ಹಸಿ ಕಡ್ಲಿ ಇಟ್ಟು ಮನೆಗೆ ಮಾಡಿಸ್ಕೊಂಡ್ಬಿಡ್ತೀವಿ, ಹೊರಗೆ ತಿನ್ನೋದು ಬೇಡ ಅಂತೇಳಿ ಮನೆಯೊಳಗೆ ಎಣ್ಣೆ ಚಲೋ ಎಣ್ಣೆ ಇತ್ತು ಗಾಣದ ಎಣ್ಣೆ ಅದನ್ನ ತೊಗೊಂಡ್ಬಿಡ್ತೀವಿ ನಾವು ಮನೆಯಾಗ. ಆಗದೆ ಸೌತೆಕಾಯಿ ಬಜ್ಜಿ ಮಾಡಿಸೋದು ಧ್ವನಿಗೆ ಏನಾಗುದಿಲ್ಲ.
1: ಮತ್ತೆ ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವು ಹಾಡ್ತಾರೆ. ಈ ಒಂದು ಲೈವ್ ಕಾನ್ಸರ್ಟ್ ಅಲ್ಲಿ ಒಂದು ರಾಗ ನೀವು ಎಷ್ಟೊತ್ತು ಬೇಕಾದ್ರೂ ಹಾಡ್ಬೋದು. ಈಗ ಒಂದು ಆಕಾಶವಾಣಿ ದೂರದರ್ಶನದ ಅರ್ಧ ತಾಸು ಹಾಡಬೇಕಾಗುತ್ತೆ. ಅರ್ಧ ತಾಸಿನಲ್ಲಿ ನೀವೆಲ್ಲ ರಾಗದ ಸ್ವರೂಪ, ನಿಮ್ಮ ವಿದ್ಯೆ, ನಿಮ್ಮ ಭಾವನೆ, ನಿಮ್ಮ ತಾಲೀಮು, ನಿಮ್ಮ ಯೋಚನೆ ಅದೆಲ್ಲದನ್ನು ನೀವು ಅಷ್ಟರಲ್ಲೇ ಪ್ರಸ್ತುತಪಡಿಸ್ಬೇಕಾಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀರಿ?
0: ಅದು ಶಾಣೆತನದು. ಮೊದಲು ಅಭ್ಯಾಸ ಮಾಡ್ಕೋಬೇಕು, ಅದಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. 30 ನಿಮಿಷದೊಳಗೆ ನಮ್ದು ಎಲ್ಲ ವಿದ್ಯೆ ಅಲ್ಲಿ ಪ್ರದರ್ಶನಗೊಳ್ಬೇಕಪ್ಪ, ಯಾವ್ದು ಉಳಿಬಾರ್ದು ಅನ್ನೋದಕ್ಕೆ ಅದು ಟ್ರೈನಿಂಗ್. ಅದು ನಾವೇ ತಯಾರಿ ಮಾಡ್ಕೋಬೇಕು ಅದನ್ನ. ಹಿಂದಿನ ನೋಡ್ರಿ ನೀವು ಎಚ್ ಎಂ ಒಳಗೆ 3-4 ನಿಮಿಷದ ಹಾಡ್ಯಾರಲ್ಲ ದೊಡ್ಡ ದೊಡ್ಡವ್ರು, ಏನು ಹಾಡ್ಬೇಕೆಲ್ಲ ಹಾಡ್ಬಿಟ್ಟಾರ,
1: 3 ನಿಮಿಷದಲ್ಲಿ ಎಲ್ಲ
0: ಬಂದ್ಬಿಡ್ತು. ಅದನ್ನ ನಾವು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕು ಹೆಂಗ್ ಹಾಡಿದ್ರಂಗ.
1: 3-6 ನಿಮಿಷ ಬಂತು, ಆಮೇಲೆ 18 ನಿಮಿಷ ಬಂತು,
0: 3-4 ನಿಮಿಷದೊಳಗೆ ಒಂದು ರಾಗ ಪೂರ್ಣ ಮುಗಿಸ್ಬಿಟ್ಟಿದ್ದಾರೆ, ಏನು ಉಳಿಸಿಲ್ಲ.
1: ಬಂದಿಶು ಬಂತು, ತಾನು ಬಂತು, ಎಲ್ಲ ಬಂತು.
0: ನೋಡ್ರಿ ನಾವು ಇನ್ನೂ ಎಷ್ಟು ದೂರ ಇದ್ದೀವಿ, ಅವ್ರ ಹಿಂದಿನವರು
1: ಎಷ್ಟು ವಿಚಾರ ಮಾಡಿದ್ರು,
0: ಎಷ್ಟು ಜನ ಎತ್ತಿದ್ರು ಅವ್ರನ್ನ ನಾವು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಮರಣೆ ಮಾಡ್ಕೊಂತಿರೋದವ್ರೆ,
1: ಒಂದು ಬಾರಿ ಸ್ಮರಣೆ ಸಾಲ. ವೆಂಕಟೇಶ್ ಕುಮಾರ್ ಅವರೇ, ತಾವು ವಚನ ಗಾಯನದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ರಿ, ದಾಸರ ಪದ ಹಾಡೋದ್ರಲ್ಲಿ ನಿಮ್ಮದೇ ಆದ ಒಂದು ನಿರ್ದಿಷ್ಟವಾದ ಶೈಲಿ ಇದೆ. ಖಯಾಲ್ ಗಾಯಕಿ ಅಂತೂ ಅಫ್ಕೋ ಅದನ್ನು ಜೀವನ ಪರ್ಯಂತ ಅದನ್ನು ಮಾಡ್ಕೋತಾನೆ ಬಂದಿದ್ದೀರಿ ದೊಡ್ಡ ಗುರುಗಳ ಆಶೀರ್ವಾದದಿಂದ. ಸೊ ಒಂದೆರಡು ಚಿಕ್ಕ ಉದಾಹರಣೆಗಳು, ಆ ಭಾಷೆ ಹೇಗೆ ಬಳಸ್ತೀರಿ, ಒಂದು ಶಬ್ದ ಹೇಗೆ ಬಳಸ್ತೀರಿ, ಈಗ ಪ್ರಣತಿ ಇದೆ ಅಂದರೆ ಆ ಪ್ರಣತಿ ಅನ್ನೋ ಶಬ್ದ ಎಲ್ಲಿ ಯಾವ ಶಬ್ದ ಮೇಲೆ ಎಷ್ಟು ಒತ್ತು ಕೊಡ್ತೀರಿ, ಒಂದು ಬಾರಿ ಸ್ಮರಣೆ ಸಾಲದೇ ಅಂದಾಗ ಅದು ತಾರಸ ಗಂಧಾರಕ್ಕೆ ಹೋಗಿ ನಿಲ್ತದೆ ಅದು. ಸೊ ಇವನ್ನೆಲ್ಲ ಹೇಗೆ ಅದು ನೀವು ನಮ್ಮ ಕೇಳುಗರಿಗೆ ಹೇಗೆ ವಿವರಿಸ್ತೀರಿ?
0: ಏನಿಲ್ಲ, ಇದು ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಹಾಡುವ ಮುನ್ನ ಆ ವಚನ ಸಾರಾಂಶ ಏನಿದೆ ಅನ್ನೋದು ನಮಗೆ ತಿಳಿಬೇಕು. ಆ ದಾಸರ ಸಾಹಿತ್ಯದ ಅರ್ಥ, ಆ ಭಾವಾರ್ಥ ಏನಿದೆ, ಏನು ಹೇಳ್ತದೆ, ನಾವು ಮನದಟ್ಟಾಗಬೇಕು ಮೊದಲು. ಅದು ಒಮ್ಮೆಲೆ ಆಗೋದಿಲ್ಲ, ಹಾಡ್ತಾ ಹಾಡ್ತಾ ಹಾಡ್ತಾ ಹೋಗ್ತಾ ಆಗ್ತದೆ, ಅನುಭವ ಇರ್ತದೆ ಅದು. ಆದರೆ ಏನಿರ್ತದಲ್ಲ, ಅವ್ರದ್ದು ಶರಣರು ದಾಸರು ಹೇಳಿದ್ದು ಜೀವನಕ್ಕೆ ಅನುಭವ, ಅದು ಜೀವನದ ಅನುಭವ. ಹಿಂಗೆ ಬಾಳ್ರಿ, ಹಿಂಗಾಗಬೇಕು, ಹಿಂಗಾದ್ರೆ ಕೆಡ್ತದೆ, ಹಿಂಗಾದ್ರೆ ಒಳ್ಳೆ ಹಾಕೋದು ಸುಧಾರಣೆ. ಅದು ನಮಗೆ ಅನುಭವ, ನಾವು ಅನುಭವಿಸಿರ್ತೀವಿ ಅವನ್ನೆಲ್ಲ. ಜೀವನದೊಳಗೆ ಕಷ್ಟ ಸುಖ ಎಲ್ಲರಿಗೂ ಬಂದಿರ್ತದೆ, ಯಾರಿಗೂ ಬಿಡೋದಿಲ್ಲ, ಶ್ರೀಮಂತಗೂ ಬಿಡೋದಿಲ್ಲ, ಬಡವಿಗೂ ಬಿಡೋದಿಲ್ಲ, ಎಲ್ಲರಿಗೂ ಬರಬವು. ಆ ಅನುಭವವನ್ನು ನಾವು ತಗೊಳ್ಬೇಕು ಅದಲ್ಲಿ. ಇಲ್ಲಿ ನಾನು ಏನಿದ್ದೆ, ನಾನು ಏನು, ನನಗಿದು ಯಾವ
1: ಸಂಬಂಧ,
0: ನನಗೂ ಅದಕ್ಕೆ ಏನು ಸಂಬಂಧ, ಇದ್ರ ಏನ ನಡೆದದ, ಇದ್ರ ಹೆಂಗಿದ್ನ, ಅಲ್ಲಿ ಅನುಭವ ತಾನಾಗಿ ಬರ್ತದೆ, ಬರಬೇಕು ಅವಾಗ. ಅದು ಶುದ್ಧ ಆಗ್ತದೆ ಅಲ್ಲಿ, ಆಟೋಮೆಟಿಕ್ಲಿ ಅವಾಗ ಕೂಡ್ತದೆ ಸ್ವರದಾಗ. ನಾವು ಹೆಂಗೆ ಕೂಡ್ತೀವಿ ಹಂಗೆ ಆ ಸಾಹಿತ್ಯ ಕೂಡ್ತದೆ. ಅವಾಗ ಕೇಳೋರಿಗೂ ಚಲೋ ಆಗ್ತದೆ. ಅವ ನಾನು ಹಾಡ್ತೀನಿ ಚಲೋ ಆಗ್ಲಿ ಅಂತಾನೆ, ಅಲ್ಲಿ ಅವನ ಭಾವನೆ ಬರೋದಿಲ್ಲ, ಹಾಡ್ಕೊಂತ ಹೋಗ್ತಾನ.
1: ಒಂದು ದಾಸರ ಪದದ ಒಂದು

0: ವೆಂಕಟೇಶ್ ಕುಮಾರ್ ಅವರೇ,
1: ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಡಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ.
1: ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ.

ದೈವದ ಮೇಲಿನಿಂದ ಭಾರವನ್ನು ಹಾಕಿ ಕೈಕೊಟ್ಟಿ ಕುಳಿತುಕೊಳ್ಳಬೇಡ. ಅವನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ನಿನಗೆ ಕೊಟ್ಟಿದ್ದಾನಲ್ಲವೇ, ಬಂದದ್ದು ಬರಲಿ, ಗೋವಿಂದನ ದಯ ಇರಲಿ ಅಂತ ನಿನ್ನ ಪಾಲಿನ ಕರ್ತವ್ಯವನ್ನು ಮಾತ್ರ ಮನಸಿಟ್ಟು ಮಾಡು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ಗೀತಾಚಾರ್ಯರು ಹೇಳಿದಂತೆ ಆ ಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳ್ತಾರೆ. ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸು, ತಪ್ಪೇನಿಲ್ಲ. ಹೀಗೆ ಜೀವನವನ್ನು ಆನಂದದಾಯಕಿಸುವಾಗಲೂ ಬರಿದೈವವನ್ನು ಹೇಳಿಲ್ಲ, ನಿನ್ನ ಬಲವನ್ನು ಮೆರೆಸು, ಒಬ್ಬ ವಿಶ್ವಾಮಿತ್ರನಂತೆ ಪ್ರಯತ್ನಿಸು.

ಹೇಳಿದಂತೆ ಆ ಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳ್ತಾರೆ. ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸುವ ತಪ್ಪೇನಿಲ್ಲ. ಹೀಗೆ ಜೀವನವನ್ನು ಆನಂದದಾಯಕಿಸುವಾಗಲೂ ಬರೀ ದೈವವನ್ನು ಹೇಳಿಲ್ಲ, ನಿನ್ನ ಬಲವನ್ನು ಮೆರೆಸು, ಒಬ್ಬ ವಿಶ್ವಾಮಿತ್ರನಂತೆ ಪ್ರಯತ್ನಿಸು, ನೆವರ್ ನೆವರ್ ಗಿವ್ ಅಪ್, ಮರಳಿ ಯತ್ನ ಮಾಡು, ಪ್ರಯತ್ನವನ್ನು ಬಿಡಬೇಡ ಅಂತ ಹೇಳ್ತಾರೆ. ಈಗ ನಾವು ವಿಶ್ವಾಮಿತ್ರನ ಉದಾಹರಣೆ ತೆಗೆದುಕೊಂಡರೆ ಅವನು ಕೂಡ ರಾಜಋಷಿ ಇದ್ದವನು ದೇವಋಷಿ ಅನ್ಸ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿದ್ದಾನೆ. ನಾವು ಅದೊಂದು ಉದಾಹರಣೆ ತಗೊಂಡ್ರೆ ನಮ್ಮ ಜೀವನಕ್ಕೆ ಬಲವಾದ ಒಂದು ಫೋರ್ಸ್ ಅಂದರೆ ಒಂದು ಶಕ್ತಿಯಾಗಿ ಪರಿಣಮಿಸಬಹುದು.

ಅರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳನ್ಯೋನ್ಯ ಪರಿಪೂರಕಂಗಳ್. ಶ್ರುತಿಯರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳನ್ಯೋನ್ಯ ಪರಿಪೂರಕಂಗಳ್. ಯುತಿಯೊಳವು ಸೇರಿರಲು ಸತ್ಯದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ. ಯುತಿಯೊಳವು ಸೇರಿರಲು ಸತ್ಯದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ.

0: ಅಲೌಕಿಕ ವಿಷಯಗಳನ್ನು ತಿಳಿಯಲು ವೇದವೇ ಪ್ರಮಾಣವಾಗುತ್ತದೆ. ಲೌಕಿಕ ವಿಷಯಗಳನ್ನು ಬಗೆಹರಿಸಲು ಪುರುಷ ಬುದ್ಧಿಯ ವಿವೇಕಕ್ಕೆ ಮೊದಲನೇ ಸ್ಥಾನ. ವೇದಶಾಸ್ತ್ರಗಳಲ್ಲಿಯೂ ಕೂಡ ಬುದ್ಧಿ ಕಾರ್ಯ ಅನಿವಾರ್ಯವೇ, ಆದರೆ ವೇದದ ಪರಿಧಿಯೊಳಗೆ ನಡೆಸಬೇಕು. ಸ್ಮೃತಿ ಆದಿಶಾಸ್ತ್ರಗಳು ವಿಧಿಸುವ ಸಂಸ್ಕಾರಗಳಿಂದ ಮನಸ್ಸು ಶುದ್ಧವಾಗುತ್ತದೆ. ಎಲ್ಲಿ ರಾಮನೋ ಅಲ್ಲಿ ಕಾಮನಿಲ್ಲ, ಎಲ್ಲಿ ಕಾಮನೋ ಅಲ್ಲಿ ರಾಮನಿಲ್ಲ. ಅದಕ್ಕೆ ಕಾಮನ ಹಬ್ಬ ಮುಗಿದ ಮೇಲೆ ರಾಮನ ಹುಟ್ಟಿದ ಹಬ್ಬ ಬರುತ್ತದೆ. ಆಸುರಿ ಪ್ರವೃತ್ತಿ ತಗ್ಗಿದಂತೆ ದೈವಿಕ ಪ್ರವೃತ್ತಿ ಜಾಗೃತಿಯಾಗುತ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಹೇಳುವಂತೆ ಶ್ರದ್ಧೆ ಬುದ್ಧಿಗಳೆರಡರ ಸಮನ್ವಯ, ಲೌಕಿಕೋಪಾಯಗಳ ಸಮನ್ವಯ, ಇವೆರಡೂ ಒಂದಕ್ಕೊಂದು ಪೂರಕ. ಅವು ಹೊಂದಿಕೊಂಡು ಹೋದಾಗ ಸತ್ಯ ದರ್ಶನವಾಗುತ್ತದೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯಂ ಪುರುಷಂ ನಾಸ್ತಿ ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಯಾರಲ್ಲಿ ಯಾವ ಶಕ್ತಿ ಇದೆ ಎಂದು ಗುರುತಿಸಿ ಸಮನ್ವಯದಿಂದ ಎಲ್ಲವನ್ನೂ ಸಾಧಿಸಬಹುದು. ಇನ್ನೊಂದೆಡೆ ಡಿ ವಿ ಜಿ ಅವರು ಹೇಳುತ್ತಾರೆ, ಕತ್ತೆ ಮೈ ಹೊರತಕ್ಕೆ ನವಿಲ ಮೈ ಮೆರತಕ್ಕೆ ಹೊತ್ತು ತರಲಾದೀತೆ ನವಿಲು ಭಾರುಗಳ ನೃತ್ಯಕ್ಕೆ ಗೆಜ್ಜೆ ತೊಡುವುದೇ ಕತ್ತೆ ಧರ್ಮಗಳ ಗೊತ್ತು ಗುಣಯುಕ್ತಿಯೇನೋ ಅಂತ ಹೇಳ್ತಾರೆ. ಯಾವುದು ಯಾವ ಕಾರ್ಯಕ್ಕೆಂಬ ಯುಕ್ತಾಯುಕ್ತ ವಿವೇಚನೆಯಿಂದ ಜೀವನವನ್ನು ಸಾಗಿಸಬೇಕು, ಅದೇ ಧರ್ಮಗಳ ಉದ್ದೇಶ. ಅವುಗಳನ್ನು ಅವುಗಳ ಸ್ವಭಾವ ಮತ್ತು ಯುಕ್ತಾಯುಕ್ತಗಳಿಂದ ತಿಳಿಯಬೇಕು. ಶುದ್ಧವಾದ ಬಟ್ಟೆಯು ನೀರನ್ನು ಬೇಗ ಹೀರಿಕೊಳ್ಳುವಂತೆ ಶ್ರದ್ಧಾವಂತನ ಮನಸ್ಸು ಆಧ್ಯಾತ್ಮಿಕ ಸತ್ಯಗಳನ್ನು ಸುಲಭವಾಗಿ ಗ್ರಹಿಸುತ್ತದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ.

ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:58:35. ಪ್ರಕಟಣೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚೇನ್ಗೆಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ URW ಮತ್ತು VRW ಹುದ್ದೆಗಳು ಖಾಲಿ ಇದ್ದು, ಬೌದ್ಧಿಕ ವಿಕಲತೆ ಹಾಗೂ ಮಾನಸಿಕ ಅಸ್ವಸ್ಥರನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆಯ ದಿನ. ಹುದ್ದೆಯ ವಿವರ. ನಗರ ಪುನರ್ವಸತಿ ಕಾರ್ಯಕರ್ತರು URW, ಗೌರವಧನ 10,000 ರೂಪಾಯಿ, ವಿದ್ಯಾರ್ಹತೆ SSLC ಉತ್ತೀರ್ಣ ಅಥವಾ ಅನುತ್ತೀರ್ಣ, ವಿಕಲತೆಯ ಪ್ರಮಾಣ 40%ಕ್ಕಿಂತ ಮೇಲ್ಪಟ್ಟು 75%ಕ್ಕಿಂತ ಕಡಿಮೆ ಇರಬೇಕು, ವಯೋಮಿತಿ 18-45 ವರ್ಷದೊಳಗಿನವರಾಗಿರಬೇಕು. ಇನ್ನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು VRW, ಇದಕ್ಕೆ ಮಾಸಿಕ ಗೌರವಧನ 10,000 ರೂಪಾಯಿ, ವಿದ್ಯಾರ್ಹತೆ SSLC ಉತ್ತೀರ್ಣ ಅಥವಾ ಅನುತ್ತೀರ್ಣ, ವಿಕಲತೆಯ ಪ್ರಮಾಣ 40%ಕ್ಕಿಂತ ಮೇಲ್ಪಟ್ಟು ಹಾಗೂ 75%ಕ್ಕಿಂತ ಕಡಿಮೆ ಇರಬೇಕು, ವಯೋಮಿತಿ 18-45 ವರ್ಷ. URW ಹುದ್ದೆಗಳು ನಗರಸಭೆ ಮಡಿಕೇರಿ, ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಖಾಲಿಯಿವೆ. VRW ಹುದ್ದೆಗಳು ಮಡಿಕೇರಿ ತಾಲೂಕಿನ ಹಾಕತ್ತೂರು, ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ, ವಿರಾಜಪೇಟೆ ತಾಲೂಕಿನ ಪೊನ್ನಪ್ಪಸಂತೆ, ಕೆಬಾಡಗ, ಕಿರುಗೂರು, ಕಾನೂರು, ಶ್ರೀಮಂಗಲ. ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ತಾಲೂಕು ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ MRWಗಳಿಂದ ಪಡೆದು ನಿಗದಿತ ದಿನಾಂಕದೊಳಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಕಚೇರಿಗೆ ಅಥವಾ MRWಗಳಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕಿನವರು ಹರೀಶ್ TR, ಮೊಬೈಲ್ ಸಂಖ್ಯೆ 8861-42-8931, ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನವರು ಮೊಬೈಲ್ ಸಂಖ್ಯೆ 9000088-36654, ಹಾಗೂ ಮಡಿಕೇರಿ ತಾಲೂಕಿನವರು ಮೊಬೈಲ್ ಸಂಖ್ಯೆ 8073-19-29-14. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಅಥವಾ ಕಚೇರಿಯ ದೂರವಾಣಿ ಸಂಖ್ಯೆ 08272-29-28 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ, ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಮತ್ತೊಂದು ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚೈನ್ ಗೇಟ್ ಹತ್ತಿರ, ಮೈಸೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0827229258 ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರುತ್ತೆ.

0: ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗಂದ್ರೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ತರನೇ. ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
3: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
4: ಸಮಯ 9:05:20. ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ. ಹಾಡಿದ್ದಾರೆ HRK ಪ್ರಸಾದ್.

ಎಂಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ. ತಾಳುವುದ ನೀ ಕಲಿಮಗು, ಬಾಳುವುದ ನೀ ಕಲಿಮಗು. ಹಾಡಿದ್ದಾರೆ ಕೆ ವಿಜಯಕುಮಾರ್.

ಯಾರೀ ಚೆನ್ನ ಖೇದಗೆ ಬಣ್ಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಹಾಡಿದ್ದಾರೆ ಲಕ್ಷ್ಮೀ ಮನಮೋಹನ್.

ತೇರು ಹೊಂಟೈತವ್ವ, ತೇರು ಹೊಂಟೈತೆ. ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ. ಹಾಡಿದ್ದಾರೆ ಪದ್ಮಶ್ರೀ, ಪೂಜಾ, ಪೂರ್ಣಿಮಾ ಹಾಗೂ ವರ್ಷಾ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು.

ಅಡುಗೆ ಮನೆ ಕೆಲಸ ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ, ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಪ್ರಕಟಣೆ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಮೌಲಾನಾ ಆಜಾದ್ ಭವನ, ಗ್ರಾಮಾಂತರ ಪೊಲೀಸ್ ಠಾಣೆ ಹಿಂಭಾಗ, ಎಫ್ಎಂಸಿ ಕಾಲೇಜು ಹತ್ತಿರ, ಕೊಡಗು ಜಿಲ್ಲೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. 2026-27 ಸಾಲಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಕೊಡ್ಲಿಪೇಟೆ ಹಾಗೂ ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ. ಇಲ್ಲಿನ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು 12 ಸಂಜೆ 5 ಒಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಮೌಲಾನಾ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸುವಂತೆ ಸೂಚಿಸಿದೆ. ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜು ಹತ್ತಿರ, ಮಡಿಕೇರಿ. ದೂರವಾಣಿ ಸಂಖ್ಯೆ 08272222588. ಪ್ರಾಂಶುಪಾಲರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪದವಿ ಪೂರ್ವ ವಸತಿ ಕಾಲೇಜು ಕೊಡ್ಲಿಪೇಟೆ. ದೂರವಾಣಿ ಸಂಖ್ಯೆ 7975252179. ಪ್ರಾಂಶುಪಾಲರು ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ. ದೂರವಾಣಿ ಸಂಖ್ಯೆ 6361802037. ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಜಿಲ್ಲಾ ಅಧಿಕಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ.

ಓದುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ನಾವು ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಕೆಲಸಗಳು ಆಗೋದೇ ಇಲ್ಲ, ಇನ್ನು ನನ್ನಿಂದ ಆಗದು ಅನ್ನುವಾಗ ಯಾವುದೋ ರೀತಿಯಲ್ಲಿ ಬೇರೆಯವರ ಸಹಾಯ ದೊರೆತು ಆ ಕೆಲಸ ಸುಗಮವಾಗಿ ಪಟ್ಟಂತ ಮುಗ್ದು ಹೋಗುತ್ತೆ. ಕಷ್ಟದಲ್ಲಿರುವಾಗ ಕೈ ಹಿಡಿಯಲು ದೇವರು ಬರ್ತಾನೆ ಅಥವಾ ದೇವರು ಯಾರನ್ನಾದರೂ ಕಳಿಸ್ತಾನೆ ಅನ್ನುವ ನಂಬಿಕೆ ನಮ್ಮೆಲ್ಲರಲ್ಲಿದೆ. ಕೆಲವೊಮ್ಮೆ ಹಾಗೆಯೇ ಆಗುತ್ತೆ ಕೂಡ. ಯೋಚಿಸ್ತಾ ಹೋದರೆ ನಮ್ಮೆಲ್ಲರ ಜೀವನದಲ್ಲೂ ಹಾಗೆ ದೇವರಂತೆ ಬಂದು ನಮಗೆ ಸಹಾಯ ಮಾಡಿ ಹೋದವರು ಅನೇಕರು ಸಿಗ್ಬೋದು. ಯಾರೋ ನಮಗೆ ದೇವರಾಗ್ತಾರೆ, ಮತ್ತೆ ಯಾರಿಗೋ ನಾವು ಸಹಾಯ ಮಾಡಿ ಅವರ ಪಾಲ ದೇವರಾಗಿ ಬಿಡ್ತೀವಿ. ಗೊತ್ತಿದ್ದು ಸಹಾಯ ಮಾಡೋದು ಬೇರೆ, ಗೊತ್ತಿಲ್ಲದೆ ಅವರ ಕಷ್ಟಗಳಿಗೆ ಪರೋಕ್ಷವಾಗಿ ನಾವು ಸಹಾಯ ಮಾಡಿರ್ತೇವೆ. ನಾವು ಮಾಡುವ ಕೆಲವು ಕೆಲಸ ನಮಗೆ ನಷ್ಟ ತಂದರೂ ಇತರರಿಗೆ ಅನುಕೂಲ ಆಗಿರುತ್ತೆ. ಅಂತಹ ಕೆಲವು ಘಟನೆಗಳನ್ನು ಹೇಳ್ತೀನಿ ಇಂದಿನ ಚಿತ್ರಚಿತ್ತಾರದಲ್ಲಿ. ಈಗ ಕೇಳಿ ಶಿವಲಿಂಗ ಚಿತ್ರದ ಗೀತೆ. ಹಾಡಿದ್ದಾರೆ ಜಾವೇದ್ ಅಲಿ ಹಾಗೂ ಅರ್ಚನಾ ರವಿ.

ಪಿ ಯು ಸಿ ಸಮಯದಲ್ಲಿ ನನ್ನ ಗೆಳೆಯರೆಂದರೆ ರೂಪೇಶ್, ರಾಜೇಶ್ ಮತ್ತು ಮೋಹನ. ಕ್ಲಾಸಿನ ಹಿಂದಿನ ಬೆಂಚಿನಲ್ಲಿ ಜೊತೆಯಾದ ನಾವು 4 ಜನ ಯಾವಾಗ ನೋಡಿದರೂ ಒಟ್ಟಿಗೆ ಇರ್ತಿದ್ವು. ಯಾರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ, ಯಾರಿಗೆ ತೊಂದರೆ ಇದ್ದರೂ ಒಟ್ಟಾಗಿ ಹೋಗಿ ಕೆಲಸ ಮಾಡ್ತಿದ್ದೆವು. ಈ ಗೆಳೆಯರ ಬಳಗದಲ್ಲಿ ರೂಪೇಶ್ ಯಾವುದೇ ಕಷ್ಟಗಳಿಲ್ಲದೆ ಸುಖದಲ್ಲಿ ಬೆಳೆದವನು. ಉಳಿದವರೆಲ್ಲ ತಮ್ಮ ಕೃಷಿ ಭೂಮಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಬೆಳೆದವರು. ಹಾಗಂತ ರೂಪೇಶ್ಗೆ ಕೃಷಿ ಭೂಮಿ ಇರಲಿಲ್ಲ ಅಂತ ಅಲ್ಲ, ತೋಟ ಇತ್ತು. ಆದರೆ ಅವನ ಅಪ್ಪ ಅಮ್ಮ ಒಬ್ಬನೇ ಮಗ ಅಂತ ತೋಟದ ಕೆಲಸ ಮಾಡ್ತಾನೆ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಮಾಡಲಿಕ್ಕೆ ಬಿಡೋದೇನು, ತೋಟದ ಕಡೆ ತಲೆ ಕೂಡ ಹಾಕ್ತಿರಲಿಲ್ಲ ಇವನು. ಒಮ್ಮೆ ಅಂದರೆ ಪಿ ಯು ಸಿಲೆ ಒಮ್ಮೆ ಅವರ ಅಪ್ಪ ರೂಪೇಶ್ಗೆ ಯಾಕೋ ಸಿಟ್ಟು ಬಂದು ಬೈದುಬಿಟ್ರಂತೆ. ತೋಟದ ಕೆಲಸ ಒಂದು ಗೊತ್ತಿಲ್ಲ, ನನ್ನ ನಂತರ ತೋಟ ನೋಡ್ಕೊಳೋದು ಯಾರು, ಒಬ್ಬರೇ ಮಗ ಅಂತ ಹೀಗೆ ಬೆಳೆಸಿದ್ದೇ ತಪ್ಪಾಯಿತು, ಯಾವುದಕ್ಕೂ ಪ್ರಯೋಜನ ಇಲ್ಲ. ನಿನ್ನ ವಯಸ್ಸಿನ ಮಕ್ಕಳೆಲ್ಲ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ನೋಡು, ನೀನು ಇದೆಯಾ ಹಾಗೆ ಹೀಗೆ ಅಂತ ಬೈದ್ಕೊಂಡ್ರು.

ವಿಷಯ ನಮ್ಮ ಬಳಿ ಹೇಳ್ಕೊಂಡ. ನಮ್ಮ ಅಪ್ಪ ಸಿಕ್ಕಾಬಿಟ್ಟೆ ಬೈದು ಬಿಟ್ರು. ನಾನು ಏನು ಅಂತ ತೋರಿಸ್ಬೇಕು. ನನ್ನ ಅಪ್ಪ ಹೇಳ್ತಿದ್ರು, ನಮ್ಮ ತೋಟದ ಮೂಲೆಯಲ್ಲಿ ಅರ್ಧ ಎಕರೆ ಕಾಡು ಜಾಗ ಇದೆ, ಅದರ ಕಾಡು ಕಡಿದು ಏಲಕ್ಕಿ ಗಿಡ ಹಾಕಬೇಕು, ಕೆಲಸಕ್ಕೆ ಜನಶಕ್ತಿ ಇಲ್ಲ, ಏನು ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತ ಅಮ್ಮನ ಹತ್ರ ಹೇಳ್ತಿದ್ರು. ನೀವು 3 ಜನ ಸಹಕಾರ ಕೊಟ್ಟರೆ ನಮ್ಮ ಅಪ್ಪನಿಗೆ ಗೊತ್ತಿಲ್ಲದ ಹಾಗೇ ನಾವೇ ಆ ಕಾಡು ಕಡಿದು ಗಿಡ ಹಾಕಲು ಜಾಗ ಸರಿ ಮಾಡಿ ಕೊಡೋಣ, ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ದ ನಮ್ಮಲ್ಲಿ. ನಮಗೂ ಉತ್ಸಾಹ ಇತ್ತು. ಹೊಸದೊಂದು ಯೋಜನೆಗೆ ಕೈ ಹಾಕಿ ನಾವು ಏನು ಅಂತ ದೊಡ್ಡವರಿಗೆ ತೋರಿಸಬಹುದಲ್ಲ ಅಂತ. ಸರಿ, ಯಾರಿಗೂ ಗೊತ್ತಾಗದ ಹಾಗೆ ಬೇಸಿಗೆ ರಜದಲ್ಲಿ ನಾವು 4 ಜನ ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ಕತ್ತಿ ಕೊಡಲಿಯಾಗಿ ರೂಪೇಶನ ಹಾಳು ಬಿದ್ದ ತೋಟಕ್ಕೆ ಹೋಗಿ 4 ದಿನ ಕೆಲಸ ಮಾಡಿ ಅರ್ಧ ಎಕರೆ ಜಾಗದಲ್ಲಿ ಬೆಳೆದಿದ್ದ ಕೆಳಗಿನ ಈ ಕಳೆ ಕಾಡು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಕಡ್ದು ಕ್ಲೀನ್ ಮಾಡಿ ಕೊಟ್ವಿ. ಮುಳ್ಳೆಲ್ಲ ಪರಚ್ಕೊಂಡು ನಾವು ಹೇಳೋದು ಬೇಡ. ಇನ್ನು ನಮ್ಮ ಈ ಸಾಧನೆನ ನಾಳೆ ಬೆಳಿಗ್ಗೆ ರೂಪೇಶನ ಮನೆಯಲ್ಲಿ ಎಲ್ಲರೂ ಸೇರಿ ರೂಪೇಶನ ಅಪ್ಪನಿಗೆ ಹೇಳಿ ಶಬಾಸ್ಗಿರಿಯನ್ನು ಪಡೆಯುವುದೆಂದು ತೀರ್ಮಾನಿಸಿ ನಮ್ಮ ಮನೆಯನ್ನು ಸೇರಿದ್ವಿ. 4 ದಿನ ಕೆಲಸ ಮಾಡಿದ ಸುಸ್ತು ಆದರೂ ಒಂದು ಉತ್ಸಾಹ ನಾವು ಮಾಡಿ ಮುಗಿಸಿದ್ವಲ್ಲ ಅಂತ. ಮಾರನೇ ದಿನ ರೂಪೇಶನ್ ಮನೆಗೆ ಹೋಗ್ತೀವಿ, ಅವ್ರ ಪಕ್ಕದ ಮನೆಯ ಗೀತಕ್ಕ ರೂಪೇಶನ್ ಮನೆಯಲ್ಲಿ ಇದ್ದಾರೆ. ಗೀತಕ್ಕ ನಮ್ಮನ್ನೆಲ್ಲ ನೋಡ್ತಿದ್ದಾನೆ, ಹಾಗೆಯೇ ಹೊಗಳಿಕೆ ಆರಂಭಿಸಿದ್ರು. ಅಯ್ಯೋ ಮಕ್ಕಳ, ಎಲ್ಲರೂ ಈ ವಯಸ್ಸಿನಲ್ಲಿ ಹಾಳಾಗಿ ಹೋಗ್ತಾರೆ, ರಜೆ ಅಂದರೆ ಬೀದಿ ಬೀಸುತ್ತಿರ್ತಾರೆ, ಆದರೆ ನೀವು 4 ಜನ ಹಾಳು ಬಿದ್ದ ನನ್ನ ತೋಟನ ಕ್ಲೀನ್ ಮಾಡಿ ಕೊಟ್ರಲ್ಲೋ, ಎಂತಹ ಒಳ್ಳೆಯ ಮಕ್ಕಳು ನೀವು. ನಾನು ಒಬ್ಬಳೇ ಇರೋದು ಅಂತ ನನ್ನ ಕಷ್ಟ ಗೊತ್ತಾಗಿ ಸಹಾಯ ಮಾಡಿದ ನೀವು ನನ್ನ ಪಾಲಿನ ದೇವರು ಕಂಡ್ರು ಅಂತ ನಮ್ಮನ್ನೆಲ್ಲ ಹೊಗಳಿದ್ದೇ ಹೊಗಳಿದ್ದು. ಆಗಿದ್ದೇನು ಗೊತ್ತಾ, ರೂಪೇಶನಿಗೆ ತನ್ನ ತೋಟದ ಗಡಿಯೇ ಸರಿಯಾಗಿ ಗೊತ್ತಿರಲಿಲ್ಲ. ರೂಪೇಶ್ ಇದು ನಮಗೆ ಸೇರಿದ ಜಾಗ ಅಂತ ತೋರಿಸಿದ್ದು ಗೀತಕ್ಕನ ಜಾಗನ. ನಾವೆಲ್ಲ ಸೇರಿ ಜಾಗವನ್ನು ಕ್ಲೀನ್ ಮಾಡಿ ಕೊಟ್ಟುಬಿಟ್ಟೆವು.

ಚಿಕ್ಕವರಿರುವಾಗ ಬೇಸಿಗೆ ಅಂದರೆ ಆಗೆಲ್ಲ ನಾವು ಕಾಡಿನಲ್ಲಿ ಹೆಚ್ಚಿನ ಹೊತ್ತು ಇದ್ದು ಬಿಡ್ತಿದ್ದೆವು. ಅಲ್ಲಿ ಸಿಗುವ ಕಾಡು ಹಣ್ಣುಗಳನ್ನು ತಿಂತಿದ್ದೆವು, ಆಟ ಆಡ್ತಿದ್ದೆವು. ಬೆಟ್ಟದ ಇಳಿಜಾರೇ ನಮಗೆ ಜಾರುಬಂಡಿ, ಮರದಲ್ಲಿ ನೇತಾಡುವ ದೊಡ್ಡ ದೊಡ್ಡ ಬಳ್ಳಿಯೇ ನಮ್ಮ ಉಯ್ಯಾಲೆ, ಕಾಡಿನಲ್ಲಿ ಹರಿಯುವ ನೀರಿನ ಸಣ್ಣ ತೊರೆಗಳು ನಮಗೆ ಸ್ವಿಮ್ಮಿಂಗ್ ಪೂಲ್, ಸಣ್ಣ ಜರಿಗಳು ನಮ್ಮ ಶವರ್ಗಳು, ಕುಡಿಯುವ ನೀರು ಕೂಡ ಅದೇ. ನಮಗೆ ಸಿಗುವ ಕೆಲವು ವಿಶೇಷ ಹಣ್ಣುಗಳನ್ನು ಕೊಯ್ದು ತಿಂದು ಜಾಸ್ತಿ ಆಗಿದ್ದನ್ನು ಮಡಿಕೇರಿಗೆ ತಂದು ಪರಿಚಿತರ ಮನೆಗೆ ಕೊಡ್ತಿದ್ವಿ. ಹಾಗೆ ಕೊಟ್ಟಾಗ ಕೆಲವೊಮ್ಮೆ ಅವರು ನಮಗೆ ಚಾಕ್ಲೇಟ್ ಅಥವಾ ಸ್ವಲ್ಪ ಹಣ ಕೊಡ್ತಿದ್ರು, ಅದೇ ನಮಗೆ ನಿಧಿ ಸಿಕ್ಕ ಹಾಗೆ. ಒಮ್ಮೆ ಮಡಿಕೇರಿಯ ನೆಂಟರೊಬ್ಬರು ಸಿಕ್ಕಿ, ಮಕ್ಕಳ ನಿಮ್ಮ ಹಳ್ಳಿಯಲ್ಲಿ ಕಿತ್ತಲೆ ಹಣ್ಣು ಇದ್ದರೆ ತಂದು ಕೊಡ್ರು, ಒಂದು 20 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ನಮ್ಮ ತೋಟದ ಕಿತ್ತಲೆ ಹಣ್ಣಿನ ಮರಗಳಲ್ಲಿ ಹಣ್ಣುಗಳೆಲ್ಲ ಕೊಯ್ದು ಖಾಲಿಯಾಗಿತ್ತು. ಪಕ್ಕದ ರಾಜಣ್ಣನ ತೋಟದ ಇಳಿಜಾರಿನಲ್ಲಿದ್ದ 4 ಕಿತ್ತಳೆ ಮರದಲ್ಲಿ ಹಣ್ಣುಗಳಿದ್ದವು, ಆದರೆ ಅದು ಕುಯ್ಯಲು ಆಗೋದಿಲ್ಲ ಅಂತ ಇಳಿಜಾರು ಅಂತ ಹಾಗೆ ಬಿಟ್ಟಿದ್ರು. ನಮಗೆ 20 ರೂಪಾಯಿ ಆಸೆ ಇತ್ತಲ್ಲ, ರಾಜಣ್ಣನಿಗೆ ಗೊತ್ತಾಗದಾಗೆ ಕೊಯ್ಬೇಕು ಅಂತ ತೀರ್ಮಾನಿಸಿ ಸಂಜೆ ಹೊತ್ತಿಗೆ ಮೆಲ್ಲಗೆ ಹೋಗಿ ಮರ ಹತ್ತಿ ಕಷ್ಟಪಟ್ಟು ಕಿತ್ತಲೆ ಹಣ್ಣನ್ನು ಕುಯ್ದೇ ಬಿಟ್ಟೆವು. 20 ರೂಪಾಯಿ ಆಸೆಗೆ ಒಂದನ್ನೂ ತಿನ್ನದೆ ಎಲ್ಲವನ್ನ ಬ್ಯಾಗಿಗೆ ತುಂಬಿಸಿ ರಾಜಣ್ಣನ ತೋಟದಿಂದ ಹೊರಬರಬೇಕು. ರಾಜಣ್ಣ ಅಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರು. ನಮ್ಮನ್ನ ನೋಡಿದವರೇ, ನಿನ್ನ ಅಪ್ಪನ ಹತ್ರ ಇಂದು ಬೆಳಿಗ್ಗೆ ಹೇಳಿದ್ದೆ, ನನ್ನ ಮಗಳು ಗರ್ಭಿಣಿ ಕಿತ್ತಲೆ ಹಣ್ಣು ತಿನ್ನಬೇಕು ಅಂತ ಆಸೆ ಪಡ್ತಿದ್ಲು, ಕುಯ್ದುಕೊಡು ಅಂತ. ನಿಮ್ಮಪ್ಪ ಕುಯ್ಯೋದು ಕೊಡೋದನ್ನು ಬಿಟ್ಟು ನಿಮ್ಮನ್ನು ಕಳಿಸಿದ್ನಾ ಅಂತ ಹೇಳಿ ನಮಗೆ ಒಂದೂ ಹಣ್ಣು ಕೊಡದೆ ಬ್ಯಾಗ್ ಸಮೇತ ಕಿತ್ತಲೆ ಹಣ್ಣನ್ನು ಎತ್ಕೊಂಡು ಹೋಗೇ ಬಿಟ್ರು. ಆ ಕಡೆ 20 ರೂಪಾಯಿ ಇಲ್ಲ, ಕಷ್ಟಪಟ್ಟು ಕುಯ್ದಿದ್ದಕ್ಕೆ ಒಂದು ಕಿತ್ತಲೆ ಹಣ್ಣು ಕೂಡ ಇಲ್ಲ.

ಹಿಂದೆ ಊರು ಅಷ್ಟು ಬೇಗ ಬದಲಾಗ್ತಿರ್ಲಿಲ್ಲ. ಅದೇ ಮನೆ, ಅದೇ ಜನ, ಅದೇ ದಾರಿ, ಅದೇ ಮರ ಅಂತ ಇರ್ತಿತ್ತು. ಆದರೆ ಇಂದು ಹಾಗಲ್ಲ. ಇಂದಿದ್ದ ಮನೆ ಒಂದು ತಿಂಗಳಲ್ಲಿ ಮಾರ್ಪಾಡಾಗಿ ಬಿಡುತ್ತೆ. ದೊಡ್ಡ ದೊಡ್ಡ ಯಂತ್ರಗಳು ಬಂದಮೇಲೆ ಇದ್ದಕ್ಕಿದ್ದಂತೆ ಊರಿನ ದಾರಿ ಬದಲಾಗುವುದು ಉಂಟು. ಕಳೆದ ವರ್ಷ ಹೋದ ರಸ್ತೆ ನನಗೆ ಪರಿಚಿತ ಅಂತ ಹೋದರೆ ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿರುವ ಸಾಧ್ಯತೆಯೂ ಇದೆ. ಇದನ್ನ್ಯಾಕೆ ಹೇಳಿದೆ ಅಂದರೆ, ಒಂದು 4-5 ವರ್ಷದ ಹಿಂದಿನ ಮಾತು. ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ ಸದ್ದು ಮಾಡುತ್ತಿದ್ದ ಸಮಯ. ನನ್ನ ಪರಿಚಿತರೊಬ್ಬರು ಅವರ ಅತ್ತೆ ಮನೆಗೆ ಹೊರಟಿದ್ರು ಕಾರಿನಲ್ಲಿ. ಒಬ್ಬನೇ ಹೋಗಬೇಕು, ಕಾಡು ದಾರಿ, ಬರುವಾಗ ಸಂಜೆ ಆಗುತ್ತೆ, ನನ್ನ ಜೊತೆ ಬರ್ಬೋದಾ ಅಂತ ಕೇಳಿದರು. ನನಗೂ ಮಾಡಲು ಕೆಲಸ ಏನೂ ಇರಲಿಲ್ಲ, ಸರಿ ಅಂತ ಅವ್ರ ಜೊತೆ ಹೊರಟೆ. ಅವರ ಅತ್ತೆ ಮನೆಗೆ ಹೋಗಿ ಸಂಜೆ ತಿರುಗಿ ನಮ್ಮ ಊರಿನ ಕಡೆ ಹೊರಟೆವು. ಕತ್ಲಾಗಿತ್ತು. ಈ ಕಾಡು ದಾರಿಯಿಂದ ಬೇಗ ಹೊರ ಬರೋಣ ಅಂತ ಅವರು ಬೇಗ ಬೇಗ ಗಾಡಿ ಓಡಿಸಲು ಆರಂಭಿಸಿದರು. ಮಧ್ಯದಲ್ಲಿ ದಾರಿ ತಪ್ಪು ಕಾಣ್ತಲ್ಲ ಅಂತ ಹೇಳಿದೆ. ಏ, ಏನಿಲ್ಲ, ನಾನು ಎಷ್ಟು ಸಲ ಬಂದಿಲ್ಲ, ನನಗೆ ಗೊತ್ತಿಲ್ವಾ ಅಂತ ಅಂದರು. ನಾನು ಹೌದೇನೋ ಅಂತ ಸುಮ್ಮನಾದೆ. ಆದರೆ ದಾರಿ ತಪ್ಪು ಅಂತ ಅವರಿಗೆ ಗೊತ್ತಾಗುವಾಗ ಆ ಕಾಡು ದಾರಿಯಲ್ಲಿ ನಾವು 4-5 ಕಿಲೋಮೀಟರ್ ಹೋಗಿ ಆಗಿತ್ತು. ಕೊನೆಗೆ ಆ ದಾರಿ ಒಂದು ಮನೆ ಮುಂದೆ ಕೊನೆಗೊಂಡಿತು. ಆ ಕತ್ಲಲ್ಲಿ ಏನು ಮಾಡಿತು? ಆ ಮನೆಯ ಬಾಗಿಲು ಬಡಿದೆವು. ಒಳಗಿನಿಂದ ವಯಸ್ಸಾದ ಅಜ್ಜ ಒಬ್ಬರು ಹೊರಬಂದರು. ಅಜ್ಜ ವಯಸ್ಸಾದ ಅಜ್ಜ ಅಂತ ಹೇಳಿದ್ರೆ ಅಜ್ಜ ವಯಸ್ಸಾದ್ಮೇಲೆ ಅಜ್ಜ ಆಗೋದಲ್ವಾ. ಇರಲಿ, ಅಜ್ಜ ದಾರಿ ತಪ್ಪಿಬಿಡ್ತು. ಅಯ್ಯೋ, ದೇವರು ಬಂದ ಹಾಗೆ ಬಂದ್ರಿ, ದೇವರೇ ನಿಮ್ಮನ್ನ ಇಲ್ಲಿ ಕಳಿಸಿದ್ದು. ಬೆಳಗ್ಗೆಯಿಂದ ಹುಷಾರಿಲ್ಲದೆ ಮಲಗಿದ್ದೆ, ಮನೇಲಿ ಬೇರೆ ಯಾರೂ ಇಲ್ಲ, ನನ್ನ ಒಮ್ಮೆ ಮಡಿಕೇರಿ ಆಸ್ಪತ್ರೆಗೆ ಬಿಟ್ಬಿಡಿ ಅಂತ ಹೇಳಿ ಅಜ್ಜ ನಮ್ಮ ಜೊತೆ ಕಾಡೆಯಲ್ಲಿ ಹತ್ತೇ ಬಿಟ್ರು. ನಮಗೆ ದಾರಿ ತೋರಿಸಿದ್ರು. ನಾವು ಅವರನ್ನು ಮಡಿಕೇರಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದೆವು. ನಾವು ಅವರಿಗೊಂದು ದಾರಿ ತೋರಿಸಿದೆವು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ ಸರಿಯಾಗಿ 10:33. ನಿಲಯದ ಈ ಪ್ರಸಾರಕ್ಕೆ ನಿಮ್ಮೊಂದಿಗೆ ನಾನು ವಿದ್ಯಾರಾವ್ ಕೆಎಲ್. ಆಕಾಶವಾಣಿ ಮಡಿಕೇರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಇಂದು ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ. ಮೊದಲಿಗೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರದೇ ಕೃತಿ ಅಮ್ಮ ಆನಂದದಾಯಿನಿ, ರಾಗ ಗಂಭೀರನಾಟ, ಆದಿತಾಳ.

0: ಬಂದವ.
1: ಇನ್ನು ಮುಂದೆ ಕೇಳಿ ತ್ಯಾಗರಾಜರ ಕೃತಿ ದಂಡಮುಪ್ಪಿಟ್ಟೇನುರ ಕೋದಂಡಪಾಣಿ ಬಲಹಂಸರಾಗ ಆದಿತಾಳದಲ್ಲಿದೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವೀಗ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಭದ್ರಾಚಲ ರಾಮದಾಸರ ಕೃತಿ ವನುಬ್ರೋವೋ ಮನಿ ಜಪವೇ, ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಶ್ರೋತೃಗಳೇ, ಸಮಯ ಸರಿಯಾಗಿ 10:30:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಆರಂಭದಲ್ಲಿ ಕೇಳಿ ಅತೀತ್ ಚಿತ್ರದ ಗೀತೆ, ಸೋನು ಕಕ್ಕಡ್ ಅವರ ಧ್ವನಿಯಲ್ಲಿ, ಹರೀಶ್ ನಗ್ನೆಯವರ ಸಾಹಿತ್ಯ, ಶಕೀಲ್ ಆಜ್ಮೇ ಅವರ ಸ್ವರಕಲ್ಪನೆ.

ಭಾಗಿ ತ್ರೀ ಚಿತ್ರಕ್ಕಾಗಿ ಹಾಡಿದ್ದಾರೆ ನಿಖಿತಾ ಗಾಂಧಿ. ಸಾಹಿತ್ಯ ಮತ್ತು ಸಂಗೀತ ತನಿಷ್ಕ್ ಬಗ್ಚಿ.

ಜವಾನಿ ಜಾನೆಮನ್ ಚಿತ್ರದ ಗೀತೆ ಹರ್ಷದೀಪ್ ಕೌರ್ ಹಾಗೂ ಅಖಿಲ್ ಸಚ್ದೇವ್ ಅವರ ಸ್ವರಗಳಲ್ಲಿ, ಶೆಲ್ಲಿಯವರ ಸಾಹಿತ್ಯಕ್ಕೆ ಗೌರವ್ ಹಾಗೂ ರೋಷಿನ್ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಚಿಂಟೂಕ ಬರ್ತ್ಡೇ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಸತ್ಯಾಂಶ ಸಿಂಗ್ ಅವರ ರಚನೆ ಇದು. ಸಂಗೀತ ನೀಡಿ ಹಾಡಿದ್ದಾರೆ ರಾಜೀವ್ ವಿ ಬಲ್ಲಾ.

0: ಗಾನ ಭಜನ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ ಶ್ರೋತೃಗಳೇ. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಈಗ ವೇಳೆ ಸರಿಯಾಗಿ 10:48. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಹಾಗೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ವಿವಿಧ ಪರೀಕ್ಷೆಗಳನ್ನು ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನವಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿಗೆ 90ರ ಸಂಭ್ರಮ.

0: ಯಶಸ್ಸು. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ
1: ಟ್ಯೂನ್ ಮಾಡಿ 103.1 MHz ಕಂಪನಾಂಕದಲ್ಲಿ.
0: ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಉದಿತ್ ನಾರಾಯಣ್ ಮತ್ತು ಮೊನಾಲಿ ಠಾಕೂರ್ ಅವರ ಇವುಗಳ ಸ್ವರಗಳಲ್ಲಿ ಇಕಾ ಹಾಗೂ ಶಬೀರ್ ಅಹಮದ್ ಅವರ ರಚನೆ ಕೂಲಿ ನಂಬರ್ 1 ಚಿತ್ರದ ಗೀತೆ ಇದು. ಸಂಗೀತ ತನಿಷ್ ಬಗ್ಜಿ ಅವರಿಂದ. ಕೇಳಿ ಕೂಲಿ ನಂಬರ್ 1 ಚಿತ್ರದ ಗೀತೆ ಇದು.

ದಿಲ್ ಬೇಚಾರ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಮೋಹಿತ್ ಚೌಹಾನ್ ಹಾಗೂ ಶ್ರೇಯಾ ಘೋಷಾಲ್. ಅಮಿತಾಭ್ ಭಟ್ಟಾಚಾರ್ಯ ವಿರಚಿತ ಗೀತೆಗೆ ರಾಗ ಅಳವಡಿಸಿದವರು ಎ ಆರ್ ರೆಹಮಾನ್.

ಶ್ರೋತೃಗಳೇ ಗಮನಿಸಿ, ಈ ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಅಯ್ಯಂಗೇರಿ ಪುಲಿಕೋಟು ಗ್ರಾಮದ ಮುಕ್ಕಟ್ಟಿರ ಎಸ್ ಪೂಣಚ್ಚ ಅವರ ಸೇನಾ ಅನುಭವ ಮೂಡಿಬರಲಿದೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 MHz ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇ ಓ ಕೋಗಿಲೇ, ಯಾವುದ ಸುದ್ದಿಯ ಹೊತ್ತು ತಂದೆ.
2: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 4:30 ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಮೂಡಿಬರಲಿದೆ. ಈ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08-272-22-228.
0: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಎಂದಿಗೂ ಸೋಲದು,
0: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಸರಿಯಾಗಿ 11:03 ಸೆಕೆಂಡ್ಗಳು.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಆರಂಭದಲ್ಲಿ ಥರ್ಡ್ ಕ್ಲಾಸ್ ಚಿತ್ರದ ಗೀತೆ, ಸಂಗೀತ ನೀಡಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಹಾಡಿದ್ದಾರೆ ಜೆಸ್ಸಿ ಗಿಫ್ಟ್.

ಅಪೂರ್ವ ಶ್ರೀಧರ್ ಹಾಗೂ ಶಶಾಂಕ್ ಶೇಷಗಿರಿ ಅವರ ಧ್ವನಿಗಳಲ್ಲಿ ಈಗ ಆದ್ಯ ಚಿತ್ರದ ಗೀತೆ, ಧನಂಜಯ ರಂಜನ್ ಅವರ ರಚನೆ, ಶ್ರೀಧರ್ ವಿ ಸಂಭ್ರಮ ಅವರ ಸ್ವರಕಲ್ಪನೆ.

ಅರಿಷಡ್ವರ್ಗ ಚಿತ್ರಕ್ಕಾಗಿ ಹಾಡಿದ್ದಾರೆ ಅನನ್ಯ ಭಗತ್, ಉದಿತ್ ಹರಿದಾಸ್, ಇಶಾ ಸುಚಿ ಹಾಗೂ ಸಿರಿ. ಪವನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉದಯ್ ಹರಿದಾಸ್ ಅವರಿಂದ.

0: ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಈಗ ವೇಳೆ ಸರಿಯಾಗಿ 11:58:58.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಕ್ಕುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ. ಅನ್ನವನ್ನ ಗೌರವಿಸೋಣ, ಪೂಜಿಸೋಣ.
0: ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಮೂಡಿಬರಲಿದೆ. ಇದರಲ್ಲಿ ಅಯ್ಯಂಗೇರಿ ಪುಲಿಕೋಟು ಗ್ರಾಮದ ಮುಕ್ಕಾಟಿರ ಎಸ್ ಪೂಣಚ್ಚ ಅವರ ಸೇವಾ ಅನುಭವ ಪ್ರಸಾರಗೊಳ್ಳಲಿದೆ. ಈ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರಗೊಳ್ಳಲಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08-272-2-228-558.
1: ಯೋಧರ ನಾಡು ಕೊಡಗು. ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು. ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

ಗಾನ ಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ನಾವೀಗ ಬಿತ್ತರಿಸುವ ಗೀತೆ ಅವನಲ್ಲಿ ಇವಳಿಲ್ಲಿ ಚಿತ್ರದಿಂದ. ಗಾಯಕ ವಾಸುಕಿ ವೈಭವ್, ಗೌಸ್ಪಿಯರ್ ಅವರ ರಚನೆ, ರೊನಾಡ ಬಕೇಶ್ ಹಾಗೂ ಕಾರ್ತಿಕ್ ಸಿರಾವ್ ಅವರ ಸಂಗೀತ.

ಈಗ ಚರಣ್ ರಾಜ್ ಅವರು ರಚಿಸಿರುವ ಗೀತೆ ಭೀಮಸೇನ ನಳಮಹಾರಾಜ ಚಿತ್ರದಿಂದ. ರಚನೆ ಕಾರ್ತಿಕ್ ಸರಗೂರ್, ಸಂಗೀತ ನೀಡಿದ್ದಾರೆ ಚರಣ್ ರಾಜ್.

ಮುಂದಿನ ಗೀತೆ ಬಿಲ್ ಗೇಟ್ಸ್ ಚಿತ್ರದ್ದು, ಸಂಜಿತ್ ಹೆಗ್ಡೆ ಅವರ ಕಂಠದಲ್ಲಿ. ರಾಜಶ್ರೀಯವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ನೋಬಿನ್ ಪೌಲ್.

ಗೀತೆಗಳನ್ನು ಆಲಿಸುತ್ತಿದ್ದೀರಿ ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಸಮಯ ಸರಿಯಾಗಿ 11:33:59. ಈಗ ಡೆಮೋಪೀಸ್ ಚಿತ್ರದ ಗೀತೆ, ಗಾಯಕ ರಾಜೇಶ್ ಕೃಷ್ಣನ್, ಗೆಳೆಯ ಸುಮೇಶ್ ಅವರ ರಚನೆ ಇದು, ಸಂಗೀತ ನಿರ್ದೇಶನ ಅರ್ಜುನ್ ರಾಮು ಅವರಿಂದ.

ದಿಯಾ ಚಿತ್ರಕ್ಕಾಗಿ ಚಿನ್ಮಯಿ ಹಾಗೂ ಸಂಜಿತ್ ಹೆಗ್ಡೆ ಅವರು ಹಾಡಿರುವ ಧನಂಜಯ್ ಅವರ ರಚನೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
1: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು.

ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ
1: ಟ್ಯೂನ್ ಮಾಡಿ FM 103.1 MHz ಕಂಪನಾಂಕದಲ್ಲಿ.
0: ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಕೊಡುಗು ಚಿನ್ನ ಮರ್ತ್ಯ ನನ್ನ
0: ನನ್ನೆದೆಯ ಹಾಡು
3: ನನ್ನ ಹೃದಯ ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
2: ಹಲೋ,
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
2: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಂದು ಕೇಳು
0: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
2: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
4: ಹಲೋ ನಮಸ್ತೆ.
0: ಹಲೋ
5: ಹಲೋ ಮಡಿಕೇರಿ ಆಕಾಶವಾಣಿನ
0: ನನ್ನ ನೆನೆಯ ಹಾಡು.
5: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಶ್ರೋತೃಗಳೇ, ಈಗ ಸಮಯ ಸರಿಯಾಗಿ 11:47. ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಈಗ ದ್ರೋಣ ಚಿತ್ರದ ಗೀತೆ. ಬರೆದವರು ವಿ. ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಮಕೃಷ್ಣ.

0: ಆಕಾಶವಾಣಿಗೆ 90ರ ಸಂಭ್ರಮ
1: ಆಕಾಶವಾಣಿಗೆ 90ರ ಸಂಭ್ರಮ
0: ಮಾಹಿತಿ ಶಿಕ್ಷಣ ಮನರಂಜನೆ ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಕಾಶವಾಣಿಗೆ 90ರ ಸಂಭ್ರಮ ಪ್ರತಿ ಮನೆ ಮನೆಗೂ ಸಾಹಿತ್ಯ ಸಂಗೀತ ಸುದ್ದಿ ಎಲ್ಲವನ್ನೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ
1: ಆಕಾಶವಾಣಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30

0: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿ.

ಗಾನ ಡಂಗುರ ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಗಡಿನಾಡು ಚಿತ್ರದ ಗೀತೆ. ಮೂಡಿಬರುವ ಯುಗಳ ಸ್ವರಗಳು ಅನುರಾಧ ಭಟ್ ಹಾಗೂ ಚೇತನ್ ನಾಯಕ್ ಅವರವು. ರಚನೆ ನಾಗ್ ಹನ್ಸೋಡ್, ಸಂಗೀತ ಸಂಯೋಜನೆ ಎಲ್ವಿನ್ ಜೋಶುವಾ ಅವರಿಂದ.

ಆನಡಂಗುರ ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಗಡಿನಾಡು ಚಿತ್ರದ ಗೀತೆ. ಮೂಡಿಬರುವ ಯುಗಳ ಸ್ವರಗಳು ಅನುರಾಧ ಭಟ್ ಹಾಗೂ ಚೇತನ್ ನಾಯಕ್ ಅವರವು. ರಚನೆ ನಾಗ್ ಹನ್ಸೋಡ್, ಸಂಗೀತ ಸಂಯೋಜನೆ ಎಲ್ವಿನ್ ಜೋಶುವಾ ಅವರಿಂದ.

ಗಾನ ಢಂಗುರ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳ ಆರೈಕೆಗೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಆರೋಗ್ಯ ನೀತಿಗಳನ್ನು ರೂಪಿಸಲು ಸರ್ಕಾರದೊಂದಿಗೆ ಖಾಸಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಉತ್ಸುಕವಾಗಿದೆ. ಈ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಪ್ರಮುಖರೊಂದಿಗೆ ಮಹತ್ವದ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ರಾಜ್ಯದಲ್ಲಿ ಕಂಪನಿ ತನ್ನ ಹೂಡಿಕೆಯನ್ನು ವಿಸ್ತರಿಸುತ್ತಿರುವುದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಹಕರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೆಎಸ್ಆರ್ ಬೆಂಗಳೂರು ಮೈಸೂರು ರೈಲು ನಿಲ್ದಾಣದ ಮಧ್ಯೆ ಸಂಚರಿಸುವ ವಡೆಯರ್ ಎಕ್ಸ್ಪ್ರೆಸ್ ರೈಲಿಗೆ ರಾಮನಗರಂ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಯ ನಿಶಾನೆ ತೋರಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಕಲಬುರಗಿ ರೊಟ್ಟಿ ಉದ್ಯಮಕ್ಕೆ ಹೊಸ ಕಾಯಕಲ್ಪ ನೀಡಿದೆ. ಈ ಯೋಜನೆಯ ಪ್ರಯೋಜನ ಪಡೆದು ರೊಟ್ಟಿ ಉದ್ಯಮ ನಡೆಸುತ್ತಿರುವ ಚಿತ್ತಾಪುರದ ಶರಣಮ್ಮ ದಿನವೊಂದಕ್ಕೆ 1,000 ರೊಟ್ಟಿ ತಯಾರಿಸಿ ಸ್ವಂತ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಗೂ ಚಿತ್ತಾಪುರ ನಮ್ಮ ರೊಟ್ಟಿ ಕೇಂದ್ರ ಶ್ರೀ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರ, ನಮಗೂ ಗವರ್ಮೆಂಟ್ ಕಡೆ ಲೋನ್ ಮಾಡಿ ಸಬ್ಸಿಡಿ ಆಗಿ ಅದ್ರಿ ಮಷಿನ್ ಕೊಟ್ಟಾರ. ಅದನ್ನ ನಾವು ರೊಟ್ಟಿ ಮಾಡ್ಕೊತಾ ಹೊಂಟಿವಿ. ಸೀಜನ್ದಾಗ ದಿನ 1,000 ಮಾಡ್ತೀವಿ, ಸೀಜನ್ ಇಲ್ದಾಗ 500, 400, 300 ಹಿಂಗ್ ಮಾಡ್ಕೊಂತ ಹೋತೀನಿ. ದಪ್ಪಟ್ಟಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜದ ರೊಟ್ಟಿ ಎಲ್ಲ ಮಾಡ್ಕೊಂತ ಹೋತೀನಿ. ವಿದೇಶಕ್ಕೆ ಹೋಗ್ತಾ ಇದೆ, ನಮ್ಮದು ಬಿಳಿ ಜೋಳದ ರೊಟ್ಟಿ ಅಂದ್ರೆ ಎಮ್ಮೆ ಅಲ್ಲ ನಮಗೆ ಖುಷಿ. ಗುಲ್ಬರ್ಗಾಗ ಒಯ್ಪಟ್ಟು ಹೊರಗಿನ ದೇಶ ವಿದೇಶಕ್ಕೆಲ್ಲ ಹೋಗ್ತಾ ಇದಾರೆ. ನನಗ್ ಕಳ್ಸ ಆಗ್ತಾ ಇಲ್ರಿ, ಅವ್ರ ಕಳ್ಸ ಅಂತಾರೆ ನನಗ್ ಆಗ್ತಾ ಇಲ್ರಿ. ನಾವು ರೊಟ್ಟಿ ಮಷಿನ್ ತಗೊಂಡಿರಿ, ಇಷ್ಟು ಕಲ್ಸದು ಮಿಕ್ಸಿ ತಗೊಂಡಿರಿ, ಇಷ್ಟು ಬೀಸ ಗಿರಣಿ ತಗೊಂಡಿನ್ರಿ, ಒಲಿ ತಗೊಂಡಿನಿ, ಅದ್ರ ಮೇಲೆ ನಾ ಮಾಡ್ಕೊಂತ ಹೊಂಟಿನಿ ನಡ್ದಾದ್ರಿ. ನಮ್ಗೆ
0: 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರದಿಂದ ಒಟ್ಟು 5 ಕೋಟಿ ಕಬ್ಬು ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ, ಸಕ್ಕರೆ ಕಾರ್ಖಾನೆ ಹಾಗೂ ಉದ್ಯಮದ 5 ಲಕ್ಷ ಕಾರ್ಮಿಕರಿಗೆ ನೆರವಾಗಲಿದೆ ಎಂದಿದ್ದಾರೆ. ಗದಗ ತಾಲೂಕು ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯ ಅವಶೇಷಗಳ ಅನ್ವೇಷಣೆ ಅಭಿಯಾನದಲ್ಲಿ ನಿನ್ನೆ 50ಕ್ಕೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಜಂತ್ಲಿ ಶಿರೂರ ರಸ್ತೆ ಬಳಿಯ ಹೊಲದಲ್ಲಿ ಪ್ರಾಚೀನ ಅವಶೇಷಗಳನ್ನು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಕಳೆದು ಹೋದ ಬಿಜೆಪಿಯ ಶಕ್ತಿಯನ್ನು ವೃದ್ಧಿಸಿಕೊಂಡು 2028 ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ತಮ್ಮ ಮುಂದಿನ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು, ಹಿರಿಯರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಸಂಘಟನಾತ್ಮಕ ಹೋರಾಟ ರೂಪಿಸಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ. ರಾಜ್ಯದಲ್ಲೇ ಅತಿ ಹೆಚ್ಚು ಸುಧಾರಣೆ ಕಂಡ 2ನೇ ಜಿಲ್ಲೆಯಾಗಿ ಕಲಬುರಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಯೋಗ ಮತ್ತು ಆಯುಷ್ ಪದ್ದತಿಗಳ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ

0: ನಲ್ಲಿ ಮಕ್ಕಳಿಗೆ ಸರಳ ಯೋಗಾಸನಗಳ ಅಭ್ಯಾಸ ಹಾಗೂ ಆಯುಷ್ ಗಿಡಮೂಲಿಕೆಗಳ ಬಗೆಗಿನ ಮಾಹಿತಿ ಪ್ರಾತ್ಯಕ್ಷಿಕೆ ಆರಂಭಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಮಾದಾಪುರದಲ್ಲಿ ನಿರ್ಮಾಣಗೊಂಡ ಕೊಡವ ಸಮಾಜದ ನೂತನ ಭವನವನ್ನು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಅರ್ಹರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಹಸೀಲ್ದಾರ್ ಸಂಜಯ್ ಅವರಿಗೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
0: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದ್ರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ನಮಸ್ತೆ ಮೇಡಮ್.
0: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತ ಹೂವು ಇರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ಅದಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
2: ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂತದ್ದು, ಅದು ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸಿ ಎಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂಥದ್ದು, ಅದು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಎಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರ್ಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಮೊಹಮ್ಮದ್ ಸರ್ರಿಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನನ್ನ ಊರಲ್ಲಿ ಬಂದು ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದೆಲ್ಲ ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕಲಾಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ.
0: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
2: ಒಣಗಿಸ್ತಾ ಇದ್ದೆ, ಬಟ್ ಏನೋ ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳಿ ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
0: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
2: ಹಾ, ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಸಾಲಿಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ, ಮತ್ತೆ ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೆ ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
0: ಅಲ್ಲಿ ಶಾರ್ಜಾದಲ್ಲಿರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರ್ಲಿಲ್ಲ?
2: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು.

0: ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದ್ 7-8 ಗಂಟೆಗಳ ಕಾಲ ನಾನು ಕುತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
1: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
0: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ, ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರೆ ಸಹ, ನಾನು ಪೋರ್ಟ್ರೇಟ್ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300ಕ್ಕಿಂತ ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೊಂದು, ನನ್ಗದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ, ಅಕ್ರಿಲಿಕ್ ಅಲ್ಲಿ ಮಾಡಿದ್ವು ಎಲ್ಲ ಹೆಚ್ಚಿನದೆಲ್ಲ ಹೂಗಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು. ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಅಂದ್ರೆ ಇದ್ರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿಯ ಕೊಕ್ಕಿನ ಹಾಗೆ ಕಾಣುವಂತದ್ದು, ಅದರದ್ದು ಬಾಲದ ಹಾಗೆ ಕಾಣುವಂತದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂತದ್ದು,
1: ನನ್ನ
0: ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನ್ಗದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮಲ್ಲಿ. ಅವಾಗ ನನ್ಗೆ ಆಗ್ತಿತ್ತು, ಅಂದ್ರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳುದಿಲ್ಲ, ಎಲ್ಲರ ಹತ್ರ ಹೇಳವೆ ಇಲ್ಲ, ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ. ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ದಿನವೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಇನ್ನಗಿದ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೊಟ್ಟ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ ಬರ್ಬೇಕು.
0: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ಗೊತ್ತಿಲ್ಲ, ಆಗ ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾವು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನನ್ ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಹಾಗೇನೆ ರಿಟೇನ್ ಆಗಿರ್ಬೋದು, ಮತ್ತೆ ಇದು
1: ಎಲೆಗಳು ಬರ್ತವ ಹಾಗೆ
0: ಇಲ್ಲ. ಅದೇ ನಾನು ಹೇಳಿದಲ್ಲ, ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಅಥವಾ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದು ಏನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ. ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತ ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು ಇಡುದು, ಡ್ರೈ ಆಗಿರ್ತದ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ ಫಸ್ಟ್ ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನ ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗಿಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ. ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಓವರ್ ಲ್ಯಾಪ್ ಮಾಡಿ ಇಟ್ರಿ ಲೀವ್ಸ್ ಎಲ್ಲ, ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿದ್ರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬು ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ, ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಹಾಕೋಡ ಹಾಗೆ ಸಿಕ್ಕುದಿಲ್ಲ.

0: ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದಿಲ್ಲ. ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದ್ರೆ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ, ಉಲ್ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲಿ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ, ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ, ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರು ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ, ಆದ್ರೆ ಕಲರ್ ಬಿಡ್ತದೆ. ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರು ಕೂಡ ನಾವು ಅದರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಇಡದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತೆ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದಾರಷ್ಟೇ. ಇವನ್ ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
0: ನಿಮ್ಗೆ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೈಟ್ ಇಡ್ಬೇಕು. ವೈಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೆ ಒಂದು 8th ಪೇಪರ್ ಅದೇ ಫಸ್ಟ್ ಹೇಳಲ್ಲ, ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ. ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೈಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೈಟ್ ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೈಟ್ ಎಲ್ಲ ಕರೆಕ್ಟ್ ಎಷ್ಟು ನಿಮ್ಗೆ ಬರ್ಲಿಕ್ಕೆ ಇರ್ತದೆ, ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ. ಆದ್ರೆ ವೈಟ್ ಎಲ್ಲ ಕರೆಕ್ಟ್ ಇರ್ಬೇಕು, ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕು. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗುದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಎಲ್ಲ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗಿವಾಗ್ಲೂ ಕೂಡ ಎಲೆಗಾಗ್ಲಿ ಹೂಗಳಾಗ್ಲಿ ಏನೇ ತೆಗಿವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೊತ್ತು ಸಹ ಹೋಗಿ ನಾನು ಎಲ್ಲೆ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನ್ಗೆ ಬಹುಶಃ ಒಂದು 50-60 ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗುದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದೇನಾಗ್ತದಂದ್ರೆ ಆಗದೇ ಇರ್ಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಳಿಕ್ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ತಿಂಡಿ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗ್ದು ಇದ್ರ ಮೇಲೆ ನನ್ಗೆ ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವ್ ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ. ಅದ್ರಲ್ಲಿ ಏನ್ ಮಾಡ್ತಾರೆ, ಅವ್ರು ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅದ್ ಸ್ಪ್ರಿಂಕಲ್ ಇಟ್, ಅವಾಗ ಅದನ್ನೆಲ್ಲ ನಿಮ್ಕೊಳ್ಳಿ. ನಾನು ಇವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆಲ್ಲ ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನ್. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ, ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡ್ಬೇಕು ಯಾವ ತರದ್ದು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಗೊಂಡ್ರು ಕೂಡ ಕಲರ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ

0: ಕಲರ್ ಬದಲಾವಣೆ ಆಗಿ ಆಗ್ತದೆ?
1: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವು ರುದ್ರಾಕ್ಷಿ ಹೂವು ಹೇಳ್ತೇವಲ್ಲ, ಅದು ನಾನು ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆದ್ರೆ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ, ಪರ್ಚೇಸ್ ಮಾಡುವಾಗಲೇ ಹೇಳ್ತೇವೆ ಅಂತದ್ದು. ಬಟ್ ಇದನ್ನು ತಕ್ಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಆರ್ಟ್ ಲವರ್ಸ್ ಆಗಿರ್ಬೇಕು, ಅವ್ರಿಗೆ ಇದರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕ್ಕೊಳ್ತಾರೆ.
0: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
1: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ, ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ ಅಲ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ, ಖುಷಿ ಆಗುದು ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರ್ಬೇಕು, ಸೈಲೆಂಟ್ ಇರ್ಬೇಕು, ಮತ್ತೆ ಒಂದೆರಡು ದಿನ ಅಲ್ಪ ಆಲೋಚನೆ ಮಾಡ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ. ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವ್ ಏನ್ ಮಾಡಬಹುದು ಇದರಲ್ಲಿ. ಆಮೇಲೆ ಸರ್ಚಿಂಗ್, ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ್ರೆ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದ್ ಬಗ್ಗೆ ಇಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡುದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ಒಂಥರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
0: ನೀವು ಯಾವ್ದೆಲ್ಲ ಡಿಸೈನ್ ಗಳೆಲ್ಲ ಮಾಡಿದ್ದೀರಿ?
1: ಇಷ್ಟ್ರ ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾರು ಒಂದು 2 ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್ ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
0: ಈಗ ಬೇಡಿಕೆ ಹೇಗಿದೆ ಮೇಡಮ್, ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
1: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಂತರ ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಆದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು, ಇದು ತುಂಬಾ ಇದು ಇಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ಏನು ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು, ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಅಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೆಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವು ನೀವಾಗಿರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಾಕ್ಕೆ ಹಾಕಿದ್ರು, 8 ಮೀಟರ್ ಏರಿಯಾಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲಿ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
0: ಊರಿನ ಹೂಗಳು
1: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳದು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು

0: ಹಾಕೊಂಡ್ ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ. ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೆ ಒಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು, ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತ ಉಂಟಾ? ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಕೊಂಡು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ. ಆಗ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು. ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಇದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಅಂದ್ರೆ ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡ್ತಾರೆ? ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದ್ರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ ಕೂಡ ಎಂತ, ಎಲ್ಲರೂ ಲಾಭಿ ತಂದು ನೋಡುದು, ಮತ್ತೊಂದು ತಂದು ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದು ಹೂಗಳು. ನಾನೇನ್ ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನನ್ನ ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೇನಾಯ್ತಂದ್ರೆ ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು, ಸ್ವಲ್ಪ ಡೆಕೋರೇಟ್ ಫಾರ್ಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ಮೇಲ್ಛಾವಣಿ ಇತ್ತು, ಅಲ್ಲಿ ಏನ್ ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಷ್ಟವೇ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡು ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವಾಗ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತ. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ಕರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ,
1: ಹೌದು
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ನುಗ್ಗೆದು.
1: ಆರಂಭದಲ್ಲಿ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೆಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಎಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ಇಲ್ಲ ಇಲ್ಲ ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿಗೆ ಹೂವಿದ ಮಾಲೆ ಮಾಡುದು, ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ, ಐ ಜಸ್ಟ್ ವಾಂಟ್ ಟು ಶಿಫ್ಟ್ ಸಮಥಿಂಗ್ ಎಲ್ಸ್. ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡಿದ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟೇಜ್ ಅದೇ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಕೊಂತವೆ ಆಲೋಚನೆ ಮಾಡಿ ಮಾಡಿ ಒಂದು ವರ್ಷ ತೆಗ್ದೆ. ಆವಾಗ ನಂದು ಮೊದಲು ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಇರ್ಲಿಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ

0: ನನಗೆ ಮೊದಲು ಫ್ರೇಮ್ ರೆಡಿ ಇರಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ, ನಿಮಗೆ ವಾಟರ್ ಕಲರ್ ಅಕ್ರಿಲಿಕ್ ಎಲ್ಲ ನಿಮಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡೋದು, ಮತ್ತೆ ನಿಮಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡೋದು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಬಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
1: ಇದು ಇಂದಿನ ವನಿತಾ ವಿಹಾರ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ ಸರಿಯಾಗಿ 12:30:38.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಶುಂಟಿಕೊಪ್ಪ 1ನೇ ಬ್ಲಾಕ್ ಅಪ್ಪಾರಂಡ ಬಡಾವಣೆಯಲ್ಲಿ ವಾಸವಿರುವ, ಮಡಿಕೇರಿಯಲ್ಲಿ ಆಟೋ ಮೆಕ್ಯಾನಿಕ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಬೀರ್ ಪಾಷಾ ಅವರು ಇದೇ ತಿಂಗಳ 1ನೇ ತಾರೀಖಿನಿಂದ ಕಾಣೆಯಾಗಿರುತ್ತಾರೆ. ಪ್ರಾಯ 36 ವರ್ಷ. ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ದೊರೆತಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಅಥವಾ ಶುಂಟಿಕೊಪ್ಪ ಪೊಲೀಸ್ ಠಾಣೆ ಇವರಿಗೆ ಮಾಹಿತಿ ನೀಡಬೇಕಾಗಿ ಪ್ರಕಟಣೆ ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
7: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
8: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ?
7: ಅನ್ನವೇ ದೇವರು.

ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಅಯ್ಯಂಗೇರಿ ಪುಲಿಕೋಟು ಗ್ರಾಮದ ಮುಕ್ಕಾಟೀರ ಎಸ್ ಪೂಣಚ ಅವರ ಸೇವಾ ಅನುಭವ ಮೂಡಿಬರಲಿದೆ. ಈ ಸಂಜೆ 4:15 ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವಂತಹ ಕಾರ್ಯಕ್ರಮ ಮೂಡಿಬರಲಿದೆ. ಕೇಳಿ ದಿಕ್ಸೂಚಿ ಈ ಸಂಜೆ 4:15 ಯುವವಾಣಿಯಲ್ಲಿ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ 6:50 ಕೃಷಿರಂಗ, ಇದರಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರಗೊಳ್ಳಲಿದೆ. ಸಂಪರ್ಕಿಸಲು ಸಂಖ್ಯೆ 08272 2285 58.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ ಸರಿಯಾಗಿ 12:34:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳ ಕುರಿತಾಗಿ ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಭಾನುಮತಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಸಾಮಾನ್ಯವಾಗಿ ಕಣ್ಣಿಗೆ ತುಂಬಾ ಸುಲಭವಾದಂತಹ ಒಂದು ಪರೀಕ್ಷೆ ಅಂತಂದ್ರೆ ವೈದ್ಯರ ಕಡೆ ಹೋಗ್ತಾರೆ, ಅಲ್ಲಿ ಏನೋ ಸಿಂಪಲ್ ಕಂಪ್ಯೂಟರ್ ಮುಂದೆ ಹಿಂಗೆ ಗದ್ದಕ್ಕೆ ಕೊಟ್ಟು ಹಿಂಗೆ ಚೆಕ್ ಮಾಡಿಸ್ತಾರೆ, ಏನೋ ಒಂದು ನಂಬರ್ ಬರುತ್ತೆ ಬಳಸಿ ಅಂತ ಹೇಳ್ತಾರೆ ಸಾಮಾನ್ಯ. ಬಹಳಷ್ಟು ದೊಡ್ಡ ಸಮಸ್ಯೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಜೊತೆಗೆ ಇನ್ನೇನೇನು ಪರೀಕ್ಷೆಗಳು ಬೇಕು ಅಂತ ಎಲ್ಲವನ್ನು ಇತ್ಯಾದಿ ಮಾಡ್ತಾರೆ. ಬಟ್ ಕಣ್ಣಿಗೆ ತುಂಬಾ ಸರಳವಾದಂತಹ ಒಂದು ಸಣ್ಣ ಪರೀಕ್ಷೆ ಇರುತ್ತೆ ಅಂತ ಜನ ಅನ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಬಹಳಷ್ಟು ಬೇರೆ ಬೇರೆ ವಿಧ ವಿಧವಾದಂತಹ ಪರೀಕ್ಷೆಗಳು ಇದೆ ಅಂತ ಹೇಳಿ ನಾವು ಇವತ್ತು ತಿಳ್ಕೋಬೇಕಾಗಿದೆ. ಮೊದಲಿಗೆ ಒಂದು ಸಾಮಾನ್ಯ ಪರೀಕ್ಷೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಇದು ಈ ರೀತಿ ಸಮಸ್ಯೆ ಆದಾಗ ಈ ಪರೀಕ್ಷೆ ಮಾಡಲಾಗ್ತದೆ ಅಂತ ಹೇಳಿ.
2: ಫಸ್ಟ್ ನಿಮ್ಗೆ ದೃಷ್ಟಿ ದೋಷ, ನನ್ ಕಣ್ಣು ಮಂಜಿದೆ ಅಂತ ಅನ್ಕೊಳ್ಳಿ, ಕಣ್ಣು ಉರಿಯತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಹೊತ್ತು ಸಿಸ್ಟಮ್ ಮುಂದೆ ಕೂತ್ಕೊಳಕ್ ಆಗಲ್ಲ, ತಲೆನೋವು ಬರುತ್ತೆ, ಇದು ತುಂಬಾ ಸಹಜ ಅಡಲ್ಟ್ಸ್ ಅಲ್ಲಿ, ಯಂಗ್ ಅಡಲ್ಟ್ಸ್. ತಿರ್ಗಾ ಸರಿ ಬ್ಲಿಂಕ್ ಮಾಡ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಡಬಲ್ ಅಂತಾರೆ, ಅವ್ರದ್ದು ಮಂಜಿರ್ಬಹುದು, ಡಬಲ್ ಅಲ್ಲ, ಡಬಲ್ ವಿಷನ್ ಅನ್ಕೋತಾರೆ ಮಂಜು ಮಂಜಾದ್ರೆ. ಸೊ ಯೂಶುವಲ್ ಆಗಿ ನಾವೇನ್ ಅನ್ಕೋತೀವಿ, ಎಲ್ರಿಗೂ ಒಂದು ಐ ಚೆಕ್ ಆಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಅಂತ. ಅದು ಈಗ ಇತ್ತೀಚೆಗೆ ಆಗ್ತಿದೆ, ಬಟ್ ಮುಂಚಿನವ್ರಿಗೆಲ್ಲ ಆಗಿಲ್ಲ. ಸೊ ಐಡಿಯಾ ಆಗಿ ಅವರು ಒಂದು ಐ ಚೆಕಪ್ ಯಾವಾಗಲೂ ಮಾಡಿಸ್ಬೇಕು ಬಿಫೋರ್ ದ ಎಂಟರ್ ದ ಜಾಬ್ ಅವರ್. ಸೊ ಇದರ ಜಾಬ್ ಅಲ್ಲಿ ಕೆಲಸದಲ್ಲೂ ಮಾಡಿಸಿರ್ತಾರೆ ಐ ಚೆಕಪ್, ಮಾಡಿಸಿರಲ್ಲ. ನಲ್ವತ್ತು ವರ್ಷಕ್ಕೆ ನಂಗೆ ಚಾಳೀಸ್ ಆ ಟೈಮಲ್ಲಿ ಹತ್ತತ್ತು ಕಾಣಿಸಲ್ಲ ಅಂತ ಹೋಗಿರ್ತಾರೆ. ಒಂದ್ ಕಣ್ಣಲ್ಲಿ ಚೆನ್ನಾಗಿರುತ್ತೆ ದೃಷ್ಟಿ, ಇನ್ನೊಂದು ಕಣ್ಣಲ್ಲಿ ವಿ ಕಾಲ್ ಲೇಜಿ ಅಂತ ಹೇಳ್ತೀವಿ ಆಂಬ್ಲಿಯೋಪಿಯಾ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಸ್ಕೂಲ್ ಮಕ್ಕಳಲ್ಲೂ ಅಷ್ಟೇ, ಅಂಡ್ ಹೈಸ್ಕೂಲಲ್ಲಿ ಚೆಕ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದಾನೆ ಆ ದೃಷ್ಟಿ ಕಮ್ಮಿ ಇದ್ದಿರುತ್ತೆ. ಆ ಕಣ್ಣಲ್ಲಿ ಚೆಕ್ ಮಾಡೋ ಒಂದ್ ಕಣ್ಣು ಮುಚ್ಕೊಂಡು ಚೆಕ್ ಮಾಡು ಅಂತ ಹೇಳ್ತಾರೆ, ಅವಾಗ ಅವಾಗ ತಾಯಿ ಕಣ್ಣಲ್ಲಿ ಕಾಣಿಸಲ್ಲ, ಅವಾಗ ಕಳಿಸ್ತಾರೆ, ಓಡ್ ಬರ್ತಾರೆ ನಮ್ಮ ಹತ್ರ.
1: ಸಾಮಾನ್ಯ ನಿಮ್ಮ ಪರೀಕ್ಷೆಗಳು ಹೇಗಿರ್ತಾವ ಅಂದ್ರೆ, ಒಂದು ಕತ್ಲೆ ರೂಮಲ್ಲಿ ಕೂರಿಸ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಅಲ್ಲಿ ಓದಿ ಅಂತ ಹೇಳ್ಬಿಡ್ತೀರಾ ನೀವು? ಆವಾಗ ನಾವು ಒಂದ್ ಕಣ್ಣು ಮುಚ್ಚೋದು ಎರಡು ಕಣ್ಣು ಮುಚ್ಚೋದು ಮಾಡಲ್ಲ, ಸುಮ್ನೆ ಓದ್ತಾ ಇರ್ತೀವಿ.
2: ಒಂದ್ ಕಣ್ಣ ಸರಿಯಾಗಿ ನೋಡ್ಕೋಬೇಕು, ಒಂದ್ ಕಣ್ಣು ಮುಚ್ಚೋದ್ರಲ್ಲಿ ಚಿಕ್ಕ ವಯಸ್ಸು ಸ್ಕೂಲಲ್ಲಿ ಏನಾಗಿರುತ್ತೆ, ಮಗು ಸೈಡ್ ಇಂದ ನೋಡ್ಬಿಟ್ಟು ಎರಡು ಕಣ್ಣು ಚೆನ್ನಾಗಿದೆ ಅಂತ ಗೊತ್ತ ಹೇಳ್ಬಿಡ್ತಾರೆ. ಸೊ ಅವ್ರು ಚೀಟ್ ಮಾಡಲ್ಲ, ಬಟ್
1: ಗೊತ್ತಾಗಲ್ಲ. ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳ ವಿಷಯದಲ್ಲಿ ತಮಗೆ ಸಾಕಷ್ಟು ಜ್ಞಾನ ಇದೆ, ಅದ ವಿಶೇಷತೆಯನ್ನ ಪಡೆದಿರ್ತಾವು. ಈಗ ಮಕ್ಕಳಿಗೆ ಗೊತ್ತಾಗಬೇಕು ಈ ಸಮಸ್ಯೆ, ತಮ್ದೇನು ಸಮಸ್ಯೆ. ಈಗ ದೊಡ್ಡವರು ನಲವತ್ತು ವರ್ಷ ಆದಾಗ ಚಾಳಿಸು ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಅವರಿಗೆ ಸಮಸ್ಯೆ ಅಂತ ಎಲ್ಲಿ ಗೊತ್ತಾಗತ್ತೆ?
2: ಮಕ್ಕಳು ಯಾವತ್ತೂ ಹೇಳಲ್ಲ ನಮ್ ಕಾಣಿಸಲ್ಲ ಅಂತ. ಅವ್ರು ಏನ್ ನೋಡ್ತಿದಾರೋ ಅದೇ ಸಹಜ ಅನ್ಕೋತಾರೆ. ದೊಡ್ಡವರು ನೋಡ್ಬೇಕು ಮಗು ಹೇಗ್ ಏನ್ ಮಾಡ್ತಿದೆ, ಸುಮ್ ಸುಮ್ನೆ ಕಣ್ಣು ಕಣ್ಣು ಉಜ್ಕೋತಿದ್ರೆ, ಕಣ್ಣು ಮಿಟುಕಿಸಿದ್ರೆ, ಓರೆ ಕಣ್ಣು ಬಂದ್ರೆ, ಕಣ್ಣಲ್ಲಿ ನೀರು ಬಂದ್ರೆ, ಈ ತರ ಇದ್ರೆ ಸಮಸ್ಯೆ ಇರ್ಬೋದು. ಇಲ್ಲ ಹತ್ರ ಹೋಗಿ ನೋಡೋದು, ಅಲ್ಲಿ ಯಾರೋ ಇದ್ರೆ ತಕ್ಷಣ ಅದನ್ನ ಗುರುತಿಸೇ ಇರೋದು.
1: ಯಾರು ಗುರುತಿಸಬೇಕು ಅದನ್ನ? ಹಾಗಾದ್ರೆ
2: ತಂದೆ ತಾಯಿ ಪೋಷಕರು
1: ಮತ್ತೆ
2: ಸ್ಕೂಲಲ್ಲಿ. ರೂಲ್ ಒಂದಿದೆ, ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದಿದೆ. ಮಗು ಹುಟ್ಟಿದ ತಕ್ಷಣ ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಹುಟ್ಟಿದ ತಕ್ಷಣ ಮಗುನ ಇದರ್ ಪಿಡಿಯಾಟ್ರಿಷಿಯನ್ ಆರ್ ಟ್ರೈನ್ಡ್ ಇವನ್ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವರು ಆ ಲೈಟ್ ಹಾಕಿ ಕಣ್ ಸರಿಗಿದ್ಯಾ ಇಲ್ವಾ, ಅದ್ರಲ್ಲಿ ಪೊರೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಫಸ್ಟ್ ವಿತಿನ್ 72 hours
1: ಅಲ್ವಾ. ಆ ಕಡೆ ಕಡೆ ನೋಡುತ್ತೆ ಅಂತಂದ್ರೆ ದೃಷ್ಟಿ ಚೆನ್ನಾಗಿದೆ ಅಂತ ಅರ್ಥ.
2: ಅದಾದ್ಮೇಲೆ ಒಂದ್ ವರ್ಷ 3-5 ಇದು ಪಕ್ಕ ಕಂಪಲ್ಸರಿ.
1: ಇಲ್ಲಿ ಮಕ್ಕಳಲ್ಲಿ ಅಂತೂ ಆರಂಭ ದಿನಗಳಲ್ಲಿ ಪರೀಕ್ಷೆ ಮಾಡಬೇಕು, ಗೊತ್ತು ಮಾಡಬೇಕು, ಮತ್ತೆ ಗಮನಿಸಬೇಕು. ಶಿಕ್ಷಕರಾಗಿರ್ಬೋದು, ಪಾಲಕರಾಗಿರ್ಬೋದು, ಸ್ವಲ್ಪ ನೋಡ್ಬೇಕಾಗತ್ತೆ ಮಗುವಿನ ಚಟುವಟಿಕೆ, ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದೆಯಾ ಅಂತೇಳಿ. ಎಷ್ಟೋ ಸಲ ಈ ಜಾಹೀರಾತಿನಲ್ಲಿ ನೋಡ್ತಿದ್ವಿ, ಮಗು ಅಮ್ಮ ನನಗೆ ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡೋದು ಏನು ಕಾಣಿಸೋದೇ ಇಲ್ಲ ಬೋರ್ಡ್ ಮೇಲೆ ಅಂತ. ಯಾಕೆ ಕಾಣಿಸಲ್ಲ ಅಂತ ಹೇಳಿ ಅವ್ ಬೈತಾರೆ ಮಕ್ಕಳಿಗೆ, ಯಾಕೆ ನಿನಗೆ ನೆಪ ಹೇಳ್ತಾ ಇದೀಯಾ ನೀನು ಅಂತ ಹೇಳ್ತಾರೆ.
2: ಮುಂಚೆ 10-15 ವರ್ಷದಲ್ಲಿ ಪೇರೆಂಟ್ಸ್ ಎಲ್ಲ ಮಗುಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ ಅನ್ಕೋತಿದ್ರು, ಬಟ್ ಈಗಿನ ಅವರು ಎರಡ್ ತರ ನಾವು ನೋಡ್ತಿದೀವಿ ರೀತಿ. ಪೇರೆಂಟ್ಸ್ 2 ವರ್ಷಕ್ಕೆ 1 ವರ್ಷಕ್ಕೆ ಕರ್ಕೊಂಡ್ ಬರ್ತಾರೆ, ಸ್ವಲ್ಪ ದಿನ 10 ವರ್ಷ ಅದು ಕರ್ಕೊಂಡ್ ಬರಲ್ಲ.
1: ಸರಿ, ಈಗ ಈ ರೀತಿಯಾಗಿ ಪರೀಕ್ಷೆ ಮಾಡ್ಬೇಕಂದ್ರೆ ಏನ್ ಪರೀಕ್ಷೆ ಮಾಡ್ತೀರಾ ನೀವು ಮಕ್ಕಳಿಗೆ ಆಗ್ಲಿ ಅಥವಾ ದೊಡ್ಡವರಲ್ಲ?
2: ಇಲ್ಲ, ಫಸ್ಟ್ ಬಂದ ತಕ್ಷಣ ನಾವು ಫ್ಯಾಮಿಲಿ ಕೇಳ್ತೀವಿ ಹಿಸ್ಟ್ರಿ, ನಿಮ್ ಫ್ಯಾಮಿಲಿ ಯಾರ್ಯಾರಿಗೆ ದೃಷ್ಟಿ ದೋಷ ಇದೆ, ಹಾಗಿದ್ರೆ ಈ ಮಗುಗೆ ಬರೋ ಸಾಧ್ಯತೆ ಜಾಸ್ತಿ. ದೊಡ್ಡವ್ರಿಗೂ ಇದ್ರು ಕೇಳ್ತೀವಿ ನಾವು. ಆಮೇಲೆ ಮಗು ಹುಟ್ಟಬೇಕಾದ್ರೆ ತೊಂದರೆ ಆಗಿತ್ತ, ಅದ್ರ ಮೇಲೂ ಇದಾಗುತ್ತೆ. ಸ್ಟಾಮಿನ್ ಯೂನಿಟಲ್ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ, ಮಗು ಹುಟ್ಟಬೇಕಾದ್ರೆ ಬಿಫೋರ್ 34 weeks ಬೇಗಲೇ ಹುಟ್ಟುಬಿಟ್ರೆ ಆ ಮಕ್ಕಳಿಗೂ ಸಾಧ್ಯತೆ ಇರುತ್ತೆ.

0: ಅಂದ್ರೆ ಈ ಮಗುವಿನ ದೃಷ್ಟಿಯ ಇತಿಹಾಸ ಆಗಿರ್ಬೋದು, ಮಗುವಿನ ಆರೋಗ್ಯದ ವಿಷಯದಲ್ಲಿ ಪಾಲಕರಿಗೂ ಗೊತ್ತಿರಬೇಕು. ಈಗ ಅವರಿಗೆ ಈಗ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇದಕ್ಕಿದ್ದಂಗೆ ಗ್ಲಾಸ್ ಕೊಟ್ಬಿಡ್ತೀರಾ ನೀವು? ಅಂತ ನೀವೇ ಕೊಡ್ತೀರಾ ಅಂತ ನಮಗೆ, ನಾವು ಈಗ
1: ನಾವು ಕೊಡ್ತಿಲ್ಲ, ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಡಾಕ್ಟರ್ ಅಂತಾರೆ. ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಂದ್ರೆ ನೀವು ಚೆಕ್ ಮಾಡಿಸಿದ್ರೆ ಎಲ್ಲ
0: ಗೊತ್ತಿರೋದು.
1: -2 -1 ಪವರ್ ಇರುತ್ತೆ ಅವ್ರ ತಾಯಂದ್ರಿಗೆ ಇರುತ್ತೆ, ಅವ್ರ ಮೈನಸ್ ಹೌಸ್ ವೈಫ್ಸ್ಗೆ ಫಾರ್ಮರ್ಸ್ಗೆ ಆ ಪವರ್ ಇಟ್ಕೊಂಡು ಧಾರಾಳ ನಡೆಸಬಹುದು ಮನೆ. ಬಟ್ ಕಾನ್ಸಂಟ್ರೇಟೆಡ್ ವರ್ಕ್ ಸ್ಕೂಲ್ ವರ್ಕ್ ಅಲ್ಲೆಲ್ಲ ನಿಮ್ ಪ್ರಾಬ್ಲಮ್ ಆಗುತ್ತೆ.
0: ಯಾವಾಗ ಗ್ಲಾಸ್ ಬೇಕಾಗಿರುತ್ತದೆ ಮಕ್ಕಳಿಗೆ? ಈಗ ನೀವು ಪರೀಕ್ಷೆ ಮಾಡ್ತಿರಲ್ಲ,
1: ಪರೀಕ್ಷೆ ಮಾಡಿದ್ರೆ ಈವನ್ ವಿತ್ ಇನ್ 6 months ಕೊಡ್ತೀವಿ ಮಕ್ಕಳಿಗೆ ಹೈ ಪವರ್ ಇದ್ರೆ.
0: ಹಂಗೆ ಇರುತ್ತಾ ಅದು ಕೊನೆವರೆಗೂ ಬೆಳೆಯೋ ತನಕ ಹಂಗೆ ಇರುತ್ತಾ?
1: ನೀವು ಹಾಗೆ ಕೇಳ್ತಿದ್ರಲ್ಲ ಪೇರೆಂಟ್ಸ್ ಎಲ್ಲ ಕೇಳ್ತಾರೆ, ಡಾಕ್ಟರ್ ಒಂದ್ಸಲ ಗ್ಲಾಸ್ ಬಂದ್ರೆ ಗ್ಲಾಸ್ ಹಾಕಿದ್ರೆ ಹೊಟ್ಟೋಗುತ್ತಾ ಅಂತ ಹೇಳ್ತೀವಿ. ಮಾತ್ರೆ ತರ ಅಲ್ಲ ಇದು, ಮಾತ್ರೆ ತಗೊಂಡು ಜ್ವರ ಫಾಲೋ ಅಪ್ ಮಾಡಬೇಕು, ಬೆಳೆಯೋ ಮಗುಲಿ ಚೇಂಜ್ ಆಗ್ತಾ ಇರುತ್ತೆ ಪವರ್.
0: ಹೌದು, ಸೋ ಎಷ್ಟೋ ಸಲ ನಾವು ಮಕ್ಕಳಿಗೆ ನೋಡ್ತಿರ್ತೀವಿ ದೊಡ್ಡ ಗ್ಲಾಸ್ಗಳನ್ನ ಬಳಸಿರ್ತಾರೆ, ಆ ಗ್ಲಾಸ್ಗಳನ್ನ ಬಳಸಬೇಕಂದಾಗ ಅಯ್ಯೋ ಪಾಪ ದೃಷ್ಟಿ ಎಷ್ಟು ಹಾಳಾಗಿರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಸಮಸ್ಯೆ ಇರುತ್ತೆ ನಿಜ, ಆದ್ರೆ ಅದನ್ನ ಪರಿಹಾರ ಮಾಡ್ಕೋಬೇಕಂತಂದಾಗ ಅನಿವಾರ್ಯವಾಗಿ ಆ ರೀತಿಯ ಗ್ಲಾಸ್ಗಳನ್ನ ಬಳಸಲೇಬೇಕಾಗತ್ತೆ. ಈಗ ಈ ಕೆಲವು ನಿಯಮಗಳನ್ನ ತಾವು ಅನುಸರಿಸಿದೆ ನೋಡಿ, ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂತಂದ್ರೆ, ಈಗ ತಾವು ಮೊದಲಿಗೆ ಹೇಳ್ತಾ ಇದ್ರಿ ಸ್ವಲ್ಪ ಕಂಪ್ಯೂಟರ್ ನೋಡ್ತಿರ್ಬೇಕಾದ್ರೆ ಅಥವಾ ಮೊಬೈಲ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಕಣ್ಣು ಉರಿ ಇರ್ತದೆ ಅಂತ ಹೇಳಿ, ಏನು ನಿಯಮವನ್ನು ಅನುಸರಿಸಬೇಕು ಅವರು?
1: ಕಂಟಿನ್ಯೂಸ್ ಆಗಿ ನೋಡಬಾರದು, ಆಮೇಲೆ ಪರ್ಟಿಕ್ಯುಲರ್ ಡೆಸ್ಕ್ ಲೆವೆಲ್ ಅಲ್ಲಿ ಕೆಳಗಡೆ ತುಂಬಾ ತಲೆ ಮೇಲೆ ಇದ್ದಂಗೆಲ್ಲ ನೋಡಬಾರದು. ಐ ಮೀನ್ ದೇರ್ ಇಸ್ ಅನ್ ಅರ್ಗೋನಾಮಿಕ್ಸ್ ಅಂತ ಹೇಳ್ತಾರೆ, ಅಂದ್ರೆ ಆಕ್ಯುಪೇಷನಲ್ ಆಗಿ ಕೆಳಗಡೆ ಇದ್ರೆ ಅಷ್ಟು ಡ್ರೈ ಆಗಲ್ಲ. ಮೇಲೆ ಫ್ಯಾನ್ ಇರಬಾರ್ದು, ಎ ಸಿ ಅಲ್ಲೇ ಕೂತ್ಕೊಂಡು ತುಂಬಾ ಡ್ರೈ ಗಾಳಿಯಲ್ಲಿ ವಿಂಡ್ ಅಲ್ಲಿ ಬರುತ್ತೋ ಅಲ್ಲಿ ಕೂತ್ಕೊಂಡ್ರೆ ಬೇಗ ಡ್ರೈ ಆಗಿ ಬರುತ್ತೆ. ಬ್ಲಿಂಕ್ ಮಾಡಬೇಕು ಅಟ್ಲೀಸ್ಟ್ ಎವ್ರಿ 20 minutes ಆದ್ಮೇಲೆ 20 seconds ದೂರ ನೋಡಿ ಅಂತ ಹೇಳ್ತೀವಿ. 20 feet ಅವೇ ಅಂದ್ರೆ ನೀವು ದೂರ ನೋಡಿದ್ರೆ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ. ಹತ್ರದೇ ನೋಡ್ತಾ ಇದ್ರೆ ಮೋರ್ ದೆನ್ 45 minutes ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಆಗಿ ಅಲ್ಲೇ ನೋಡ್ತಿದ್ರೆ ಕಣ್ಣಿನ ಪವರ್ಸ್ ಅಲ್ಲಿ ಮಸಲ್ಸ್ ಎಲ್ಲ ದಿ ಗೋಯಿಂಗ್ ಟು ಸ್ಪಾಸಮ್, ಆವಾಗ ತಲೆನೋವು ಬರುತ್ತೆ. ನಾವು ಸ್ಟೂಡೆಂಟ್ಸ್ ಅದೇ ಹೇಳ್ತೀವಿ ಎಕ್ಸಾಮ್ ಓದ್ಬೇಕು.
0: ಎಷ್ಟೋ ಸಲ ತಲೆನೋವು ಇದ್ದಾಗ ತಲೆನೋವಿನಿಂದನೇ ನಿಮಗೆ ಚಸ್ಮಾ ಬಂದಿರಬಹುದು ಅಥವಾ ಬರೋ ಸಾಧ್ಯತೆ ಇದೆ, ನಿನ್ನ ತಲೆನೋವನ್ನ ಯಾಕೆ ಚೆಕ್ ಮಾಡಿಸಬಾರ್ದು ಅಂತ ಹೇಳ್ತಾರೆ. ಆಮೇಲೆ ದೃಷ್ಟಿನ ಚೆಕ್ ಮಾಡಿಸಿದ್ರೆ ತಲೆನೋವು ಹೋಗ್ಬಿಡುತ್ತೆ ಅಂತಾರೆ.
1: ಇಲ್ಲ, ಆತರ ಏನಿಲ್ಲ. ತಲೆನೋವು ಇರಬೇಕಾದ್ರೆ ಫಸ್ಟ್ ಕಣ್ಣಿಂದು ಪ್ರಾಬ್ಲಮ್ ಚೆಕ್ ಮಾಡೇ ಮಾಡ್ತೀವಿ. ಅದ್ರಲ್ಲಿ 3-4 ವೆರೈಟಿ ಇರುತ್ತೆ, ಬಟ್ ಎಲ್ಲಾ ತಲೆನೋವು ಕಣ್ಣಿನ ಕಾರಣ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಹೆಡೇಕ್ ಇಸ್ ನಾನ್ ಸ್ಪೆಸಿಫಿಕ್ ಅಂತ ನಾವು ಚೆಕ್ ಮಾಡ್ತೀವಿ. ಕಣ್ಣಿಂದೇನು ಕಾರಣ ಇಲ್ಲದಿದ್ರೆ ಫಿಸಿಷಿಯನ್ನು ನ್ಯೂರಾಲಜಿಸ್ಟ್ ಹತ್ರ ರೆಫರ್ ಮಾಡ್ತೀವಿ. ಬಿ ಪಿ ವೆರಿ ಹೈ, ಬಿ ಪಿ ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್, ಇನ್ 32 years ಓಲ್ಡ್ ಕಣ್ಣಲ್ಲಿ ಫುಲ್ ಚೇಂಜಸ್ ಕಾಣಿಸಿ.
0: ಬಹುಶಃ ಪುರುಷ ಮತ್ತು ಮಹಿಳೆ ಹಿಂಗೇನಾದ್ರೂ ಭೇದವಾಗಿರಲ್ಲ, ಎಲ್ಲರೂ ಒಂದೇ ಇರುತ್ತೆ. ಆದ್ರೆ ಆ ಕೆಲಸದ ರೀತಿಯಲ್ಲಿ ಕೆಲಸದ ವೈಖರಿಗಳು ಸ್ವಲ್ಪ ಬೇರೆ ಇರುತ್ತದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಅಂತ ಇರ್ತಾವ ನೋಡಿ, ಈಗ ಡಯಾಬಿಟಿಸ್ ಸಂಬಂಧಪಡುವಂಗಾಗಿರ್ಬೋದು ಅಥವಾ ಬಿ ಪಿ ಇಂದ ಆಗಿರೋ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳು ಯಾವ್ಯಾವ ಹಂತದಲ್ಲಿ ಏನೇನು ಪರೀಕ್ಷೆ ಮಾಡ್ತೀರಾ ನೀವು?
1: ಈಗ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಸೊ ಎನಿ ಡಯಾಬಿಟಿಸ್ ನಿಮ್ಗೆ ಡಿಟೆಕ್ಟ್ ಆದ್ರೆ ಕಾಂಪ್ರಿಹೆನ್ಸಿವ್ ಫುಲ್ ಚೆಕ್ಅಪ್ ಮಾಡ್ತಾರೆ ಬಾಡಿ, ಬಟ್ ಐ ಚೆಕ್ಅಪ್ ಆಟ್ ಡಯಾಗ್ನೋಸಿಸ್ ಮಾಡಲೇಬೇಕು.
0: ಅಂದ್ರೆ ಅವರಿಗೆ ಡಯಾಬಿಟಿಸ್ ನ ಸಮಸ್ಯೆ ಸಾಮಾನ್ಯವಾಗಿ ಒಂದು ನಡುವಿನ ಯಾವ್ದೋ ವಯಸ್ಸಿಗೆ ಬರುತ್ತೆ ಅಂತ ಅನ್ಕೊಂಡು ಅಲ್ಲಿವರೆಗೂ ದೃಷ್ಟಿ ಚೆಕ್ಅಪ್ ಮಾಡಿಸಿರಲ್ಲ, ಡಯಾಬಿಟಿಸ್ ಇದ್ದಾಗ ಮಾತ್ರ ಚೆಕ್ ಮಾಡಿಸ್ತಾರೆ.
1: ಎಷ್ಟೊಂದ್ಸಲಿ ನಾವು ಕಣ್ ಚೆಕ್ಅಪ್ ನೋಡಿದ್ಮೇಲೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆತರ ತುಂಬಾ ಆಗಿದೆ, ಬಿ ಪಿ ಡಯಾಬಿಟಿಸ್ ಎಲ್ಲ ಐ ಚೆಕ್ಅಪ್ ಇಂದಾನೆ ಗೊತ್ತಾಗಿದೆ.
0: ಹೌದಾ? ಬೇರೆ ಬೇರೆ ಹಂತಗಳಲ್ಲಿ ಚೆಕ್ಅಪ್ ಮಾಡುವಾಗ ಏನೇನು ಸಮಸ್ಯೆಗಳು ಇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ?
1: ಕಣ್ಣಲ್ಲಿ ಚೇಂಜಸ್ ನೋಡ್ತೀವಿ, ಅಲ್ಲಿ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿರೋದು, ಹಾರ್ಟ್ ಎಕ್ಸಿಡೆಂಟ್ ಅದೆಲ್ಲ ಹೇಳ್ತೀವಿ. ಅದೆಲ್ಲ ನೋಡಿದ್ರೆ ಮಿನಿಮಮ್ 5-10 years ಇಂದ ಡಯಾಬಿಟಿಸ್ ಇದ್ದಿರಬಹುದು. ಸೊ ಐ ಇಸ್ ಎ ವಿಂಡೋ ಟು ದ ಬ್ರೈನ್ ಅಂತ ಹೇಳ್ತೀವಿ. ಈ ಚೇಂಜಸ್ ನಿಮ್ ಕಣ್ಣಲ್ಲಿದ್ರೆ ರೆಸ್ಟ್ ಆಫ್ ದ ಬಾಡಿ ಕಿಡ್ನೀಸ್ ಬ್ರೈನ್ ಅಲ್ಲೂ ಆಗಿರಬೇಕು.
0: ಏನೇನು ಪರೀಕ್ಷೆಗಳು ಮಾಡ್ತೀರಾ ಅಂತ ನೀವು? ಅವಾಗ
1: ಅವಾಗ ಅಫ್ಕೋರ್ಸ್ ಡಯಾಬಿಟಿಸ್ ಚೆಕ್ಅಪ್ ಮಾಡೇ ಮಾಡ್ತೀವಿ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಅದು FBS PPBS, ಅದು ಆಮೇಲೆ ಗ್ಲೈಕೋಸಿಲೇಟ್ ಹಿಮೋಗ್ಲೋಬಿನ್ ರಿನಲ್ ಪ್ಯಾರಾಮೀಟರ್ಸ್ ಅದೆಲ್ಲ ಚೆಕ್ ಮಾಡ್ತೀವಿ. ಕಣ್ಣಲ್ಲಿ ನಾವು ಡ್ರಾಪ್ಸ್ ಹಾಕಿ ಫಸ್ಟ್ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಲ್ಲಿ ಮುಂದಿಂದ ಹೈರಿಸ್ ಅದೆಲ್ಲ ಹೊಸ ರಕ್ತನಾಳ ಬಂದಿದೆ ಅಲ್ಲಿ, ಅದು ಹೊಸ ರಕ್ತನಾಳ ಬಂದಿದೆ ಅಂದ್ರೆ 10 years ಜಾಸ್ತಿನೇ ಆಗ್ಬಿಟ್ಟಿದೆ ಡಯಾಬಿಟಿಸ್ ಬಂದಿದ್ದ ಅರ್ಥ.
0: ಹೌದಾ? ಹೊಸ ರಕ್ತನಾಳ ಇದ್ರೆ
1: ಹೊಸ ನ್ಯೂ ವೆಸಲ್ಸ್ ಐರಿಸ್ ತರ ಇದ್ರೆ
0: ಅದಂದ್ರೆ ಆ ಹೊಸ ರಕ್ತನಾಳ ಬಂದಿದ್ದಕ್ಕನೆ ಆ ಸಮಸ್ಯೆ ಆಗ್ತಾ ಇದೆ.
1: ಹೌದು ಹೌದು. ಅದರಿಂದ ಕಣ್ಣಿನ ಪ್ರೆಷರ್ ಜಾಸ್ತಿ ಇರುತ್ತೆ. ಅವ್ರಿಗೆ ಲೇಸರ್ ಕೊಡಬೇಕಾ?
0: ಬಂದಿರೋ ಹೊಸ ರಕ್ತನಾಳ ಏನು ಸಮಸ್ಯೆ ಮಾಡುತ್ತೆ?
1: ಕಣ್ಣಲ್ಲ ದೊಡ್ಕೋಬಹುದು ಒಳಗಡೆ, ಆಮೇಲೆ ಆಂಗಲ್ ಆಫ್ ದ ಚೇಂಬರ್ ಆಂಟಿಯರ್ ಚೇಂಬರ್ ಅದನ್ನ ಬ್ಲಾಕ್ ಮಾಡದೆ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಒತ್ತಡ ಮೆತ್ತಗ್ ಒಂದೇ ದಿನ ಜಾಸ್ತಿ ಆಗಲ್ಲ, ಮೆತ್ತಗ್ ಜಾಸ್ತಿ ಆಗ್ತಾ ಕಣ್ಣಿನ ಆಪ್ಟಿಕ್ ನರ್ವ್ ಮೇಲೆ ಪ್ರೆಷರ್ ಕೊಟ್ರೆ ದೃಷ್ಟಿ ಮೆತ್ತಗ್ ಡ್ರಾಪ್ ಆಗುತ್ತೆ. ಸೊ ನೀವು ಬೈ ದ ಟೈಮ್ ನಿಮ್ಗೆ ರಿಯಲೈಸೇಷನ್ ಬರೋ ಅಷ್ಟರಲ್ಲಿ ಆ ಡ್ರಾಪ್ ಆಗಿರುತ್ತೆ, ಆ ದೃಷ್ಟಿ ವಾಪಸ್ ಬರೋದು ತುಂಬಾ ಕಷ್ಟ ಆಗುತ್ತೆ.
0: ಕೂಡಲೇ
1: ಗ್ಲೋಕೋಮಾ, ನ್ಯೂ ವಾಸ್ಕ್ಯುಲರ್ ಗ್ಲೋಕೋಮಾ ಅಂತ ಹೇಳ್ತೀವಿ.
0: ಈ ಗ್ಲೋಕೋಮಾ ಸಮಸ್ಯೆ ಯಾವ ಹಂತದಲ್ಲಿ ಗೊತ್ತಾಗುತ್ತೆ? ಸಣ್ಣ ಮಕ್ಕಳಿಗೂ ಏನಾದ್ರು ಸಮಸ್ಯೆ ಇರುತ್ತಾ?
1: ಸಣ್ಣ ಮಕ್ಕಳು ಅದು ಕಂಜನೈಟಲ್ ಗ್ಲೋಕೋಮಾ ಅಂತ ಬರುತ್ತೆ, ಜುವೆನೈಲ್ ಗ್ಲೋಕೋಮಾ ಅಂತ ಬರುತ್ತೆ. ಕಂಜನೈಟಲ್ ಗ್ಲೋಕೋಮಾ ಯೂಶ್ವಲಿ ಸಂಬಂಧದಲ್ಲಿ ಮದುವೆ ಆಗ್ತಾರೆ ನೋಡಿ, ಅದ್ರಲ್ಲಿ ತುಂಬಾ ಕಾಮನ್.
0: ಓ, ಆನುವಂಶಿಕ ಸಂಬಂಧಗಳು ಇವೆ ಇದಕ್ಕೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾ ಇದ್ರಿ ನಾವು

0: ನಿಮ್ಮ ಮನೆಯಲ್ಲಿ
1: ಹಿಸ್ಟ್ರಿ
0: ಯಾರಿಗಾರ ಏನಾರು ಇದೆಯಾ ಈ ಸಮಸ್ಯೆ
1: ನಮ್ಮ
0: ಅಂತ?
1: ಮಕ್ಕಳು ಎಸ್ಪೆಷಲಿ ಡೀಲ್ ಮಾಡ್ಬೇಕಾದ್ರೆ ನಮ್ದು ಹಿಸ್ಟ್ರಿ ತುಂಬಾ ತುಂಬಾ ಇಂಪಾರ್ಟೆಂಟ್, ಅದು ನಾವು ಸಂಬಂಧಿಕರದ್ದು ಅಲ್ಲೇ ಶುರು ಮಾಡ್ತೀವಿ.
0: ನಾವು ಬೇರೆ ಬೇರೆ ಸಮಸ್ಯೆಗಳು ಮಾತ್ರ ಇದ್ದಾಗ ಅನುವಂಶಿಕ ಕಾರಣಗಳನ್ನು ಹುಡುಕ್ತೀವಿ ಅಂತ ಹೇಳ್ತೀವಿ ನಾವು. ಆದರೆ ಕಣ್ಣಿನ ಚಿಕಿತ್ಸೆಯಲ್ಲಿ ಅಂದರೆ ಒಂದು ಸುಲಭವಾಗಿ ಅದು ಒಂದು ಅಂಶವನ್ನು ನೀವು ಗಮನಕ್ಕೆ ತಗೊಳ್ತೀರಿ ಮಾಡ್ತೀರಿ. ಹಂಗಾರೆ ಈಗ ಈ ಕೆಲವು ಸಲ ಕಣ್ಣು ಮಿಟುಕಿಸ್ತಿರ್ತಾರೆ ಜಾಸ್ತಿ, ಅದಕ್ಕೆ ಏನು ಪರೀಕ್ಷೆ ಮಾಡ್ತೀರಿ? ಇದು ಇದು ಸಮಸ್ಯೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ?
1: ಈ ಕಣ್ಣು ಮಿಟುಕಿಸಿದ್ರೆ ನಾವು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಫಸ್ಟ್ ವಿಷನ್ ಏನಿದ್ರು ಹಿಸ್ಟ್ರಿ ದೃಷ್ಟಿ ಚೆಕ್ ಮಾಡ್ತೀವಿ, ಪವರ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತೀವಿ. ಮಕ್ಕಳಲ್ಲಿ ಎಸ್ಪೆಷಲಿ ಪವರ್ ಕನ್ಫರ್ಮ್ ಮಾಡಕ್ಕೆ ಇನ್ನೊಂದು ಡ್ರಾಪ್ ಸೈಕ್ಲೋಪೇಜಿಕ್ ಅಂತ ಹಾಕ್ತೀವಿ. ಆ ಪವರ್ ಅದು ಹಾಕಿದ್ರೆ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ ಮಕ್ಕಳಲ್ಲಿ. ಆ ಮಸಲ್ ಪರ್ಟಿಕ್ಯುಲರ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ಸೊ ಆ ಸೈಕ್ಲೋಪೇಜಿಕ್ ಅಂತ ಹಾಕಿದ್ರೆ ನಮ್ಗೆ ಫುಲ್ ಸ್ಟೇಟ್ ಆಫ್ ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ.
0: ಎಷ್ಟು ಮಕ್ಕಳು ಇದಕ್ಕಿದ್ದಂಗೆ ಟಿವಿ ನೋಡ್ತಿರ್ಬೇಕಾಗ್ಲಿ ಅಥವಾ ಓದುವಾಗ ಅಥವಾ ಮಾತಾಡುವಾಗ ಅವರು
1: ಬಟ್ ನಾವು ರೂಲ್ ಔಟ್ ಮಾಡ್ತೀವಿ ಏನು ಇಲ್ವಾ ಅಂತ. ಡ್ರೈನೆಸ್ ಇರುತ್ತೆ, ಅಲರ್ಜಿ ಇದ್ರು ಮಿಟಿಕ್ಸ್ತಾರೆ. ಅದು ಮೋಸ್ಟ್ ಕಾಮನ್ ಈ ಸ್ಟೇಜ್ ಅಲ್ಲಿ ಅಂದ್ರೆ ಅಲರ್ಜಿ. ಫೆಬ್ರವರಿ ಟು ಜೂನ್ ಇಸ್ ಪೀಕ್ ಅಲರ್ಜಿಕ್.
0: ಆಯಾ ಸೀಸನ್ ಅಲ್ಲಿ ಕೂಡ ಕಂಡುಬಿಡ್ತಾರೆ, ಬೇರೆ ಟೈಮ್ ಅಲ್ಲಿ ಇಲ್ಲ. ಹಾಗೂ ಇರುತ್ತಾ
1: ಡೆಫಿನೆಟ್
0: ವೈಯಕ್ತಿಕವಾಗಿ ನಾವು ಎಷ್ಟೋ ಸಲ ನೋಡಿದಾಗ ಇವರಿಗೆ ಇವ್ರ ಅಭ್ಯಾಸ ಇದೆ ಕಣ್ಣು ಮಿಡಿಸೋದು ಜಾಸ್ತಿ ಅಂತ.
1: ಎರಡು ವರ್ಷದ ಮಗು, ಒಂದ್ ವರ್ಷದ ಮಗು ನಮ್ ಕಣ್ಣು ಮಿಡಿಸ್ತಾನೆ ಇರ್ತಂತ ಕರ್ಕೊಂಡ್ಬಿಡ್ತಾರೆ, ನಮ್ಮ ಡ್ರಾಪ್ ಸಾಕೆ ಸರಿ ಹೋಗುತ್ತದೆ.
0: ಹೌದಾ? ಈಗ ಆ ಸಂದರ್ಭದಲ್ಲಿ ಆದಂತಹ ಒಂದು ದೃಷ್ಟಿಯ ಸಮಸ್ಯೆಯನ್ನ ಆ ಕೂಡಲೇ ಸರಿಪಡಿಸಬಹುದಾ? ಈಗ ಯಾವ್ದೋ ಒಂದು ಹಂತದಲ್ಲಿ ಕಣ್ಣು ಮಿಡಿಸೋ ಟೈಮ್ ನಲ್ಲಿ ನೀವು ಚೆಕ್ ಮಾಡಿದಾಗ ಅದಕ್ಕೆ ಪರಿಹಾರ ಅಂತ ಇರುತ್ತಾ, ಹೋಗೋದೇ ಇಲ್ಲ ಅಂತ ಹೇಳಿ?
1: ಹೋಗದೆ ಇದ್ರೆ ನಾವು ಒಂದ್ಸಲಿ ನ್ಯೂರಾಲಜಿಸ್ಟ್ ಅಥವಾ ಸೈಕಾಲಜಿಸ್ಟ್ ಕಳಿಸ್ತೀವಿ, ಅವರು ಒಂದ್ಸಲಿ ವೆರಿಫೈ ಮಾಡ್ತಾರೆ ಟಿಕ್ಸ್ ಅಂತ ಒಂದು ಹೇಳ್ತಾರೆ ಆ ತರ ಇದೆಯಾ ಅಂತ. ಅದ್ ಅಲ್ಲಿ ಒಂದ್ಸಲಿ ಸರಿ ಹೋಗುತ್ತೆ, ಒಂದ್ಸಲಿ ಮಗು ಇನ್ ಯಾರೋ ನೋಡಿರ್ತಾನೆ ಫ್ರೆಂಡ್, ಇವನು ಅದೇ ಮಾಡಕ್ ಶುರು ಮಾಡ.
0: ಈಗ ಈ ಬಹಳಷ್ಟು ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡ್ತಿರ್ತಾವೆ, ಸಾಧಾರಣವಾದಂತ ಕೆಲವು ಪರೀಕ್ಷೆಗಳಾಯ್ತು, ಅದಕ್ಕೆ ಕಣ್ಣಿಗೆ ತುಂಬಾ ಸೀರಿಯಸ್ ಆಗಿರುವಂತ ಕೆಲವು ಸಮಸ್ಯೆ ಆಗಿರ್ಬೋದು, ಕಣ್ಣಿಗೆ ಬಹಳಷ್ಟು ತೊಂದರೆ ಕೊಡುವಂತ ಕಾಯಿಲೆಗಳು ನಾವು ಇಮ್ಯಾಜಿನ್ ಮಾಡಲ್ಲ, ನಿಮ್ಗೆ ಗೊತ್ತಿರ್ತದೆ. ಈ ಕ್ಯಾನ್ಸರ್ ಏನಾದರೂ ಬರೋ ಸಾಧ್ಯತೆ ಇರುತ್ತಾ?
1: ಮಕ್ಕಳಲ್ಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡೋ ಟೈಮಲ್ಲಿ ರೆಡ್ ಗ್ಲೋ ಅಂತ ಇರುತ್ತಲ್ಲ, ಜಸ್ಟ್ ಕಣ್ಣಿನ ದೂರದಿಂದ ನೋಡಿದ್ರೆ ಎರಡು ಕಣ್ಣಿಂದ ಗ್ಲೋ ಈಕ್ವಲ್ ಆಗಿರ್ಬೇಕು. ಸ್ವಲ್ಪ ಒಂದಲ್ಲಿ ವೈಟಿಶ್ ಇದ್ರೆ ಡೌಟ್ ಬರುತ್ತೆ, ಅವಾಗ ಫುಲ್ ಡಿಟೇಲ್ ಚೆಕಪ್ ಕಳಿಸ್ತಾರೆ. ಸೊ ಅವಾಗ್ಲೂ ಬರೋ ಸಾಧ್ಯತೆ ಇದೆ ಈ ಗ್ಲೋ ಇಂದ. ಸಂಜಲಿ ಫೋಟೋಗ್ರಾಫರ್ಸೇ ಕಂಡಿಡಿತಾರೆ. ಹೌದು. ಸೊ ಆ ಮಗುದು ಫೋಟೋ ಎಲ್ಲ ಫಂಕ್ಷನ್ ಹಿಡಿತಾರೆ, ಒಂದ್ ಕಣಲ್ ರೆಡ್ ಇರುತ್ತೆ, ಇನ್ನೊಂದ್ ಕಣಲ್ ವೈಟ್ ಇರುತ್ತೆ, ನೋಡಿ ಏನೋ ಪ್ರಾಬ್ಲಮ್ ಅಂತ ಬರ್ತಾರೆ ನಮ್ಮ ಹತ್ರ. ಅವಾಗ ನೋಡಿದ್ರೆ ಅದು ರೆಟಿನೋಬ್ಲಾಸ್ಟೋಮಾ, ಕ್ಯಾನ್ಸರ್ ಆಫ್ ದ ಐ ಇದೆ.
0: ಅದಕ್ಕೆ ಚಿಕಿತ್ಸೆ ಯಾವ ಹಂತದಲ್ಲಿ?
1: ಚಿಕಿತ್ಸೆ ಇದೆ ಆ ಹಂತದ ಮೇಲೆ ಹೋಗುತ್ತೆ, ಎಷ್ಟಿದೆ ಫ್ಯಾಮಿಲಿ ಹೇಗಿದೆಯಾ. ಒಂದ್ಸಲಿ ತುಂಬಾ ಸೆಂಟ್ರಲ್ ಇದ್ರೆ ದೃಷ್ಟಿ ಹೊಟ್ಟೋಗುತ್ತೆ, ಕಣ್ಣಲ್ಲಿ ಯಾವುದೋ ಒಂದ್ ಭಾಗದಲ್ಲಿ ಇದ್ರೆ ಅದನ್ನ ಮಾತಲ್ಲ ಇದು ಲೇಸರ್ ಹಾಕ್ತಾರೆ, ಆಮೇಲೆ ಕೀಮೋಥೆರಪಿ ಅದರಲ್ಲ ಕೊಟ್ಟು ಕಣ್ಣು ಉಳಿಸಬಹುದು.
0: ಈ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ಪ್ರಾಬ್ಲಮ್ ಏನಿದೆಯಲ್ಲ ದೃಷ್ಟಿ ದೋಷ, ಇದನ್ನ ಯಾವ ರೀತಿ ಕಂಡುಹಿಡಿತೀರಿ ನೀವು?
1: ತುಂಬಾ ಕಾಮನ್ ಈಗಂತೂ ಈ ಮೊಬೈಲ್ ಕೋವಿಡ್ ಆದ್ಮೇಲೆ ನಮ್ದು ಎಲ್ 95% ಇದೇ ಪ್ರಾಬ್ಲಮ್. ತಂದೆ ತಾಯಿಗಿದ್ರೆ
0: ದೂರದೃಷ್ಟಿ ಸಮಸ್ಯೆ,
1: ದೂರದೃಷ್ಟಿ ಸಮಸ್ಯೆ ಕಾಣಿಸಲ್ಲ. ತಂದೆ ತಾಯಿಗೆ ಇಬ್ರಿಗೂ ಇದ್ರೆ 50% ಜಾಸ್ತಿ ಮಗು ಬರೋ ಸಾಧ್ಯತೆ ಇದೆ. ನೋ ಸನ್ಲೈಟ್ ಎಕ್ಸ್ಪೋಜರ್. ನೀವು ಚಿಕ್ಕ ವಯಸ್ಸಲ್ಲಿ ಎಲ್ಲಿರ್ತಿದ್ರಿ? ಈ ವಯಸ್ಸ್ ಈ ಟೈಮಲ್ಲಿ ಬೀದಿಲಿ
0: ಓಡಾಡ್ಕೊಂಡು,
1: ಈಗ ಯಾವ ಮಗುನು ರೋಡಲ್ಲಿ ಆಟ ಆಡಲ್ಲ,
0: ಇಲ್ಲ
1: ಯಾರು ಸ್ಕೂಲ್ ನಡ್ಕೊಂಡು ಹೋಗಲ್ಲ. ನಮ್ಗೆ ಯಾರು ಅವಾಗೆಲ್ಲ ಸನ್ಲೈಟ್ ಎಕ್ಸ್ಪೋಜರ್ ಅಂತ ಹೇಳ್ತಾನೆ ಇರ್ಲಿಲ್ಲ, ನಮ್ಗೆ ಬೈತಿದ್ರು ಊರಲ್ಲಿ ಬಿಸಿಲೆಲ್ಲ ನಿಮ್ಗೆ ಅಂತ. ಈಗ ಯಾವ ಮಗು ಹೊರಗೋಗ ಅಲ್ಲಿಂದ ಶುರು.
0: ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಎಸಿ ನಲ್ಲಿ ಕೆಲಸ ಮಾಡೋರು ಫುಲ್ ಪ್ಯಾಕ್ಡ್ ರೂಮ್ ಇರುತ್ತೆ, ಒಳಗಡೆ ಕೂತಿರ್ತಾರೆ, ವ್ಯವಸ್ಥಿತವಾದಂತಹ ಕೊಠಡಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ನಿರಂತರವಾಗಿ ಅಲ್ಲೇ ಕೂತ್ಕೊಂಡ್ರೆ ಏನೋ ಒಂದು ಸಮಸ್ಯೆ ಬರಬಹುದು, ಕಣ್ಣಿನ ಸಮಸ್ಯೆನೇ ಬರಬಹುದು ಅಂತ, ಬೇರೆ ಸಮಸ್ಯೆಗಳು ಬರಬಹುದು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಅದು ಬೇರೆ. ಆದ್ರೆ ತಾವ್ ಹೇಳಿದ್ರಲ್ಲ ಈ 20-20-20 ರೂಲ್ ಏನಿದೆ ಅಲ್ಲ, ಆ ರೂಲ್ಗಾಗಿ ಆದ್ರೂ ಅಟ್ಲೀಸ್ಟ್ ಅವರು ಅಲ್ಲಿ ಎದ್ಬಿಟ್ಟು ಓಡಾಡಬೇಕು ಮತ್ತು ದೂರದ ದೃಶ್ಯವನ್ನ ನೋಡಬೇಕು, ಹೊರಗಡೆ ಕಾಣಿಸ್ಬೇಕು. ಅದಕ್ಕೆ ದೃಶ್ಯ ಕಾಣಲಿ ಅಂತ ತಿಳ್ಕೊಂಡು ಕೆಲವೊಬ್ರು ಗ್ಲಾಸ್ ಹಾಕಿರ್ತಾರೆ, ಆ ಗ್ಲಾಸ್ ಇಂದ ಆ ಒಂದು ಕೆಲಸ ಆಗತ್ತಾ? ನೀವು ಹೇಳ್ದಂಗೆ ಆ ತಂಪು ಸಿಗತ್ತಾ? ನ್ಯಾಚುರಲ್ ಆಗಿ ಒಬ್ಬ ಮರಕ್ಕೆ ನೋಡೋದಕ್ಕಿಂತ
1: ಅಟ್ಲೀಸ್ಟ್ ಸ್ವಲ್ಪ ಕಣ್ಣು ಸ್ವಲ್ಪ ದೂರ ನೋಡಬಹುದು,
0: ನೋಡ್ಬೇಕು ನೋಡ್ಬೇಕು ಅಷ್ಟೇ,
1: ಕಣ್ಣೊಂದು ರಿಲ್ಯಾಕ್ಸ್ ಆಗುತ್ತೆ.
0: ಸಹಜವಾದಂತ ಗಾಳಿ ಮುಖಕ್ಕೆ ಬಡಿಬೇಕು,
1: ಮಕ್ಕಳು ಹೊರಗಡೆ ಆಡ್ಲೇಬೇಕು, 2 hours ಸನ್ಲೈಟ್ ಎಕ್ಸ್ಪೋಜರ್ ಬೇಕು.
0: ಈ ಗ್ಲುಕೋಮಾದಿಂದ ದೃಷ್ಟಿ ಹೋದ್ರೆ ಅದ ಸರಿಪಡಿಸಕಾಗತ್ತ?
1: ಪೂರ್ತಿ ವಾಪಸ್ ಬರಲ್ಲ. ಎಷ್ಟೊಂದ್ ಜನ ಗ್ಲುಕೋಮಾ ಇಂದ ದೃಷ್ಟಿ ಕಮ್ಮಿ ಆಗಿರ್ತಲ್ಲ, ಗ್ಲುಕೋಮಾ ಅಂದ್ರೆ ಗೊತ್ತಿರಲ್ಲ, ಅವನ ಪೊರೆ ಪೊರೆ ಅನ್ಕೊಂಡಿರ್ತಾರೆ. ಸೊ ನಾವು ನೋಡ್ತೀವಿ ಪೊರೆನೂ ಇರುತ್ತೆ ಗ್ಲುಕೋಮಾನೂ ಇರುತ್ತೆ. ಆಪರೇಷನ್ ಮಾಡಿದ್ರೆ ಪೊರೆಯಿಂದ ದೃಷ್ಟಿ ಎಷ್ಟು ಹೋಗಿರ್ತೋ ಅದು ವಾಪಸ್ ಬರಬಹುದು, ಬಟ್ ಗ್ಲುಕೋಮಾ ಇಂದ ದೃಷ್ಟಿ ಬರಲ್ಲ. ಸೊ ಯಾವ ಸ್ಟೇಜ್ ಅಲ್ಲಿ ಇದೆಯೋ ನಾವು ಟ್ರೀಟ್ಮೆಂಟ್ ಕೊಡೋದು, ಉಳಿಸಕ್ಕೆ ಎಷ್ಟು ದೃಷ್ಟಿ ಇದೆಯೋ ಅದನ್ನ ಉಳಿಸಬಹುದು. ಫರ್ದರ್ ಡ್ಯಾಮೇಜ್ ಆಗದೆ ಇರಂಗ್ ಸರ್ಜರಿನೋ ಡ್ರಾಪ್ಸ್ ಮಾಡಬಹುದು.
0: ಈಗ ತಾವು ಟೆಸ್ಟ್ ಮಾಡ್ತಿರಲ್ಲ, ಎಷ್ಟೋ ಸಲ ಕೆಲವೊಂದು ಬೇರೆ ಬೇರೆ ಕರ್ನಾಟಕದ ಶಾಪ್ ನಲ್ಲಿ ಅಲ್ಲೇ ಮಷೀನ್ ಇಟ್ಬಿಟ್ಟು ಟೆಸ್ಟ್ ಮಾಡ್ಬಿಡ್ತಾರೆ. ಅದು ಅಂದ್ರೆ ಒಂದ್ಸಲ ಚೆಕ್ ಮಾಡಿಸಿದ್ವಿ ನಾವು, ಮುಂದಿನ ಹಂತಗಳಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅಲ್ಲಲ್ಲೇ ಮಾಡಿಸ್ಕೊಂಡು ಹೋಗ್ತಿರ್ತೀವಿ ಅಂತ ಹೇಳ್ತಾರೆ.
1: ಒಂದ್ಸಲ ಅಲ್ಲಿಂದ ರೆಫರ್ ಮಾಡ್ತಾರೆ, ಬಟ್ ಅವಲ್ಲಿ ಏನಾಗುತ್ತೆ ಗ್ಲುಕೋಮಾ ಮಿಸ್ ಆಗುತ್ತೆ
0: ಅಲ್ಲಿ.
1: ಅವ್ರೊಂದ್ಸಲ ರೆಫರ್ ಮಾಡ್ತಾರೆ, ಇಷ್ಟು ಫುಲ್ ಪವರ್ ಕೊಟ್ಟರು ಮಗು ವಿಷನ್ ಯಾಕೋ ಇವ್ರಿಗೆ ಇಂಪ್ರೂವ್ ಆಗ್ತಿಲ್ಲ, ಯಾಕೆ ಏನೋ ಕಾರಣ ಇರ್ಬೋದು ಅಂತ ಅವಾಗ ಕಳಿಸ್ತಾರೆ.

0: ಈಗ ಬೇರೆ ಬೇರೆ ಸಮಸ್ಯೆಗಳು, ಕಣ್ಣಿನ ಬೇರೆ ಬೇರೆ ಸಮಸ್ಯೆ ಅಂತ ಹೇಳ್ತೀವಲ್ಲ, ಈಗ ಗ್ಲೋಕೋಮಾ ಅಂತ ಒಂದು ಹೇಳಿದ್ರಿ, ಇನ್ನು ಬೇರೆ ಡಯಾಬಿಟಿಸ್ ಒಂದಾಯ್ತು, ಇನ್ನು ಮತ್ತೆ ಬೇರೆ ಸಮಸ್ಯೆಗಳು ಇರ್ತವೆ, ಆ ಸಮಸ್ಯೆಯನ್ನ ನೀವು ಹೇಗೆ ಪರೀಕ್ಷೆ ಮಾಡ್ತೀರಿ? ಅದಕ್ಕೆ ಈ ಮೆಳ್ಳುಗಣ್ಣಿಗೆ ಏನು ಪರೀಕ್ಷೆ ಮಾಡ್ತೀರಾ? ತಾವು ನೋಡುವಾಗ ಗೊತ್ತಾಗತ್ತೆ ನಿಜ, ಬಟ್ ಅದು ಎಷ್ಟು ಸೀರಿಯಸ್ ಇದೆ ಅಂತ ಅನ್ನೋದನ್ನ
1: ಎಷ್ಟಿದೆ ಅದ್ ಹೆಂಗ್ ನೋಡ್ತಾರೆ ಅದನ್ನೆಲ್ಲ ನಾವು ಮಕ್ಕಳಲ್ಲೇ ಗೊತ್ತಾಗ್ಬಿಟ್ರೆ ಬೇಗ ಸರಿಪಡ್ಬಹುದು ದೃಷ್ಟಿ. ಒರ್ಚ್ಕಣ್ಣು ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಮಗುಲ್ ಅಂದ್ರೆ, ಚಿಕ್ಕದೋ ದೊಡ್ಡದೋ ಒರ್ಚ್ಕಣ್ಣು ಒರ್ಚ್ಕಣ್ಣು ಒರ್ಚ್ಕಣ್ಣೆ, ಒಂದೇ ಕಣ್ಣು ಯಾವಾಗ್ಲೂ ಒರ್ಚ್ಕಣ್ಣು ಇದ್ರೆ ಆ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಅಂತ ಅರ್ಥ. ನಾವು ಅವ್ರನ್ನ ಚೆಕ್ ಮಾಡಿ ಒಂದ್ ಕಣ್ಣ ಮುಚ್ಚಿ ಗ್ಲಾಸ್ ಪವರ್ ಇದೆಯಾ ಇಲ್ಲೋ ನೋಡಿ ದೃಷ್ಟಿನ ಇಂಪ್ರೂವ್ ಮಾಡಿಸಬಹುದು.
0: ಈಗ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, ಸಣ್ಣವರಿದ್ದಾಗಿಂದ ಇದ್ದಿದ್ದ ಸಮಸ್ಯೆ ಸ್ವಲ್ಪ ದಿನ ಆದ್ಮೇಲೆ ಸರಿ ಆಗ್ಬಿಡುತ್ತೆ ಬಿಡು ಅಂತ ಹೇಳಿ ಎಷ್ಟೋ ಜನ ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ.
1: ಇಲ್ಲ ಇಲ್ಲ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಅದು ವಿತಿನ್ 5 ಇಯರ್ಸ್ ಡೀಲ್ ಮಾಡಿದ್ರೆ ಬೆಟರ್.
0: ಈ ಚಿಕ್ಕ ವಯಸ್ಸಿನಲ್ಲಿ ಮೇಡಮ್, ಚಿಕ್ಕ ವಯಸ್ಸಿನಲ್ಲಿ ನಂಬರ್ ಸ್ವಲ್ಪ ಏನೋ ಇದೆ ಅಂತ ಅನ್ಕೋಣ, ಆಮೇಲೆ ಬೆಳೀತಾ ಬೆಳೀತಾ ಬೆಳೀತಾ ಗ್ರೋತ್ ಜೊತೆ ಜೊತೆಗೆ ಆ ನಂಬರ್ ಬದಲಿ ಆಗತ್ತಾ?
1: ಆಗುತ್ತೆ, ಬೆಳೆಯೋ ಮಕ್ಕಳಲ್ಲಿ ಬದಲಾಗೇ ಆಗುತ್ತೆ.
0: ಅಂದ್ರೆ ಸರಿಯಾಗ್ಬಿಡುತ್ತಾ ಅಂತ
1: ಡಿಪೆಂಡ್ಸ್ ಯಾವ ಪವರ್ ಇದೆ. ಬೇಸಿಕಲಿ ಮೂರ್ ತರ ಪವರ್ ಇದೆ, ಹೈಪರ್ ಮೆಟ್ರೋಪಿ ಅಂದ್ರೆ ಪ್ಲಸ್ ಪವರ್ ಅಂತ, ದೂರದ್ದು ಹತ್ತದ್ದು ಮಂಜಿರುತ್ತೆ, ದೂರದೃಷ್ಟಿ ದೋಷ ಅಂದ್ರೆ ಮಯೋಪಿ ಅಂತ ನಾವು ಹೇಳ್ತೀವಲ್ಲ, ದೂರದೆಲ್ಲ ಮಂಜು ಹತ್ತದ್ ಆಲ್ಮೋಸ್ಟ್ ಕ್ಲಿಯರ್ ಇರುತ್ತೆ. ಅದು ಈಗ ಬೆಳೀತಾ ಬೆಳೀತಾ ಕಣ್ಣಿನ ಸೈಜ್ ಜಾಸ್ತಿ ಆಗ್ತಾ ಜಾಸ್ತಿ ಆಗುತ್ತೆ, 20 ವರ್ಷ ತಂಗ ಆಗುತ್ತೆ. ಮುಂಚೆ ಎಲ್ಲ 18 ವರ್ಷಕ್ಕೆ ಮೊಬೈಲ್ ಬರೋ ಮುಂಚೆ 18 ವರ್ಷಕ್ಕೆ ಎಲ್ಲರೂ ಸ್ಟೆಬಿಲೈಸ್ ಆಗ್ತಿದ್ರು, ಸೊ ಸರ್ಜರಿ ಮಾಡ್ತಿದ್ರು ನಂಗೆ ಗ್ಲಾಸ್ ಸಿಕ್ಕೋದು ಇದು ಅಂತ. ಈಗ 20 ವರ್ಷ ಆದ್ರೂ ಯಾರು ಸ್ಟೆಬಿಲೈಸ್ ಆಗ್ತಾ ಇಲ್ಲ, ಈವನ್ 25 ಇಯರ್ಸ್ ಈಗ ಅಡಲ್ಟ್ ಮಯೋಪಿಯಾ. ಯಾಕೆ? ಮೊಬೈಲ್
0: ಸಮೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರ ಅವರು. ಅಂದ್ರೆ ಪುಸ್ತಕ ಓದ್ತಿರ್ತಾರಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಮೊಬೈಲ್ ನೋಡುವಾಗ ಮೊಬೈಲ್ ಬಹಳ ಚೆನ್ನಾಗಿ ಕಾಣಿಸುತ್ತೆ,
1: ಮೊಬೈಲ್ ಚೆನ್ನಾಗಿ ಕಾಣುತ್ತೆ.
0: ಯಾಕಂದ್ರೆ ಅಲ್ಲಿ ಬೆಳಕಿರುತ್ತೆ, ಬೆಳಕಿಂದ ಎಲ್ಲ ಗೊತ್ತಾಗತ್ತೆ.
1: ತಪ್ಪಿಸ್ಕೊಂಡು ಕತ್ಲಲ್ಲಿ ಕೂತ್ಕೊಂಡು ತುಂಬಾ ನೋಡೋರಿದ್ದಾರೆ ಮಕ್ಕಳು.
0: ಈಗ ತಾವು ಬೆಳಕು ಹಾಕಿ ABCDF ಅಂತೇನೋ ಓದಿಸ್ತಿರಲ್ಲ, ಅದು ಬೆಳಕಿನ ಒಂದು ಇರುತ್ತೆ, ಚೆನ್ನಾಗಿ ಓದ್ತಾರೆ, ಅದರಲ್ಲೇ ನೋಡ್ತಾ ನೋಡ್ತಾನೆ ಕೊನೆಯ ಅಕ್ಷರಗಳೆಲ್ಲ ಕಾಣಿಸಲ್ಲ, ತಪ್ಪು ತಪ್ಪಾಗತ್ತೆ. ಈಗ ಈ ಕಲರ್ ಗಳನ್ನ ಗುರುತಿಸೋದಾಗ್ಲಿ, ಅದು ಕಲರ್ ಬ್ಲೈಂಡ್ನೆಸ್ ತರ ಏನೋ, ಅದು ನಿಜವಾಗ್ಲೂ ಆ ರೀತಿ ಸಮಸ್ಯೆ ಅಷ್ಟು ಪ್ರಬಲವಾಗಿರುತ್ತಾ?
1: ಡೆಫಿನೆಟ್ ಇದೆ. ಅದು ಯೂಶುವಲ್ ಆಗಿ ಏನಾಗುತ್ತೆ, ತಾಯಂದ್ರಿಗೆ ಇರುತ್ತೆ, ತಾಯಂದ್ರಿಂದ ಗಂಡಸ್ರಿಗೆ ಬರುತ್ತೆ. ಕಲರ್ ಬ್ಲೈಂಡ್ನೆಸ್, ಕಂಜನಿಟಲ್ ಕಲರ್ ಬ್ಲೈಂಡ್ನೆಸ್ ಮೋರ್ ಕಾಮನ್ ಇನ್ ಮೇಲ್ಸ್. ಸೊ ಮದರ್ ಇಸ್ ಯೂಶ್ಲಿ ಕ್ಯಾರಿಯರ್ ಅಂತ ಹೇಳ್ತೀವಿ, ಅಂದ್ರೆ ಅವ್ರಿಗೆ ಜೀನ್ಸ್ XX ಎರಡು ಇರ್ತಾನ, ಆ ಎಕ್ಸ್ ಕ್ರೋಮೋಸೋಮ್ ಇಂದಾನೆ ನಿಮ್ಗೆ ಕಲರ್ ವಿಷನ್ ಪ್ರಾಬ್ಲಮ್ ಬರೋದು. ಸೊ ತಂದೆಯಾಗಿ ಯೂಶ್ಲಿ ಬರಲ್ಲ. ಸೊ ಗಂಡಸರಿಗೆ ಜಾಸ್ತಿ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಅದನ್ನ ನಾವು ಚೆಕ್ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತೀವಿ ನಿಮ್ದು ಮುಂದೆ ಕೆರಿಯರ್ ಆಪ್ಷನ್ಸ್ ಇಲ್ಲಿ ಇಲ್ಲಿ ಕಮ್ಮಿ ಇರುತ್ತೆ, ಎಸ್ಪೆಷಲಿ ಆರ್ಮ್ ಫೋರ್ಸಸ್ ಡ್ರೈವಿಂಗ್ ಅಲ್ಲೆಲ್ಲ. ಸೊ ಅಷ್ಟು ಕಲರ್ ಬ್ಲೈಂಡ್ನೆಸ್ ಅದ್ರ ಮೇಲೆ ಹೋಗುತ್ತೆ.
0: ಕಲರ್ ಬ್ಲೈಂಡ್ನೆಸ್ ತುಂಬಾನೇ ಜಾಸ್ತಿ ಐತೆ ಅಂತಂದ್ರೆ ಅಲ್ಲಿ ಸಿಗೋ ಅವಕಾಶಗಳು ಸಿಗಲ್ಲ,
1: ಅವ್ರು ಅದಕ್ಕೆ ಏಮ್ ಮಾಡೋದು ಬೇಡ, ಆಮೇಲೆ ಡಿಸಪಾಯಿಂಟ್ಮೆಂಟ್ ಬೇಡ ಲೈಫಲ್ಲಿ.
0: ಈಗ ತಾವು ಹೇಳ್ತಿದ್ರಿ ಎಲ್ಲಾ ಸಂದರ್ಭಗಳಲ್ಲೂ ಮಕ್ಕಳಿಂದನೇ ನಾವು ಆ ಒಂದು ಹಂತದಲ್ಲೇ ನಾವು ಚಿಕಿತ್ಸೆ ಅಂದ್ರೆ ಚೆಕಪ್ ಮಾಡಿಸ್ಬೇಕು, ಆದ್ರೆ ಆಗಲ್ಲ. ಮಿಡ್ಲ್ ಮಿಡ್ಲ್ ಬಂದು ಸುಮಾರು ಸಲ ಈಗ ನಾವೆಲ್ಲ ಹೇಳುವಂಗೆ 40ನೇ ವರ್ಷಕ್ಕೆ ಬಂದು ಅವಾಗ ಅವರಿಗೆ ಚಶ್ಮಾ ಹಾಕ್ಬೇಕು ಅಂತಂದು ಗೊತ್ತಾಗತ್ತೆ, ಆದ್ರೆ ಮಕ್ಕಳ ಹಂತದಲ್ಲಿ ಚೆಕ್ ಮಾಡಿಸಕ್ ಆಗಲ್ಲ. ಅವಾಗ ಏನು ಸಮಸ್ಯೆ, ಅದಕ್ಕೆ ಏನ್ ಮಾಡ್ಬೇಕು?
1: ಅವಾಗೇನು ಡೆಪ್ ಪರ್ಸೆಪ್ಷನ್ ಇರಲ್ಲ, ಅವಾಗೇನು ಮಾಡಕ್ಕಾಗಲ್ಲ. ಸ್ವಲ್ಪ ಇದು ಎಸ್ಪೆಷಲಿ ಈ ತರ ಮಕ್ಳು 18 ವರ್ಷಕ್ಕೆ ಇದಕ್ಕೆ ಹೋಗ್ತಾರೆ, ಯಾವುದು ಡ್ರೈವಿಂಗ್ ಲೈಸೆನ್ಸ್ಗೆ, ಅಲ್ಲಿ ಸಿಗಲ್ಲ, ಅಲ್ಲಿ ಫೇಲ್ ಆಗಿ ನಮ್ಮ ಹತ್ರ ಬರ್ತಾರೆ, ಏನಾದ್ರೂ ದೃಷ್ಟಿ ಇಂಪ್ರೂವ್ ಮಾಡಬಹುದಾ?
0: ಮಯೋಪಿಯಾ ಇದನ್ನ ಸರಿಪಡಿಸಬಹುದಾ?
1: ಸರಿಪಡಿಸ ಒಂದ್ಸಲಿ ಮಯೋಪಿಯಾ ಸ್ಟಾರ್ಟ್ ಆದ್ರೆ ಅದು ಪ್ರೋಗ್ರೆಸ್ ಆಗತ್ತೆ.
0: ಓಕೆ,
1: ಅದನ್ನ ನೀವು ಕಂಟ್ರೋಲ್ ಮಾಡಬಹುದು ಪ್ರೋಗ್ರೆಷನ್, ಬಟ್ ಸ್ಟಾಪ್ ಮಾಡಕ್ ಆಗಲ್ಲ.
0: ಏನೇನು ಮಾರ್ಗಗಳು ಮೇಡಮ್? ಈಗ
1: ಎರಡು
0: ಮಕ್ಕಳಿಗೂ ಆಗಲಿ ದೊಡ್ಡವರಿಗೆ ಆಗಲಿ
1: ಮಯೋಪಿಯಾ ಡಯಾಬಿಟಿಸ್ ಎರಡು ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ ಈಗ, ಎರಡು ಲೈಫ್ ಸ್ಟೈಲ್ ಪ್ರಾಬ್ಲಮ್.
0: ದೃಷ್ಟಿದೋಷ ಇರೋರನ್ನು ತುಂಬಾ ಜನ ನೋಡ್ತಾ ಇದೀವಿ, ಅವರಿಗೆ ಸ್ವಸ್ವಲ್ಪ ಕೆಲವು ಸಲ ಸ್ವಲ್ಪ ಮಂಜುಮಂಜಾಗಿ ಕಾಣಿಸುತ್ತೆ ಅಥವಾ ಪೂರ್ತಿ ಸಂಪೂರ್ಣ ದೃಷ್ಟಿ ಹಾಳಾಗಿರುತ್ತದೆ. ಅವ್ರು ಯಾವ್ದಾದ್ರು ನಮ್ಮ ತಂದೆ ತಾಯಿ ಚೆಕಪ್ ಮಾಡ್ಸಕ್ ಕರ್ಕೊಂಡೋಗಿದ್ರು ಸರ್, ಬೇರೆ ಬೇರೆ ಡಾಕ್ಟರ್ಗಳೆಲ್ಲ ತೋರಿಸಿದ್ದಾರೆ ಆಗಲಿಲ್ಲ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ಹೋಗಿದ್ದಕ್ಕೂ ಕೂಡ ನಾವು ದೃಷ್ಟಿಯಿಂದ ವಂಚಿತರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಅವ್ರನ್ನ ನಾವು ಯಾವ ಸಂದರ್ಭಗಳಲ್ಲಿ ಹೇಗೆ ಹೇಗೆ ಗುರುತಿಸಬೇಕಾಗತ್ತೆ, ಚೆಕಪ್ ಅವ್ರದ್ದು ಹೆಂಗೆ?
1: ಅವ್ರನ್ನೂ ಗುರುತಿಸ್ತೀವಿ ನಾವು, ಒಂದ್ ಕಣ್ಣಲ್ಲಿ ದೃಷ್ಟಿ ಚೆನ್ನಾಗಿದ್ರೆ ಪರವಾಗಿಲ್ಲ, ಎರಡರಲ್ಲೂ ದೃಷ್ಟಿ ತುಂಬಾ ಕಮ್ಮಿ ಇದ್ರೆ ಲೋ ವಿಷನ್ ಡಿವೈಸ್ ಅಂತ ಹೇಳ್ತೀವಿ, ರೊಟೀನ್ ಗ್ಲಾಸ್ ಹೆಲ್ಪ್ ಆಗಲ್ಲ, ಲೋ ವಿಷನ್ ಡಿವೈಸ್ ಅಂತ, ಅದರಲ್ಲಿ ದೂರದೃಷ್ಟಿ ಸ್ವಲ್ಪ ಆಬ್ಜೆಕ್ಟ್ಸ್ ಎಲ್ಲ ಮುಂದೆ ಹತ್ರ ಬಂದಂಗಿರುತ್ತೆ, ಚಿಕ್ಕ ಚಿಕ್ಕ ಪ್ರಿಂಟ್ ಎಲ್ಲ ದೊಡ್ಡದಾದಂಗಿರುತ್ತೆ, ಅದರಲ್ಲಿ ತುಂಬಾ ಇದೆ ಹತ್ತಿರಕ್ಕೆ ದೂರಕ್ಕೆ ಬೇಕಾಗಿದೆ. ಸೊ ಅವ್ರನ್ನ ನಮ್ಮ ಹತ್ರ ರಿಹಾಬಿಲಿಟೇಷನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಇನ್ ಕೇಸ್ ಎಲ್ಲೂ ಆಗದೆ ಇದ್ರೆ ಅವ್ರ ಹತ್ರ ಕಳಿಸ್ತೀವಿ ಮುಂದೆ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ.
0: ಓಕೆ, ಈಗ ಮಕ್ಕಳಿಗೆ ಒಂದು ಚಿಕಿತ್ಸೆ ಅಂತಂದಾಗ ಒಂದೊಂದು ಹಂತದಲ್ಲಿ ಚೆಕಪ್ ಮಾಡಿಸ್ತಾ ಮಾಡಿಸ್ತಾನೆ ಬರ್ತೀವಿ ನಾವು. ಶಾಲಾ ಹಂತದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನ ಮಾಡ್ತೀರಿ ಅಥವಾ ಮಕ್ಕಳಿಗೆ ಯಾವ ರೀತಿ ದೃಷ್ಟಿದೋಷ ಇದೆ ಅಂತ ಅನ್ನೋದನ್ನ ಕೂಡ ಬೇಕಾದ್ರೆ ಬಂದು ಚೆಕಪ್ ಮಾಡಿಸ್ತೀವಿ ನಾವು ಅಂತ ಅವರು ಹೇಳ್ತಾರೆ. ಖಾಸಗಿ ಶಾಲೆಗಳಲ್ಲಿ ಅದರ ಬಹಳ

0: ತಗೋತೀವಿ ನಾವು ಅಂತ ಹೇಳ್ತಾರೆ. ಯಾವ್ಯಾವ ಹಂತದಲ್ಲಿ ಈ ತಪಾಸಣೆ ಮಾಡ್ತಾರೆ ಅವರಿಗೆ?
1: ಐಡಿಯಲ್ ಆಗಿ ಎವ್ರಿ ಫಸ್ಟ್ ಇಯರ್ ಒಂದ್ಸಲಿ ಮಾಡ್ಬೇಕು, 3 ಇಯರ್ಸ್. 5 ವರ್ಷಕ್ಕೊಂದು ಮಾಡಿದ್ರೆ, 5 ವರ್ಷ ಆದ್ಮೇಲೆ ಎವ್ರಿ ವರ್ಷ ಒಂದೊಂದು ವರ್ಷನೂ ಮಾಡ್ಲೇಬೇಕು, ಯಾಕಂದ್ರೆ ಮಕ್ಕಳದು ಚೇಂಜ್ ಆಗ್ತಾ ಇರುತ್ತೆ.
0: ಆಯ್ತು, ಮಕ್ಕಳ ಕತೆ ಆಯ್ತು, ದೊಡ್ಡವ್ರದ ಕತೆ?
1: ದೊಡ್ಡವರು ಮಾಡಿಸಿರ್ಬೇಕು ಅನ್ಕೊಳ್ಳಿ, ಮಾಡಿಸದೇ ಇದ್ರೆ ನೀವು ಕೆಲಸದಲ್ಲಿ ಅಟ್ ಲೀಸ್ಟ್ ವರ್ಷಕ್ಕೊಂದ್ಸಲಿ ಮಾಡಿಸಿ, ಆರ್ 2 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. 40 ಇಯರ್ಸ್ ಆದ್ಮೇಲೆ 40ಗೊಂದ್ಸಲಿ ಮಾಡಿಸಿ, 45 ಒಂದ್ಸಲಿ ಮಾಡಿಸ್ಬೇಕಾಗುತ್ತೆ. ಬಿಪಿ ಶುಗರ್ ಇಲ್ಲದೆ ಇದ್ರೆ
0: ಈ ಹಂತದ ಚಿಕಿತ್ಸೆ ಅದಕ್ಕಾಗಿ ನಾವು ತಯಾರಿ ಇರ್ತೀವಿ ಅಂತ ನೋಡೋಣ. ಯಾವ ಸಂದರ್ಭಗಳಲ್ಲಿ ಏನ್ ತಪಾಸಣೆ ಮಾಡ್ತೀರಿ ನೀವು? ಉದಾಹರಣೆ ಈಗ ಕಣ್ಣಿನ ಪೊರೆ ಬಂದಿರ್ತದೆ ಅಂತೀವಿ, ಅದನ್ನ ಯಾವ ಸಂದರ್ಭದಲ್ಲಿ ನೋಡ್ತೀರಿ ನೀವು? ಆದ್ರೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಇವರಿಗೆ ಪೊರೆ ಬಂದಿದೆ ಅಂತ ಯಾವ
1: ಡ್ರಾಪ್ಸ್ ಎಲ್ಲ ಹಾಕಿ ನೋಡ್ತೀವಿ ದೃಷ್ಟಿ ಎಷ್ಟಿದೆ ಅಂತ.

0: ಒಂದ್ಸಲಿ ಮಾಡಿಸ್ಬೇಕಾಗತ್ತೆ.
1: ಈ ಹಂತದ ಚಿಕಿತ್ಸೆ ಅದಕ್ಕಾಗಿ ನಾವು ತಯಾರಿ ಇರ್ತೀವಿ ಅಂತ ನೋಡೋಣ. ಯಾವ ಸಂದರ್ಭಗಳಲ್ಲಿ ಏನ್ ತಪಾಸಣೆ ಮಾಡ್ತೀರಿ? ಉದಾಹರಣೆ ಈಗ ಕಣ್ಣಿನ ಪೊರೆ ಬಂದಿರ್ತದ ಅಂತೀವಿ, ಅದನ್ನ ಯಾವ ಸಂದರ್ಭದಲ್ಲಿ ನೋಡ್ತೀರಿ ನೀವು? ಆದ್ರೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಇವರಿಗೆ ಪೊರೆ ಬಂದಿದೆ ಅಂತ
0: ಯಾವ ಡ್ರಾಪ್ಸ್ ಎಲ್ಲ ಹಾಕಿ ನೋಡ್ತೀವಿ ದೃಷ್ಟಿ ಎಷ್ಟಿದೆ ಅಂತ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಸಪೋಸ್ ಸಿಕ್ಸ್ ಸಿಕ್ಸ್ ವಿಷನ್ ಇರುತ್ತೆ, ಸ್ವಲ್ಪನೇ ಪೊರೆ ಇರುತ್ತೆ, ಬಟ್ ಅವರು ನೈಟ್ ವಿಷನ್ ಡ್ರೈವರ್ ಇದ್ರೆ ಆನ್ಕಮಿಂಗ್ ಹೆಡ್ಲೈಟ್ಸ್ ಬಂದ್ರೆ ಸ್ಕ್ಯಾಟರ್ ಆಗುತ್ತೆ ಡ್ರೈವ್ ಮಾಡೋ ಅವರಿಗೆ, ಪ್ರೊಫೆಷನಲ್ ಡ್ರೈವರ್ ತಕ್ಷಣ ಮಾಡ್ತೀವಿ. ಅದೇ ಪೊರೆ ಹೌಸ್ ವೈಫ್ ಇದ್ರೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ನಿಮ್ಗೆ ಅನುಕೂಲ ಹೇಗಿರುತ್ತೋ ಬನ್ನಿ, ಸಿಕ್ಸ್ ಮಂತ್ಸ್ ಒಂದ್ಸಲಿ ಚೆಕ್ ಮಾಡ್ತೀವಿ. ಡಯಾಬಿಟೀಸ್ ಇದ್ರೆ ಇನ್ನೂ ಬೇಗ ಬನ್ನಿ ಅಂತ, ಯಾಕಂದ್ರೆ ಒಂದ್ಸಲಿ ಡಯಾಬಿಟೀಸ್ ಫ್ಲಕ್ಚುಯೇಟ್ ಆದ್ರೆ ಪೊರೆ ಬೇಗ
1: ಹೋಗ್ಬಿಡುತ್ತೆ,
0: ಪೊರೆ ತುಂಬಾ ಬೇಗ ಪ್ರೋಗ್ರೆಸ್ ಆಗ್ಬಿಡುತ್ತೆ,
1: ಪ್ರೋಗ್ರೆಸ್ ಜಾಸ್ತಿ ಬೇಗ ತೆಗಿಬೇಕಾಗುತ್ತೆ.
0: ಇನ್ ಸ್ವಲ್ಪ ದಿನ ನೋಡಿದೀವಿ, 5 ವರ್ಷದ ಮುಂಚೆ ನೋಡಿರ್ತೀವಿ, 5 ವರ್ಷ ಆದ್ಮೇಲೂ ಹಾಗೆ ಇರುತ್ತೆ ಪೊರೆ.
1: ಮೇಡಮ್, ಈಗ ಕಣ್ಣಿನ ಪೊರೆ ಅಂತ ಅನ್ನೋದು ಬಂದಿದೆ ಅಂತ ಯಾವ ಹಂತದಲ್ಲಿ ಯಾವ ವಯಸ್ಸಿನವ್ರಿಗೆ ಗೊತ್ತಾಗುತ್ತೆ? ತುಂಬಾ ತಡವಾಗಿ ಪೊರೆ ಬಂದಿದೆ ಅಂತ ನಾವು ಒಂದು ಭಾವಿಸ್ಕೊಂಡಿರ್ತೀವಿ, ವಯಸ್ಸಾದಾಗ ಪೊರೆ ತಗಿಸ್ಬೇಕು ಅಂತ ಹೇಳ್ತಿರ್ತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಏನಾದ್ರೂ ಅದು ಬರುತ್ತಾ? ಅದರ ತಪಾಸಣೆ ಏನು ಮಾಡ್ತೀರಾ?
0: ಮಾಡ್ತೀವಿ, ಮಕ್ಕಳ ಜೊತೆ ಹುಟ್ಟಿದ ಮಕ್ಕಳಿಗೂ ಬರುತ್ತೆ,
1: ಹ್ಮ್,
0: ಪೊರೆ ಬಂದಿರುತ್ತೆ. ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಅಪ್ಪ ಅಮ್ಮ, ಅದರಿಂದ ಬಂದಿರುತ್ತೆ. ಇನ್ಫೆಕ್ಷನ್ ತಾಯಿಗೆ ಪ್ರೆಗ್ನೆನ್ಸಿಲಿ ಅವಾಗ ಬರುತ್ತೆ.
1: ಓ, ಈ ಮಕ್ಕಳಿಗೂ ಬರುತ್ತೆ?
0: ನಾವು ಅದನ್ನ ತಂದೆ ತಾಯಿಗೂ ಬಂದಿರುತ್ತೆ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಕೇಳ್ತೀವಿ, ತಂದೆ ತಾಯಿನೂ ತಪಾಸಣೆ ಮಾಡ್ತೀವಿ, ಮಗುಗಿದ್ರೆ ನಿಮ್ಗಿದ್ಯಾ ಅಂತ. ಎಷ್ಟೊಂದ್ಸಲಿ ಹೇಳಲ್ಲ ಅವರು.
1: ಈ ಅಪಾಯಕಾರಿ ಕೆಲಸಗಳು ಮಾಡ್ತಿರ್ತಾರಲ್ಲ, ಅವರಿಗೆ ತುಂಬಾನೇ ಜಾಸ್ತಿ ಹೆಚ್ಚಿನ ತಪಾಸಣೆ ಬೇಕಾಗಬಹುದು ಕಾಣಿಸುತ್ತೆ ಅವರ ಕೆಲಸದ ವೈಖರಿ ಮೇಲೆ.
0: ಇಲ್ಲ, ಹೌದು, ಅವ್ರು ಪ್ರೊಟೆಕ್ಟಿವ್ ಗೇರ್ ಹಾಕೊಳ್ಳೇಬೇಕು ರೂಲ್ಸ್ ಪ್ರಕಾರ, ಆಕ್ಯುಪೇಷನ್ ಇದು.
1: ಹಾಗಾದ್ರೆ ಎಕ್ಸ್ರೇನು ಮಾಡ್ತೀರಿ, ಮತ್ತೆ ಕಣ್ಣಿಗೆ ಸ್ಕ್ಯಾನಿಂಗ್ ಏನಾದ್ರು ಮಾಡ್ತೀರಾ? ಬರೀ ಎಕ್ಸ್ರೇ ಅಷ್ಟೇ?
0: ಕಣ್ಣಿಂಗ್ ಸ್ಕ್ಯಾನಿಂಗ್ ತುಂಬಾ ಇದೆ, ವೆರೈಟಿ ಯಾವ್ದಕ್ಕೆ ಯಾವ್ದು ಮಾಡ್ಬೇಕು?
1: ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾಗಿರೋದು ವಿವಿಧ ಪರೀಕ್ಷೆಗಳು, ತಪಾಸಣೆಗಳು. ಅಂದ್ರೆ ಆಧುನಿಕವಾಗಿ ತುಂಬಾನೇ ಅನೇಕ ವೈದ್ಯಕೀಯ ಅಭಿವೃದ್ಧಿಯಲ್ಲಿ ಸಾಕಷ್ಟು ಮಾಡ್ತೀರಿ ನೀವು. ಆದ್ರೆ ಜನಸಾಮಾನ್ಯರಿಗೆ ಈ ಎಲ್ಲ ಹಂತಗಳಲ್ಲಿ ಈ ಪರೀಕ್ಷೆಗಳು ತುಂಬಾ ಅವಶ್ಯಕತೆ ಇದೆ, ಅಥವಾ ರೊಬೊಟಿಕ್ ಮೂಲಕವಾಗಿಯೂ ಕೂಡ ಕಣ್ಣಿನ ಒಂದು ಚಿಕಿತ್ಸೆ ಮಾಡಕ್ ಸಾಧ್ಯ ಇದೆ ಅಂತ ಅನ್ನೋದೆಲ್ಲ ಗೊತ್ತಾಗಬೇಕು ನಮಗೆ.
0: ರೋಬೋಟಿಕ್ ಅಂದ್ರೆ ಮೇನ್ಲಿ ಇದು ಫೆಮ್ಟೋಸೆಕೆಂಡ್ ಲೇಸರ್ ಅಂತ ಇರುತ್ತೆ, ಅದು ಲೇಸರ್ ಎಲ್ಲ ಮಾಡುತ್ತೆ, ಸ್ವಲ್ಪ ಬೇಗ ಸುಲಭವಾಗಿ ಸರ್ಜರಿ ಆಗೋಗುತ್ತೆ, ಪ್ರಿಸೈಸ್ ಆಗಿರುತ್ತೆ.
1: ಹೌದಾ? ಈಗ ತುಂಬಾ ವಯಸ್ಸಾದವರಲ್ಲಿ ದೃಷ್ಟಿದೋಷದ ಒಂದು ಸಮಸ್ಯೆ ತುಂಬಾನೇ ಇರುತ್ತೆ.
0: ಅವ್ರಿಗೆ ರೆಟಿನಾನು ಪ್ರಾಬ್ಲಮ್ ಇರಬಹುದು, ಅವಾಗ ARMD ಅಂತ ಹೇಳ್ತೀವಿ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಸ್ಕ್. ಅದಕ್ಕೆ ಟೈಪ್ ಆದ್ಮೇಲೆ ಇಂಜೆಕ್ಷನ್ಸ್ ಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ಆ ಟೈಮ್.
1: ಅದು ಒಟ್ಟಾರೆ ಒಂದು ಕಣ್ಣಿನ ಸುರಕ್ಷತೆಯನ್ನ ಮಾಡಬೇಕು, ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅಂತಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಪರೀಕ್ಷೆಗಳು ಮಾಡಿಸ್ತಾ ಇರಬೇಕು. ಮಕ್ಕಳಿಗೆ ವಿಶೇಷವಾಗಿ ತಪಾಸಣೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ.
0: ಹೌದು, ಡೆಫಿನೆಟ್. ಹುಟ್ಟಬೇಕಾದ್ರೆ ಒಂದು ವರ್ಷಕ್ಕೆ 3-5
1: ಅದು ಆನುವಂಶಿಕ ಕಾರಣಗಳಿಂದ ಕೂಡ ಸಾಕಷ್ಟು ಸಮಸ್ಯೆ ಇದೆ ಅಂತ ಇವತ್ತು ಗೊತ್ತಾಯ್ತು. ಕಣ್ಣಿನ ವಿಷಯದಲ್ಲಿ ಆನುವಂಶಿಕ ವಿಷಯಗಳು ಏನು ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ವಿ ನಾವು.
0: ತುಂಬಾ ಜಾಸ್ತಿ, ಯಾಕಂದ್ರೆ ಬ್ರೈನ್ ಅಂಡ್ ಕಣ್ಣಲ್ಲಿ ಅಟ್ಲೀಸ್ಟ್ 70% ಅದರಿಂದನೇ ಇರುತ್ತೆ.
1: ಅದಕ್ಕೆ ವಯಸ್ಸಾದವರಿಗಾಗಬಹುದು ಅಥವಾ ಪುರುಷ ಮಹಿಳೆ ಕೆಲಸದ ವೈಖರಿ ಮೇಲೆ ಅನೇಕ ಪರೀಕ್ಷೆಗಳು ಮಾಡೋದು, ಅದು ಎಲ್ಲ ಬೇರೆ ಬೇರೆ ಇರ್ಬೋದು. ತಲೆನೋವು ಬಂದಾಗೂ ಕೂಡ ನೀವು ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ನೋಡ್ಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ, ಸರಿ ಮಾಡ್ಕೋಬೇಕು. ಯಾಕಂದ್ರೆ ಕಣ್ಣು ದೃಷ್ಟಿ ಬಹಳ ಮುಖ್ಯ. ಕಣ್ಣು ದಾನ ಮಾಡಿದವ್ರ ಕಡೆಯಿಂದ ಆದ್ರೂ ಕಣ್ಣು ದಾನ ಪಡ್ಕೊಂಡಾದ್ರೂ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಕಣ್ಣು ದೃಷ್ಟಿ ಅಷ್ಟು ಮುಖ್ಯ ಇದೆ. ಆದ್ರೆ ಆ ದಾನವಾಗಿ ಪಡೆದಂತಹ ಕಣ್ಣು ಅದು ಹೊಂದಾಣಿಕೆ ಆಗಬೇಕಂದ್ರೆ ನಮ್ಮ ನರಗಳ ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಲ್ವಾ? ಇಲ್ಲಾಂದ್ರೆ ನೋಡ್ಲಿಕ್ಕೆ ಅಷ್ಟೇ ಇರ್ಲಿ ಅಂತ ಹೇಳಿ ಹಾಕೊಂಡಿರ್ತಾರೆ, ಆದ್ರೆ ಅವರಿಗೆ ಕಣ್ಣು ಕಾಣಿಸ್ತಿರಂಗಿಲ್ಲ. ಅದು ಇದೆ,
0: ಅದು ಇದೆ, ಅದು ಇದೆ, ಅದು ಇದೆ. ಆಮೇಲೆ ಈ ಪ್ರೀಮೆಚರ್ ಮಕ್ಕಳಿಗೂ ಫುಲ್ ಟರ್ಮ್ ಹುಟ್ಟದೆ ವೇಗ್ಲೆ ಹುಟ್ಬಿಡ್ತಾರಲ್ಲ, 34 ವರ್ಷ 34 ವಾರ 32 ವೀಕ್ಸ್ 34, ಅವ್ರಿಗಂತೂ ಕಂಪಲ್ಸರಿ.
1: ತುಂಬಾ ಸಂತೋಷ ಮೇಡಮ್, ತಾವು ಬಹಳ ವಿವರವಾಗಿ ವಿವಿಧ ಹಂತದಲ್ಲಿ ಕಣ್ಣಿನ ತಪಾಸಣೆಯನ್ನ ಮಾಡ್ತಾರೆ, ಅದಕ್ಕೆ ಚಿಕಿತ್ಸೆ ಕೂಡ ಇದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
2: ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಭಾನುಮತಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ರಗತಿ ಪಥ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಣ್ಣು ಆರೋಗ್ಯ ಚೀಟಿ ಕುರಿತು ಮಹತ್ವವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ರೈತ ಬಾಂಧವರಿಗೆ ಈ ಒಂದು ಮಣ್ಣು ಆರೋಗ್ಯ ಚೀಟಿ ಏನೇನು ಉಪಯೋಗಕ್ಕೆ ಬರ್ತದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಬಾರ್ಡ್ನಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸುದೀರ್ಘ ಸೇವೆಗೈದಿರುವ ಡಾಕ್ಟರ್ ಬಿ ಎಫ್ ಹುಲ್ಗುರ್ ಸರ್ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ಬಿ ಎಫ್ ಹುಲ್ಗುರ್ ಸರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಪ್ರಸ್ತುತ ಈ ಒಂದು ಮಣ್ಣು ಆರೋಗ್ಯ ಚೀಟಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ರೈತ ಬಾಂಧವರ ಬೆಳೆಗೆ ವೃದ್ಧಿಸುವ ಒಂದು ಯೋಜನೆ ಇದಾಗಿದ್ದು, ರೈತ ಬಾಂಧವರಿಗೆ ಉಪಯೋಗಕ್ಕೆ ಬರಲಿ, ಅವರ ಬೆಳೆ ಇನ್ನೂ ಹೆಚ್ಚಾಗಲಿ, ಅವರ ಆದಾಯ ಹೆಚ್ಚಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಣ್ಣು ಆರೋಗ್ಯ ಚೀಟಿಯನ್ನು ತರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಂತೀರಿ ಸರ್?
2: ಹೌದು ಸರ್, ಇದು ಬಹಳ ಒಳ್ಳೆಯ ಅವಕಾಶ. ಇದು ಮಣ್ಣು ಆರೋಗ್ಯ ಚೀಟಿ ನಮ್ಮ ಪ್ರಧಾನಮಂತ್ರಿಗಳು 19 February 2015 ಸುರತ್ಗರ್ ಅಂತ ಒಂದು ಪ್ಲೇಸ್ನಿಂದ, ರಾಜಸ್ಥಾನದಿಂದ ಇದನ್ನು ಲಾಂಚ್ ಮಾಡಿದರು. ಇದು ಉದ್ದೇಶ ಏನಂದರೆ, ನಮ್ಮ ರೈತರು ಗೊಬ್ಬರ ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ನೋಡ್ತೀವಿ ಗೊಬ್ಬರ ಅಂದರೆ ಏನು, ಯೂರಿಯಾ ಗೊಬ್ಬರ ಹಾಕಿಬಿಡ್ತಾರೆ. ಉಳಿದೇನು ಅವ್ರಿಗೆ ಗೊಬ್ಬರ ಅಂದರೆ ಯೂರಿಯಾ ಗೊಬ್ಬರನೇ. ಹಿಂಗೆ ಮೊದಲ ಆ್ಯಕ್ಚುಲಿ ಸಗಣಿ ಗೊಬ್ಬರ ಅದೆಲ್ಲ ಹಾಕ್ತಿದ್ರು. ಇವಾಗ ಸಗಣಿ ಗೊಬ್ಬರ ಹಾಕಲಿಕ್ಕೆ ದನ ಇಲ್ಲ ಏನಿಲ್ಲ, ಹೀಗಾಗಿ ಬರೀ ಯೂರಿಯಾ ಗೊಬ್ಬರ ಹಾಕ್ತಾರೆ. ಆದರೆ ಈ ಮಣ್ಣು ಆರೋಗ್ಯ ಚೀಟಿಯ ಉದ್ದೇಶ ಏನಂದರೆ, ಈ ಬರೀ ಯೂರಿಯಾ ಗೊಬ್ಬರ ಹಾಕಿ ಹಾಕಿ ಮಣ್ಣು ಬರಡಾಗಿ ಹೋಗಿದೆ, ಮಣ್ಣು ಹುಳಿ ಆಗಿದೆ, ಹೀಗಾಗಿ ಅದು ಉತ್ಪಾದನೆ ಕಡಿಮೆ ಆಗುತ್ತೆ. ಈ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದೊಳಗೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕೊಡಬೇಕು, ಯಾವ ಮಣ್ಣಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಈ ಮಣ್ಣು ಆರೋಗ್ಯ ಚೀಟಿ ತಿಳಿಸ್ತದೆ. ಈ ವಿಷಯವನ್ನು ರೈತರಿಗೆ ಡೆಮಾನ್ಸ್ಟ್ರೇಷನ್ ಮತ್ತು ರೈತ ಮೇಳ ಈ ಇದರಿಂದ ನಾವು ತಿಳಿಪಡಿಸ್ತಾ ಇದ್ದೀವಿ. ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ನ ಉಪಯೋಗ ಏನಂದರೆ, ಮಣ್ಣು ಅದರದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕಾದ್ರೆ, ಉತ್ಪಾದನೆ ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ಫರ್ಟಿಲೈಸರು, ಕರೆಕ್ಟ್ ಡೋಸು, ಕರೆಕ್ಟ್ ಎಷ್ಟು ಹಾಕಬೇಕು ಅದನ್ನು ಹಾಕಿದರೆ ಅದು ಮಣ್ಣಿನ ಉತ್ಪಾದಕತೆ ಹೆಚ್ಚಿಗೆ ಆಗುತ್ತೆ, ಬೆಳೆ ಹೆಚ್ಚಿಗೆ ಬರುತ್ತೆ, ಅದರ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಈಗ ನಾವು ಕಡಲೆ ಬೆಳೀತಾ ಇರ್ತೀವಿ, ಅದಕ್ಕೆ ಫಾಸ್ಫರಸ್, ರಂಜಕ ಮತ್ತು ಪೊಟ್ಯಾಸಿಯಂ ಸರಿಯಾಗಿ ಹಾಕ್ತಾ ಇದ್ದರೆ ಅದರ ಕಾಳು ದಪ್ಪ ಬರೋದಿಲ್ಲ, ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ, ಶ್ರಿವಲ್ಡ್ ಆಗಿ ಅಂದರೆ ಅದು ಒಂಥರ ಸಂಕುಚಿತ ಆಗಿ ಕಾಳಾಗುತ್ತೆ. ಇದೇ ರೀತಿ ಎಲ್ಲ ಬೆಳೆಗಳು
1: ಅಂದರೆ ಫಲವತ್ತಾದ ಮಣ್ಣು ಇದು ಯಾವ ಪ್ರಮಾಣದಲ್ಲಿರ್ತದೆ ಡಾಕ್ಟರ್ ಹುಲ್ಗುರ್ ಸರ್ ಅವರೇ?
2: ಅದು ಈ ನಮ್ಮ ಮಣ್ಣಿನ ಗುಣಧರ್ಮಗಳು ಅದನ್ನು ಹ್ಯಾಂಗೆ ಕಂಡ್ಕೋಬೇಕಂದ್ರೆ, ನಾವು ಈ ಮಣ್ಣಿನ ಚೀಟಿ ಇದೆಯಲ್ಲ, ಇದರ ಉದ್ದೇಶನೇ ಅದು. ಇದರೊಳಗೆ ನಾವು ಏನೇನು ಮಾಡ್ತೀವಿ ಅಂತ ಅನ್ನೋದು ಇಲ್ಲೇ ಹೇಳ್ತೀವಿ. ಮಣ್ಣಿನ ಫಲವತ್ತತೆ ಅಂದರೆ ಮಣ್ಣಿನೊಳಗೆ ಪೋಷಕಾಂಶಗಳು ಎಷ್ಟು ಇರ್ತಾವು, ಅದ್ರ ಮೇಲೆ ಸಾಕಷ್ಟು ಇದೆಯಾ ಇಲ್ಲ, ಫಲವತ್ತತೆ ಇರಬೇಕು.
1: ಹ್ಯಾಂಗ
2: ಅದು ಹ್ಯಾಂಗ ಗೊತ್ತಾಗೋದು ಅಂದರೆ, ಅದರ ಸಲುವಾಗಿನೇ ಈ ಮಣ್ಣು ಆರೋಗ್ಯ ಚೀಟಿ ತಂದಿರೋದು. ಇದರೊಳಗೆ ಈ ಮಣ್ಣು ಆರೋಗ್ಯ ಚೀಟಿ ಅಂದರೆ ಏನು, ಇದರೊಳಗೆ ಏನೇನು ಇರ್ತದೆ ಅಂತ ಅನ್ನೋದು ಬಗ್ಗೆ ನಾವು ನೋಡೋಣ, ಸವಿಸ್ತಾರವಾಗಿ ನೋಡೋಣ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು. ಈ ಮಣ್ಣಿನ ಆರೋಗ್ಯ ಚೀಟಿಯೊಳಗೆ ಅದರದ್ದೊಂದು ನಂಬರ್ ಇರ್ತದೆ, ಸಂಖ್ಯೆ, ಅದರೊಳಗೆ ರೈತನ ಹೆಸರು ಇರ್ತದೆ. ಆಮೇಲೆ ಅವನು ಈ ಮಣ್ಣಿನ ಚೀಟಿ ಒಂದು ಸಲ ಮಾಡಿದರೆ ಇದು 3 ವರ್ಷ ಅವಧಿಗೆ ಇರ್ತದೆ, ಆ ಅವಧಿ ಏನು ಅಂತ ಬರೆದಿರ್ತಾರೆ. ಈ ಮಣ್ಣಿನ ಚೀಟಿ ಅವಧಿ 10/11/2016 ಅಂದರೆ 3 ವರ್ಷ ಇದರ ಅವಧಿ ಇರ್ತದೆ. ಆಮೇಲೆ ಇದರೊಳಗೆ ಏನೇನು ಇರ್ತದೆ, ಈಗ ರೈತರ ವಿವರಗಳಿರ್ತದೆ, ಒಂದು ರೈತರ ವಿವರಗಳೊಳಗೆ ಏನೇನು ಇರ್ತದೆ, ರೈತನ ಹೆಸರು ಇದರೊಳಗೆ ನಾರಾಯಣಪ್ಪ ಅಂತ, ಆಮೇಲೆ ಅವನ ಊರು, ವಿಳಾಸ, ಆಮೇಲೆ ತಾಲೂಕು, ಆಮೇಲೆ ಜಿಲ್ಲೆ ಇರ್ತದೆ, ಜಿಲ್ಲೆ ನಂತರ ಗ್ರಾಮ, ಆಮೇಲೆ ಪಿನ್ಕೋಡ್ ಇರ್ತದೆ, ಆಧಾರ್ ಸಂಖ್ಯೆ ಹಾಕ್ತಾರೆ, ಮೊಬೈಲ್ ಸಂಖ್ಯೆ, ರೈತನ ರೈತ ಮಹಿಳೆ ಅಥವಾ ಪುರುಷ ಅಂತ ಇರ್ತದೆ. ಆಮೇಲೆ ಮಣ್ಣಿನ ಮಾದರಿ ಬಗ್ಗೆ ಏನೇನು, ಈಗ ನಮಗೇನು ವೆಹಿಕಲ್ಗೆ ಹೆಂಗೆ ಸಂಖ್ಯೆ ಇರ್ತದೆ, ನಾವೇನು ಮಣ್ಣು ಮಾದರಿ ತೊಗೊಂತೀವಲ್ಲ ಅದರದ್ದು ಸಂಖ್ಯೆ ಇರ್ತದೆ. ಅದನ್ನು ಹೆಂಗೆ ಅಂದರೆ, ನಾನು ಒಂದು ಮಾದರಿ ಹೆಸರು ಓದ್ತೀನಿ, KA62302/2016-17/15012466. ಇದರ ಅರ್ಥ ಏನಂದರೆ, ಕೆ ಎ ಅಂದರೆ ಕರ್ನಾಟಕ, ಇದು ಸರ್ವೆ ನಂಬರು 62 30, ಇವೆಲ್ಲ ಸರ್ವೆ ನಂಬರು, ಉಪ ಸರ್ವೆ ನಂಬರು. ಆಮೇಲೆ 2016-17 ಅಂದರೆ ಆ ವರ್ಷದೊಳಗೆ ಇದನ್ನು ತೆಗೆದಿದೆ. ಆಮೇಲೆ ಇದೇನು ನಂಬರು ನೆಕ್ಸ್ಟ್ ಹೇಳಿದಿದೆಲ್ಲ, 150 12

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: 4 6 ಅದರ ಸೀರಿಯಲ್ ನಂಬರ್, ಅದು ಮಣ್ಣಿನ ಸೀರಿಯಲ್ ನಂಬರ್. ಈ ರೀತಿಯಾಗಿ ಈ ನಂಬರ್ ಕೊಟ್ಬಿಟ್ರೆ ನೀವು ಇನ್ನೂ 10 ವರ್ಷ ಆದಮೇಲೂ ಕೂಡ ನಿಮ್ಮ ಮಣ್ಣಿನ ಮಾದರಿದು ಇದು ಗುಣಧರ್ಮ ಏನನ್ನೋದು ಹೇಳ್ತಾರೆ. ಯಾಕಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದರೆಲ್ಲ ರೆಕಾರ್ಡ್ ಇಟ್ಕೊಂಡಿರ್ತಾರೆ, ಪ್ರತಿಯೊಂದು ರೆಕಾರ್ಡ್ ಇಟ್ಕೊಳ್ತಾರೆ. ಆಮೇಲೆ ಮಾದರಿ ಸಂಗ್ರಹ ದಿನಾಂಕ ಇಲ್ಲೇ 12/9/2016 ಅವತ್ತ ಇದನ್ನು ಕಲೆಕ್ಟ್ ಮಾಡಿದೆ. ಸರ್ವೆ ಸಂಖ್ಯೆ, ಸರ್ವೆ ನಂಬರ್ ಎಷ್ಟು? 21. ಹಿಸ್ಸ 1. ಕ್ಷೇತ್ರ ವಿಸ್ತೀರ್ಣ 1 ಎಕರೆ 26 ಗುಂಟೆ. ಭೌಗೋಳಿಕ ಸ್ಕ್ಯಾನ್ GPS ಅಕ್ಷಾಂಶ ರೇಖಾಂಶ ಅದು ಎಷ್ಟಂದರೆ 15:57, ರೇಖಾಂಶ 27:36. ಇದು ನೀರಾವರಿನೋ ಮಳೆಯಾಶ್ರಿತೋ, ಮಳೆಯಾಶ್ರಿತ ಅಂತ ಬರೆದಿದ್ದಾರೆ. ಆಮೇಲೆ ಇದರೊಳಗೆ ಈ ನೀವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ, ಈ ಮಣ್ಣಿನ ಫಲವತ್ತತೆ ಅಂದ್ರೇನು ಅದನ್ನು ನಿರ್ಧಾರ ಮಾಡಲಿಕ್ಕೆ ನಾವು ಕೆಲವೊಂದು ಪ್ಯಾರಾಮೀಟರ್ ಅಂದರೆ ಕೆಲವೊಂದು ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಮೊದಲೇದೇನೆಂದರೆ pH ಅಥವಾ ರಸಸಾರ. ಈ ಮಣ್ಣಿನೊಳಗೆ 6.40, ಇದು ಎಸಿಡಿಕ್ ಅಲ್ಲ, ಮೋರ್ ದ್ಯಾನ್ ನಾರ್ಮಲ್ ಮಣ್ಣು ಅಂತ. ಲವಣಾಂಶ 1.09, ಇದು ಕೂಡ ಲವಣಾಂಶ ಅಂದರೆ ಲವಣ ಜಾಸ್ತಿ ಇರಲ್ಲ, ನಾರ್ಮಲ್ ಮಣ್ಣು ಅಂತ. ಸಾವಯವ ಇಂಗಾಲ 0.10, ಇದು ಅತಿ ಕಡಿಮೆ ಇದ್ದಂಥ ಸಾವಯವ ಇಂಗಾಲ ಇದ್ದಂಥ, ಯಾಕಂದರೆ 0.5%ಗಿಂತ ಕಡಿಮೆ ಇದ್ದರೆ ಅದು ಅತಿ ಕಡಿಮೆ ಸಾವಯವ ಇಂಗಾಲ ಅಂತ, ಡೆಫಿಸಿಟ್ ಅಂತ ಹೇಳ್ತೀವಿ ನಾವು, ಕೊರತೆ, ಇಂಗಾಲದ ಕೊರತೆ ಇದೆ ಮಣ್ಣಿನೊಳಗಂತ. ಲಭ್ಯವಿರುವ ಸಾರಜನಕ ಅದು ಕಡಿಮೆ ಇದೆ. ಆಮೇಲೆ ಲಭ್ಯವಿರುವ ರಂಜಕ 188, ಅತಿ ಹೆಚ್ಚಿದೆ, ಇದು 140ಕ್ಕಿಂತ ಕಡಿಮೆ ಇದ್ದರೆ ಅದು. ಲಭ್ಯವಿರುವ ಪೊಟ್ಯಾಷ್ 156, ಮಧ್ಯಮ ತರಗತಿ ಒಳಗಿದೆ. ಲಭ್ಯವಿರುವ ಗಂಧಕ 75.4 PPM. ಆಮೇಲೆ ಲಭ್ಯವಿರುವ ಜಿಂಕ್ 0.21 PPM ಕೊರತೆ. ಬೋರಾನ್ 0.40 PPM ಕೊರತೆ. ಆಮೇಲೆ ಲಭ್ಯವಿರುವ ಕಬ್ಬಿಣ 2.54 PPM ಅದು ಕೊರತೆ. ಲಭ್ಯವಿರುವ ಮ್ಯಾಂಗನೀಸ್ 8.21 ಸಾಕಷ್ಟಿದೆ ಮ್ಯಾಂಗನೀಸ್. ಲಭ್ಯವಿರುವ ತಾಮ್ರ 1.17 ಸಾಕಷ್ಟಿದೆ. ಈ ಕೆಂಪು ಮಣ್ಣಿನೊಳಗೆ ಮ್ಯಾಂಗನೀಸು, ಕಬ್ಬಿಣ ಇವೆಲ್ಲ, ತಾಮ್ರ ಇವೆಲ್ಲ ಸಾಕಷ್ಟು ಇರ್ತಾವೆ. ಉಳಿದಿದ್ವೆಲ್ಲ ಜಿಂಕು ಇವೆಲ್ಲ ಕರಿತೆ. ಇನ್ನೊಂದು ಮಾತು ನಾನು ನಿಮಗೆ ಸವಿಸ್ತಾರವಾಗಿ ಹೇಳೋದಂದರೆ PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಇದು ಏನಂದರೆ ನೀವು ಪರ್ಸೆಂಟೇಜ್ ಏನು ಮಾಡ್ತಿರಲ್ಲ ಅದಕ್ಕೆ 10,000 ಗುಣಾಕಾರ ಮಾಡಿದರೆ ನೀವು PPM ಅಂತ ಬರ್ತದೆ. ಪಾರ್ಟ್ಸ್ ಪರ್ ಮಿಲಿಯನ್, 1 ಮಿಲಿಯನ್ ಅಂದರೆ 100,000. ನಾವು 1% ಅಂದರೆ 100, 100,000 100ರಲ್ಲೇ ಭಾಗಿಸಿದರೆ ನಮಗೆ ಬರೋದು 10,000. ಸೊ 10,000 ಭಾಗಿಸಿದ್ರೆ ನಮಗೆ ಪರ್ಸೆಂಟೇಜ್ ಬರ್ತದೆ.
1: ಆಯಿತು ಡಾಕ್ಟರ್ BF ಹುಲ್ಗುರ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಆರೋಗ್ಯದ ಚೀಟಿ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
0: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
3: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನ ಬಿಟ್ಟು ಬಿಡೋಣ.
3: ವಿಷವು ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಮೂಲಸೌಕರ್ಯ ವೃದ್ಧಿಗೆ ಸಂಪುಟ ಕೈಗೊಂಡಿರುವ ಹಲವು ನಿರ್ಣಯಗಳು ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕೇಂದ್ರ ಸಂಪುಟ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನು ಒಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದರಿಂದ ನ್ಯಾಯಾಂಗದಲ್ಲಿ ಮೂಲಸೌಕರ್ಯ ಬಲಗೊಳ್ಳುವುದಲ್ಲದೆ ಜನರಿಗೆ ತ್ವರಿತ ನ್ಯಾಯದಾನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ಹೈದರಾಬಾದ್ ಹೌಸ್ನಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳು ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಹಲವು ಆಯಾಮಗಳ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿದ್ದಾರೆ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ವಿಯೆಟ್ನಾಂ ಅಧ್ಯಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅಶ್ವಿನಿ ವೈಷ್ಣವ್ ಮತ್ತು ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ವಿಯೆಟ್ನಾಂ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆನಂತರ ವಿಯೆಟ್ನಾಂ ಅಧ್ಯಕ್ಷರು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುಯಲ್ ಓರಮ್ ದೆಹಲಿಯಲ್ಲಿಂದು ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾದರಿ ವಸತಿ ಶಾಲೆಗಳ ನಿರ್ಮಾಣದ ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು, ಅವುಗಳ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಲಾಯಿತು ಎಂದು ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರವನ್ನು ಹಂಚಿಕೊಂಡಿದ್ದಾರೆ. ನಿರ್ಮಾಣ ಯೋಜನೆ ಉತ್ತಮ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶೈಕ್ಷಣಿಕ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ದವಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕುರಿತಂತೆ ಆಯಾ ರಾಜ್ಯಗಳ ಚುನಾವಣಾಧಿಕಾರಿಗಳು, ಎಲ್ಲ 5 ರಾಜ್ಯಗಳ ರಾಜ್ಯಪಾಲರು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಕುರಿತು ಹಾಗೂ ಹೊಸ ಸರ್ಕಾರಗಳ ರಚನೆಗೆ ಅನುವು ಮಾಡಿಕೊಡುವಂತೆ ಅಧಿಸೂಚನೆಯನ್ನು ರವಾನಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಧಿಸೂಚನೆ ಹೊರಡಿಸಿರುವುದು ಅತ್ಯಂತ ಪ್ರಮುಖ ಸಾಂವಿಧಾನಿಕ ಕ್ರಮವಾಗಿದೆ. ಇದರೊಂದಿಗೆ ಚುನಾವಣಾ ಆಯೋಗದ ಕರ್ತವ್ಯಗಳೆಲ್ಲ ಪೂರ್ಣಗೊಂಡಿದ್ದು ಇನ್ನು ಹೊಸ ವಿಧಾನಸಭೆಗಳ ರಚನೆಗೆ ಹಾದಿ ಸುಗಮವಾಗಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ಬಹುಮತ ಪಡೆದಿರುವ ಪಕ್ಷಗಳಿಗೆ ಹೊಸ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡುವುದು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಅದನ್ನು ಸದಾ ಎಲ್ಲರೂ ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಿಸಿರುವ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ವಕ್ತಾರ ಸಂಬೀತ್ ಪಾತ್ರಾ, ಅಂತಹ ಹೇಳಿಕೆಗಳು ಅರಾಜಕತೆಯಿಂದ ಕೂಡಿವೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವಾಗ ಬಹಳ ಸಂಯಮದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಪ್ರಸಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಇಂದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಜೋಸೆಫ್ ವಿಜಯ್ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಟಿವಿಕೆ ರಾಜ್ಯದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಸಾಬೀತುಪಡಿಸಲು ಆ ಪಕ್ಷಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯವಿದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಅಲ್ಲದೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿಯವರನ್ನು ಸಹ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಂತೆಯೇ ಅಸ್ಸಾಂನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಲಾಗಿದ್ದು ಸಹ ಅಧ್ಯಕ್ಷರನ್ನಾಗಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ಪಕ್ಷ ನೇಮಿಸಿದೆ. ಅಂತೆಯೇ ಪುದುಚೇರಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ವೀಕ್ಷಕರನ್ನಾಗಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಬಿಜೆಪಿ ಪುದುಚೇರಿ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಈ ನೇಮಕಾತಿಗಳನ್ನು ಅನುಮೋದಿಸಿದೆ. ಚುನಾವಣಾ ನಂತರದ ಯಾವುದೇ ಹಿಂಸಾಚಾರ ಘಟನೆಗಳನ್ನು ನಿಯಂತ್ರಿಸಲು ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ನಿರ್ದೇಶನ ನೀಡಿದೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ತಕ್ಷಣ ತುರ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಆಯೋಗ ನಿರ್ದೇಶಿಸಿದೆ. ಅಲ್ಲದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದ ಯಾವುದೇ ಗಲಭೆ ಪ್ರಚೋದನೆ ಮತ್ತಿತರ ಕೃತ್ಯಗಳನ್ನು ತಡೆಯಲು ರಾಜ್ಯ ಆಡಳಿತ ಹಾಗೂ ಭದ್ರತಾ ಸಂಸ್ಥೆಗಳು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಯೋಗ ಸೂಚಿಸಿದೆ. ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳುವುದರ ಜೊತೆಗೆ ಎಲ್ಲಾ ನಾಗರಿಕರಿಗೆ ಭದ್ರತೆ ಹಾಗೂ ಸುರಕ್ಷತೆಯನ್ನು ರಾಜ್ಯದ ಆಡಳಿತ ಖಾತ್ರಿಪಡಿಸಬೇಕು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ. ಆಡಳಿತದ ಮುಂದೆ ನೈಜ ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಬಿಡುಗಡೆ ಮಾಡಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ದಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಧಿ ಚಿಬ್ಬರ್ ಈ ಸಿಪಿಒ ಪೋರ್ಟಲ್ ವಿಶ್ವಾಸವೃದ್ದಿ ಪಾರದರ್ಶಕತೆ ಮತ್ತು ಸ್ಪಂದನಾಶೀಲ ಆಡಳಿತದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುವುದಲ್ಲದೆ ನೀತಿ ನಿರ್ದೇಶನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೂನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವದ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ, ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ

0: ಟ್ವೆಂಟಿ ಕ್ರಿಕೆಟ್ ಇಂದು ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಸರಿಯಾಗಿ 1:26. ಶ್ರೋತೃಗಳೇ, ಈಗ ದೇಶಭಕ್ತಿ ಗೀತೆಗಳು ಆರಂಭದಲ್ಲಿದೆ. ವೃಂದಗಾನದಲ್ಲಿರುವ ಕುವೆಂಪು ವಿರಚಿತ ಗೀತೆ ಭರತಭೂಮಿ ನಮ್ಮ ತಾಯಿ ನಮ್ಮ ಪೊರೆವ ತೊಟ್ಟಿಲು.

ಇನ್ನು ಮುಂದೆ ಕೇಳಿ ದೇಶರತ್ನ ಭಾರತ ನಮ್ಮ ದೇಶ ಭಾರತ. ಸಾಂಪ್ರದಾಯಿಕ ರಚನೆ ಇದು, ವೃಂದಗಾನದಲ್ಲಿದೆ.

0: ವೃಂದಗಾನದಲ್ಲಿ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಕ್ಕುಳುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ?

0: ಓ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
2: ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 6:50 ನಮ್ಮ ನಿಲಯದಿಂದ ಮೂಡಿಬರುವ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರಗೊಳ್ಳಲಿದೆ. ಸಂಪರ್ಕಿಸಲು ಸಂಖ್ಯೆ 08-272-228-558.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಈಗ ಸಮಯ ಸರಿಯಾಗಿ 1:32:54. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದು ಮೇ 6, ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಹಾರ ರಹಿತ ದಿನ ಅಂದರೆ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ, ರಾಷ್ಟೀಯ ದಾದಿಯರ ದಿನ ನ್ಯಾಷನಲ್ ನರ್ಸಸ್ ಡೇ, ಅಂತಾರಾಷ್ಟ್ರೀಯ ಪ್ರವಾಸಿ ಮೆಚ್ಚುಗೆ ದಿನ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಪ್ರಿಸಿಯೇಷನ್ ಡೇ, ಹಾಗೆ ವಿಶ್ವ ಮಾಂಸಾಹಾರಿ ಸಸ್ಯಗಳ ದಿನ ವರ್ಲ್ಡ್ ಕಾರ್ನಿವೋರಸ್ ಪ್ಲಾಂಟ್ ಡೇ, ಮತ್ತೆ ಅಂತಾರಾಷ್ಟೀಯ ಅನುವಾದ ದಿನ ಇಂಟರ್ನ್ಯಾಷನಲ್ ಇಂಟರ್ಪ್ರಿಟರ್ ಅಪ್ರಿಸಿಯೇಷನ್ ಡೇ ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ, ಹಾಗೆ ಮೋತಿಲಾಲ್ ನೆಹರು ಅವರ ಜನ್ಮದಿನ. ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಳ್ಳೋಣ. ಈಗ ಅಮೃತ ಸಿಂಧು ಚಿತ್ರಕ್ಕಾಗಿ ಉಷಾ ಗಣೇಶ್ ಅವರು ಹಾಡಿರುವ ಎಂ.ಎನ್. ವ್ಯಾಸರ ವಿರಚಿತ ಗೀತೆಯೊಂದನ್ನು ಕೇಳೋಣ. ಸಂಗೀತ ನೀಡಿದ್ದಾರೆ ವಿ. ಮನೋಹರ್.

ಶ್ರೋತೃಗಳೇ, ಪ್ರಚಲಿತ ಕಾರ್ಯಕ್ರಮದ ಆರಂಭದಲ್ಲಿ ಈಗ ಅಂತಾರಾಷ್ಟೀಯ ಆಹಾರ ರಹಿತ ದಿನ ಅಂದರೆ ಇಂಗ್ಲಿಷ್ನಲ್ಲಿ ಇದನ್ನ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅಂತ ಹೇಳ್ತೇವೆ. ಈ ದಿನವನ್ನು ಪ್ರತಿ ವರ್ಷ ಮೇ 6ರಂದು ಆಚರಿಸಲಾಗ್ತದೆ. ಈ ದಿನವು ದೇಹದ ಸ್ವೀಕಾರ ವೈವಿಧ್ಯತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವಂತಹ ದಿನವಾಗಿದೆ. ಡಯಟ್ ಅಥವಾ ಕಟ್ಟುನಿಟ್ಟಾದ ಆಹಾರ ಪದ್ಧತಿ ಹಾಗೂ ದೈಹಿಕ ಟೀಕೆಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ 1992ರಲ್ಲಿ ಇದು ಆರಂಭವಾಯಿತು. ಮೇರಿ ಇವಾನ್ಸ್ ಯಂಗ್ ಅವರು ಇದನ್ನು ಪ್ರಾರಂಭಿಸಿದ್ರು. ನಮ್ಮ ಆಹಾರದ ಮೂಲಕ ದೇಹದ ಆಕಾರವನ್ನು ಬದಲಾಯಿಸುವ, ಒತ್ತಡ ಮುಕ್ತರಾಗಿ ಎಲ್ಲರೂ ತಮ್ಮ ತಮ್ಮ ದೇಹವನ್ನು ಪ್ರೀತಿಸುವಂತೆ ಪ್ರೇರೇಪಿಸುವುದು, ಅಂತೆಯೇ ಆರೋಗ್ಯಕರ ಆಹಾರ ಕ್ರಮದ ಮಹತ್ವವನ್ನು ಎಲ್ಲರಿಗೂ ತಿಳಿಯಪಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ಹಾಗೆ ಮೇ 6ರಂದು ವಿಶ್ವ ಅಸ್ತಮಾ ದಿನವನ್ನು ಸಹ ಆಚರಿಸಲಾಗುತ್ತದೆ. ಅಸ್ತಮಾದ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ. ಕೇಳುಗರೆ, ಈಗ ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕೆ ಕಲ್ಯಾಣ್ ವಿರಚಿತ ಗೀತೆ, ಸಂಗೀತ ಸಂಯೋಜನೆ

0: ಪ್ರಚಲಿತ ಪ್ರಸಾರ ಆಗ್ತಾ ಇದೆ. ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಈಗ ವೇಳೆ ಸರಿಯಾಗಿ 1:45
1: ಆಕಾಶವಾಣಿಗೆ 90 ಸಂಭ್ರಮ.
2: ಆಕಾಶವಾಣಿಗೆ 90 ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90 ಸಂಭ್ರಮ.
1: ಆಕಾಶವಾಣಿಗೆ 90 ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
1: ಬಿಡಿಯಮ್ಮ, ಅಲ್ಲಿ ರೇಡಿಯೋದಲ್ಲಿ ಇಷ್ಟು ಸರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟ್ ಅಲ್ಲಿ ನೀರ್ ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟ ಪಡ್ತವೆ ಗೊತ್ತಾ? ಬಿಡಮ್ಮ ಸಾಕು, ನೀರ್ ಖರ್ಚು ಮಾಡಬೇಡಿ ಜಾಸ್ತಿ.
2: ಹೌದು, ಅಮೂಲ್ಯವಾದ ಜೀವ ಜಲವನ್ನ ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೆ ಓ ಕೋಗಿಲೆ, ಯಾವೂರ ಸುದ್ದಿಯ ಗೊತ್ತು ತಂದೆ.
2: ಪ್ರಚಲಿತದಲ್ಲಿ ಇನ್ನು ರಾಷ್ಟ್ರೀಯ ದಾದಿಯರ ದಿನ, ನ್ಯಾಷನಲ್ ನರ್ಸಸ್ ಡೇ, ಇದನ್ನು ಪ್ರತಿ ವರ್ಷ ಮೇ 6 ದೇಶದಾದ್ಯಂತ ಆಚರಿಸಲಾಗುತ್ತದೆ. 1982 ಎಂಬತ್ತೆರಡರಲ್ಲಿ ಎಎನ್ಎ, ಅಮೆರಿಕನ್ ನರ್ಸಸ್ ಅಸೋಸಿಯೇಷನ್,

ಈ ದಿನವನ್ನು ದಾದಿಯರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ಬಳಿಕ 1990ರಲ್ಲಿ ಇದನ್ನು ಒಂದು ವಾರದ ಆಚರಣೆ ಅಂದರೆ ಸಪ್ತಾಹವಾಗಿ ಆಚರಿಸುವ ನಿರ್ಣಯವನ್ನು ತೆಗೆದುಕೊಂಡಿತು. ಮೇ 12ರಂದು ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕರಾದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ. ಹಾಗಾಗಿ ಅವರ ಜನ್ಮದಿನದ ನೆನಪಿಗಾಗಿ ಮೇ 6ರಿಂದ ಮೇ 12ರವರೆಗೆ ದಾದಿಯರ ವಾರ ಎಂಬುದಾಗಿ ಆಚರಿಸಲಾಗುತ್ತದೆ. ದಾದಿಯರ ಉದಾತ್ತ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತದೆ. ರೋಗಿಗಳ ಆರೈಕೆಯಲ್ಲಿ ದಾದಿಯರ ಅವಿರತ ಸೇವೆ ಮತ್ತು ಸಮರ್ಪಣಾ ಮನೋಭಾವವನ್ನು, ಅವರ ಕೊಡುಗೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ, ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಮಹತ್ವದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನದ ಆಚರಣೆ ಅಥವಾ ಈ ಸಪ್ತಾಹದ ಆಚರಣೆ ಒಳಗೊಂಡಿದೆ. ಮೇ 6ರ ಮತ್ತೊಂದು ಪ್ರಾಮುಖ್ಯತೆ ಅಂದರೆ ಇದು ಅಂತಾರಾಷ್ಟೀಯ ಪ್ರವಾಸಿ ಮೆಚ್ಚುಗೆ ದಿನ. ಪ್ರವಾಸದ ಮಹತ್ವವನ್ನು ತಿಳಿಯಪಡಿಸುವುದರೊಂದಿಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿರುತ್ತದೆ. ಹಾಗೆ ಇಂದು ಅಂದರೆ ಮೇ ತಿಂಗಳ ಮೊದಲ ಬುಧವಾರ ವಿಶ್ವ ಮಾಂಸಾಹಾರಿ ಸಸ್ಯಗಳ ದಿನ. ಇಂಗ್ಲಿಷ್ನಲ್ಲಿ ಇದನ್ನು ವರ್ಲ್ಡ್ ಕಾರ್ನಿವೋರಸ್ ಪ್ಲಾಂಟ್ ಡೇ ಎಂಬುದಾಗಿ ಹೇಳಲಾಗುತ್ತದೆ. ಈ ದಿನವು ಮಾಂಸಾಹಾರಿ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ, ಅವುಗಳ ಸಂರಕ್ಷಣೆ ಹಾಗೆ ಕಣ್ಮರೆಯಾಗುತ್ತಿರುವ ಜೌಗು ಪ್ರದೇಶಗಳನ್ನು ಉಳಿಸುವ ಉದ್ದೇಶದಿಂದ ಆಚರಿಸಲಾಗುತ್ತದೆ. ಇಂಟರ್ನ್ಯಾಷನಲ್ ಕಾರ್ನಿವೋರಸ್ ಪ್ಲಾಂಟ್ ಸೊಸೈಟಿ ICPS ಈ ದಿನವನ್ನು ಆಯೋಜಿಸುತ್ತದೆ. 2021ರ ಮೇ 5ರಂದು ಈ ದಿನದ ಆಚರಣೆ ಆರಂಭವಾಯಿತು. ಈ ದಿನದಂದು ಮಾಂಸಾಹಾರಿ ಸಸ್ಯಗಳ ಪ್ರದರ್ಶನ, ಚರ್ಚೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಕೇಳುಗರೆ, ಈಗ ಬಾಳನೌಕೆ ಚಿತ್ರಕ್ಕಾಗಿ ಚಂಚಲ್ ಹಾಡಿರುವ ಗೀತೆಯೊಂದನ್ನು ಅಲಿಸೋಣ. ಸಾಹಿತ್ಯ ಎ ಡಿ ಗೌರಿಶಂಕರ್, ಸ್ವರಕಲ್ಪನೆ KP ಸುಖದೇವ್.

ಇನ್ನು ಅಂತಾರಾಷ್ಟ್ರೀಯ ಅನುವಾದ ದಿನ ಅಥವಾ ಅನುವಾದಕರ ಮೆಚ್ಚುಗೆ ದಿನ, ಇದನ್ನ ಇಂಟರ್ನ್ಯಾಷನಲ್ ಇಂಟರ್ಪ್ರಿಟರ್ ಅಪ್ರಿಸಿಯೇಷನ್ ಡೇ ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಂತಲೂ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಈ ದಿನವು ಅನುವಾದಕರನ್ನು ಗುರುತಿಸುವ ಸಲುವಾಗಿ ಮೇ ತಿಂಗಳ ಮೊದಲ ಬುಧವಾರದಂದು ಆಚರಿಸಲ್ಪಡುತ್ತದೆ. ಅವರ ಕೆಲಸವನ್ನು ಪ್ರೋತ್ಸಾಹಿಸುವ ಉದ್ದೇಶವು ಹೊಂದಿದೆ. ಸಂವಹನದಲ್ಲಿನ ತೊಡಕುಗಳನ್ನು ನಿವಾರಿಸಿ ಭಾಷಾ ಬೆಳವಣಿಗೆಗೆ ಉತ್ತಮ ಹಾದಿಯನ್ನು ಕಲ್ಪಿಸುವುದು ಕೂಡ ಇದರ ಉದ್ದೇಶವಾಗಿದೆ.

ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾದ ಇವರು ಪ್ರಖ್ಯಾತ ವಕೀಲರು ಹಾಗೂ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಆಗಿದ್ದರು. ಇವರು 1861 ಇಸವಿ ಮೇ 6ರಂದು ಆಗ್ರಾದಲ್ಲಿ ಜನಿಸಿದ್ರು. ಜವಾಹರ್ಲಾಲ್ ನೆಹರು ಅವರ ತಂದೆಯಾದ ಇವರು ಕಾಶ್ಮೀರಿ ಪಂಡಿತ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಯಶಸ್ವಿ ವಕೀಲರಾಗಿ ಸೇವೆ ಸಲ್ಲಿಸಿದ ಇವರು ಸ್ವರಾಜ್ ಪಾರ್ಟಿಯ ಸಹ ಸಂಸ್ಥಾಪಕರು ಆಗಿದ್ದರು. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಅವರು ಸಕ್ರಿಯ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ಹಾಗೆಯೇ ಗಾಂಧೀಜಿಯವರ ಅಸಹಕಾರ ಚಳವಳಿಯಲ್ಲೂ ಭಾಗವಹಿಸಿದ್ರು. ಸಿ ಆರ್ ದಾಸ್ ಅವರೊಂದಿಗೆ ಸೇರಿ ಸ್ವರಾಜ್ ಪಾರ್ಟಿ ಸ್ಥಾಪಿಸಿದ್ರು. ಭಾರತದ ಸಂವಿಧಾನದ ಚೌಕಟ್ಟನ್ನು ರೂಪಿಸಲು ರಚಿಸಲಾದ ಸಮಿತಿಯ ಅಧ್ಯಕ್ಷರಾಗಿ ನೆಹರು ವರದಿಯನ್ನು ಸಲ್ಲಿಸಿದ್ರು. 1919-20 ಸಾಲಿನಲ್ಲಿ ಹಾಗೆ 1928-29 ಸಾಲಿನಲ್ಲಿ ಹೀಗೆ ಎರಡು ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ಕಾನೂನು ಮತ್ತು ರಾಜಕೀಯ ರಂಗಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ ಧೀಮಂತ ನಾಯಕರಾದ ಮೋತಿಲಾಲ್ ನೆಹರು ಅವರು 1931 ಫೆಬ್ರವರಿ 6ರಂದು ಲಕ್ನೋದಲ್ಲಿ ಅಸ್ತಂಗತರಾದರು. ಶ್ರೋತೃಗಳೇ, ಈಗ ಕೇಳೋಣ ಅಮೃತಗಳಿಗೆ ಚಿತ್ರದ ಗೀತೆಯನ್ನ ಬಿಆರ್ ಛಾಯ ಅವರ ಕಂಠದಲ್ಲಿ. ವಿಜಯ ನಾರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ.

ಶ್ರೋತೃಗಳೇ, ಇದಾಗಿತ್ತು ಇಂದಿನ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ವೇಳೆ 2 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯ ಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ರಾಜ್ಯದಲ್ಲಿ ಬಾಕಿ ಇರುವ

0: ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ವಿಳಂಬ ಮಾಡದೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ದವಾಗಿರುವುದಾಗಿ ಸ್ಪಷ್ಟಪಡಿಸಿದರು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿಯಾದ ತಕ್ಷಣ ದೆಹಲಿಗೆ ತೆರಳಿ ರಾಜ್ಯದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಿಗೆ ಜನಸಾಮಾನ್ಯರು ನೀಡಿದ ಅಭಯಹಸ್ತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ರಾಜ್ಯದ ಸೂರ್ಯಕಾಂತಿ ಬೆಳೆಗಾರರ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಕಬ್ಬು ಬೆಳೆಗಾರರಿಗೂ ಬೆಂಬಲ ಬೆಲೆ ಹೆಚ್ಚಿಸಿ ನೆರವಿಗೆ ಬಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ 2026-27 ಹಂಗಾಮಿಗೆ ಕಬ್ಬಿಗೆ ಶೇಕಡ 10.25 ಮೂಲ ರಿಕವರಿ ದರದ ಮೇಲೆ ಪ್ರತಿ ಕ್ವಿಂಟಲ್ಗೆ 365 ರೂಪಾಯಿ ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದರಿಂದ ರಾಜ್ಯದ ಸರಿಸುಮಾರು 8-10 ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಕಬ್ಬಿನ ರಿಕವರಿಯಲ್ಲಿ ಶೇಕಡ 0.1 ಏರಿಕೆಗೆ ರೂಪಾಯಿ 3.56 ಪ್ರತಿ ಕ್ವಿಂಟಲ್ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ರಿಕವರಿ ಶೇಕಡ 9.5 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಯಾವುದೇ ಕಡಿತವಿಲ್ಲದೆ ರೂಪಾಯಿ 338.3 ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರದ ಈ ನಿರ್ಣಯ ಕಬ್ಬು ಬೆಳೆಗಾರರು ಮಾತ್ರವಲ್ಲದೆ ಸಕ್ಕರೆ ಕಾರ್ಖಾನೆಗಳು ಹಾಗೂ ಸಕ್ಕರೆ ಉದ್ಯಮದ 5 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಗೂ ನೆರವಾಗಲಿದೆ. ಕಬ್ಬಿನ ಎಫ್ಆರ್ಪಿ ಹೆಚ್ಚಳ ಮೂಲಕ ಸಮಸ್ತ ಸಕ್ಕರೆ ಉದ್ಯಮ ಮತ್ತು ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಸಶಕ್ತಗೊಳಿಸುವಲ್ಲಿ ಪ್ರಧಾನಿ ಮೋದಿ ಬದ್ದತೆ ತೋರಿದ್ದಾರೆಂದು ಸಚಿವ ಜೋಶಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಬೆಳಗಾವಿ, ಬಾಗಲಕೋಟೆ, ಮಂಡ್ಯ, ಮೈಸೂರು, ವಿಜಯಪುರ ಮತ್ತು ಬಳ್ಳಾರಿ, ದಾವಣಗೆರೆ, ಬೀದರ್ ಹೀಗೆ ವಿವಿಧ ಜಿಲ್ಲೆಗಳು ಕಬ್ಬು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡ 16% ರಾಜ್ಯದ ಪಾಲಿದೆ. ಹೀಗಾಗಿ ಈ ಎಫ್ಆರ್ಪಿ ಹೆಚ್ಚಳವು ರಾಜ್ಯದ ಪಾಲಿಗೂ ಅನನ್ಯ ಕೊಡುಗೆಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ಅವರು ವಿಧಾನಸಭಾ ಸದಸ್ಯರಾಗಿ ಇಂದು ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಅವರಿಂದ ಮಧ್ಯಾಹ್ನ 3:30 ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಎಂದು ವಿಧಾನಸಭಾ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದೇ ಶುಕ್ರವಾರದಿಂದ ರಾಜ್ಯಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಮಾವು ಮತ್ತು ಹಲಸು ಮೇಳ ಪ್ರದರ್ಶನವನ್ನು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಉದ್ಘಾಟಿಸಲಿದ್ದಾರೆ. ತೋಟಗಾರಿಕಾ ಇಲಾಖೆ ಹಾಗೂ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ನಿಗಮ ಸಂಯುಕ್ತಾಶ್ರಮದಲ್ಲಿ ಈ ತಿಂಗಳ 17ರವರೆಗೆ ಮೇಳ ನಡೆಯಲಿದೆ. ಗ್ರಾಹಕರಿಗೆ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ಬೆಳೆಗಾರರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಬೆಳೆಗಾರರಿಗೆ ಯೋಗ್ಯ ಬೆಲೆ ಹಾಗೂ ಗ್ರಾಹಕರಿಗೆ ತಾಜಾ ಹಣ್ಣು ಸೂಕ್ತ ಬೆಲೆಗೆ ದೊರಕುವಂತೆ ಮಾಡುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸಿಂಧೂರ, ರಸಪುರಿ, ಕರಿ ಇಶಾಡ್, ಚಾಲ್ತಿ ಮಾವಿನ ತಳಿಗಳು ಹಾಗೂ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ತುಬಗೆರೆ ಮತ್ತು ಲಾಲ್ಬಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯ ಇರುತ್ತದೆ. ರಾಮನಗರ, ಮಂಡ್ಯ, ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮಾವು ಹಾಗೂ ಹಲಸು ಬೆಳೆಗಾರರು ಈ ಮೇಳದಲ್ಲಿ ಮಳಿಗೆಗಳ ಮೂಲಕ ಪಾಲ್ಗೊಳ್ಳಲಿದ್ದಾರೆ.

0: ಒಟ್ಟು 57 ಮಳಿಗೆಗಳ ಮೂಲಕ ಹಣ್ಣು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಜಿಐ ಪಡೆದಿರುವ ಕರಿ ಇಶಾಡು ಮಾವು ಹಾಗೂ ಮಿಡಿ ಉಪ್ಪಿನಕಾಯಿ ತಳಿಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಮೈಸೂರಿನ ಸಿದ್ದಿಕಿ ನಗರ ಮಣಿಪಾಲ್ ಆಸ್ಪತ್ರೆ ವೃತ್ತದ ಬಳಿ ರಾಷ್ಟೀಯ ಹೆದ್ದಾರಿ 275ರಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೇಲ್ಸೇತುವೆ ಸ್ಥಳಕ್ಕೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಇಂದು ಭೇಟಿ ನೀಡಿ ವೀಕ್ಷಿಸಿದರು. ಮೇಲ್ಸೇತುವೆ ಕಾಮಗಾರಿಗೆ ಒಟ್ಟು 347 ಮರಗಳು ಅಡ್ಡಿಯಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದರು. ಬೀಟೆ, ರೇಂಡ್ರಿ, ಹೊಂಗೆ, ಆಕಾಶಮಲ್ಲಿಗೆ, ಗಸಗಸೆ, ಮಹಾಗನಿ, ಮಾವು, ಬೇವು ಸೇರಿದಂತೆ ವಿವಿಧ ಮರಗಳನ್ನು ಕಾಮಗಾರಿಗಾಗಿ ತೆಗೆಯಬೇಕಾಗುತ್ತದೆ. ಹೀಗಾಗಿ ಎಷ್ಟು ಮರಗಳನ್ನು ಉಳಿಸಬಹುದು, ಬೀಟೆ ಇತ್ಯಾದಿ ಮರಗಳನ್ನು ಸ್ಥಳಾಂತರಿಸಲು ಸಾಧ್ಯವೇ ಎಂಬ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸಚಿವರು ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಸ್ತಾಪಿಸಲಾಗಿರುವ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ ಹಾಗೂ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಂಪರ್ಕ ರಸ್ತೆ ಯೋಜನೆಗಳ ಅಂತಿಮ ಜೋಡಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ರೈತರ ಹಿತರಕ್ಷಣೆಯಿಂದ ಸೇವಾ ರಸ್ತೆಗಳನ್ನು ಸಂಪರ್ಕ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚಿಸಿದರು. ಈ ಕುರಿತಾದ ಉನ್ನತ ಮಟ್ಟದ ಮಧ್ಯಸ್ಥಗಾರರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಯೋಜನೆಗಳ ಅನುಷ್ಠಾನದ ವೇಳೆ ಪರಿಸರ ಸೂಕ್ಷ್ಮ ವಲಯಗಳ ಸಂರಕ್ಷಣೆ ಮತ್ತು ಕೃಷಿಕರ ಹಿತರಕ್ಷಣೆಗೆ ಮೊದಲ ಆದ್ಯತೆ ನೀಡಲು ಸೂಚಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಭಾರಿ ವಾಹನ ದಟ್ಟಣೆ ನಿಯಂತ್ರಣಕ್ಕಾಗಿ ಪ್ರಸ್ತಾಪಿಸಲಾಗಿರುವ ಕುಪ್ಪಂ ಕಾರಿಡಾರ್ ಯೋಜನೆ, ಈ ಹಿಂದೆ ಯೋಜಿಸಲಾಗಿದ್ದ ಮಾರ್ಗವು ಕಾಮಸಮುದ್ರಂ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯದ ಮೂಲಕ ಹಾದು ಹೋಗುತ್ತಿದ್ದು, ಇದರಿಂದಾಗಿ ಉಂಟಾಗಬಹುದಾದ ಕಾನೂನು ತೊಡಕುಗಳು ಹಾಗೂ ಅರಣ್ಯ ನಾಶ ತಪ್ಪಿಸಲು ನೂತನ ನಕ್ಷೆಗಳನ್ನು ಪರಿಶೀಲಿಸಲು ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಭಾರತೀಯ ಆಟಗಾರ್ತಿಯರು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡರಲ್ಲೂ ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಸವಾಲನ್ನು ಮುನ್ನಡೆಸಿದ ಮಧುರಿಮಾ ಸಾವಂತ್ 3 ಸೆಟ್ಗಳ ಹೋರಾಟದಲ್ಲಿ ಗೆದ್ದು ಬೀಗಿದರು. ಸಾವಂತ್ ಅವರು 6-2, 3-6, 6-1 ಸೆಟ್ಗಳಿಂದ ಮಾರಿಯಾ ಮಿಖೈನೋವಾ ಅವರನ್ನು ಸೋಲಿಸಿ 16ರ ಸುತ್ತಿಗೆ ಮುನ್ನಡೆದರು. ಮತ್ತೊಂದು ಅಖಿಲ ಭಾರತ ಪಂದ್ಯದಲ್ಲಿ ಸಂದೀಪ್ತಿ ಸಿಂಗ್ ರಾವ್ 6-3, 6-4 ಸೆಟ್ಗಳಿಂದ ಯಶಸ್ವಿನಿ ಪನ್ವಾರ್ ಅವರನ್ನು ಮಣಿಸಿದರು. ಪೂಜಾ ಇಂಗಳೆ ಕೂಡ 3 ಸೆಟ್ಗಳ ಕಠಿಣ ಪಂದ್ಯದಲ್ಲಿ ಡ್ಯಾನಿಕಾ ಫರ್ನಾಂಡೋ ಅವರನ್ನು 7-5, 1-6, 6-4 ಸೆಟ್ಗಳಿಂದ ಮಣಿಸಿದರು. ಮತ್ತೊಂದು ಪಂದ್ಯದಲ್ಲಿ ಸೋನಲ್ ಪಾಟೀಲ್ 6-0, 6-3 ಸೆಟ್ಗಳಿಂದ ಅರ್ಹತಾ ಆಟಗಾರ್ತಿ ಸ್ನಿಗ್ಧಾ ಕಾಂತ ಅವರನ್ನು ಮಣಿಸಿ 16ರ ಘಟ್ಟಕ್ಕೆ ಪ್ರವೇಶಿಸಿದರು. ಕ್ಸಿನಿಯಾ ಲಸ್ಕುಟೋವಾ 6-3, 7-6 ಸೆಟ್ಗಳಿಂದ 7ನೇ ಶ್ರೇಯಾಂಕಿತ ಮಿಚಿಕಾ ಓಜೆಕಿ ವಿರುದ್ಧ ಗೆಲುವು ಸಾಧಿಸಿದರೆ 5ನೇ ಶ್ರೇಯಾಂಕಿತ ಎಲಿನಾ ನೆಪ್ಲಿ 6-4, 6-1 ಸೆಟ್ಗಳಿಂದ ಹರ್ಷಿಣಿ ಎನ್ ನಾಗರಾಜ್ ಅವರನ್ನು ಮಣಿಸಿದರು. ಮಹಿಳಾ ಡಬಲ್ಸ್ ರೌಂಡ್ ಆಫ್ 16ರಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ವೈದೇಹಿ ಚೌಧರಿ ಮತ್ತು ಜುಜಾನ್ನಾ ಪಾವ್ಲಿ ಕೋಸ್ಕಾ ಜೋಡಿ 6-1, 6-2 ಸೆಟ್ಗಳಿಂದ ಮಾರಿಯಾ ಮಿಖೈಲೋವಾ ಮತ್ತು ಸಂದೀಪ್ತಿ ಸಿಂಗ್ ರಾವ್ ಅವರನ್ನು ಸೋಲಿಸಿತು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಇದೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8ರಿಂದ 10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯಿಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸ್ದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೆಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ.

0: ಗಳನ್ನ ಅಥವಾ ಲೋಕೋಕ್ತಿಗಳನ್ನ ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ ಇಸ್ಕೆ ಬಾರೇ ಮೇ ಆಪ್ ಲೋಗೋ ಕೋ ಕುಚ್ ಪ್ರಶ್ನ ಪೂಚುಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯಾ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಾ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೇ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಟ್ ಬಬೂಲ್ ಕಾ ಆಮ್ ಕಹಾ ಸೇ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೇ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ. ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ. ರಸವಾರ್ತೆ ಮೂಡಿ ಬರ್ತಾ ಇದೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಾಗಿ ಡಾ ಲತಾ ಹೆಚ್ಎಸ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳು. ಸಿರಿಗಂಧ 7:45. ಪ್ರಚಲಿತ ವಿದ್ಯಮಾನ 9:15. ಕಾರ್ಯಕ್ರಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ 9:30. ಇಂದಿನ ಕ್ರೀಡಾಲೋಕದಲ್ಲಿ ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ನ ಉಗಮ. ಈ ಕುರಿತಾಗಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಫೌಂಡರ್ ಮತ್ತು ಜಿಮ್ನಾಸ್ಟಿಕ್ಸ್ ಕೋಚ್ ಆಗಿರುವ ಮನೋಹರ್ ಕಾಮತ್ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. 10:00 ಹಿಂದೂಸ್ತಾನಿ

0: ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4 ಗಂಟೆ. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಎಂದಿಗೂ ಸೋಲದು,
1: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ಆಕಾಶವಾಣಿಗೆ 90 ಸಂಭ್ರಮ.
1: ಆಕಾಶವಾಣಿಗೆ 90 ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
2: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಆಕಾಶಬುಟ್ಟಿ
2: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
3: ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರ

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿಯ ಅಂತರಾಳ,
0: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: कूर्ग हाईलाइट फर्नीचर नली कॉर्नर सोफा सेट केवल 16,990 रूपाये। कूर्ग हाईलाइट फर्नीचर गोणिकोप्पल रोड विराजपेटे।
2: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

ಕೇಳುಗರೆ, ಸಮಯ ಈಗ 4:06:15. ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಕುವೆಂಪು ಅವರ ರಚನೆಯನ್ನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ

0: ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
1: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
1: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಸಾರ್ವಜನಿಕ ಸಹಭಾಗಿತ್ವದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು 17 ಕೊನೆಯ ದಿನ. ಇಂಜಿನಿಯರಿಂಗ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಆಕಾಂಕ್ಷಿಗಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಅಕೌಂಟ್ಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇಂಟರ್ ಸಿಎ, ಇಂಟರ್ ಸಿಎಂಎ ಪದವೀಧರರಾಗಿರಬೇಕು. ಬಿಕಾಂ, ಬಿಬಿಎ, ಬಿಎಸ್ಸಿ, ಬಿಎಂಎಸ್ ಅಥವಾ ಬಿಎಚ್ಎಂ ಪದವಿ ಪಡೆದವರಿಗೆ ವೇಜ್ ಅಮ್ಯುನಿಟೀಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಪಿಯುಸಿ ಅರ್ಹತೆ ಅಥವಾ ಪದವಿ ವಿದ್ಯಾರ್ಹತೆ ಉಳ್ಳವರು ಸೆಕ್ರೆಟರಿ ಹುದ್ದೆಗೂ, ಎಂಎಸ್ಸಿ ಅಥವಾ ಹಿಂದಿ ಸ್ನಾತಕೋತ್ತರ ಪದವಿ ಅರ್ಹತೆ ಉಳ್ಳವರು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೂ ಪ್ರಯತ್ನಿಸಬಹುದು. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ, 3 ವರ್ಷದ ಸೇವಾ ಅನುಭವ ಅವಶ್ಯಕ. ಇನ್ನುಳಿದ ಹುದ್ದೆಗಳಿಗೆ 32 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಸೇವಾ ಅನುಭವ ಕಡ್ಡಾಯ. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನರು ಹೊರತುಪಡಿಸಿ ಉಳಿದೆಲ್ಲರೂ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಇದರೊಂದಿಗೆ ಜಿಎಸ್ಟಿ ಪಾವತಿ ಕಡ್ಡಾಯ. ಹೆಚ್ಚಿನ ವಿವರಗಳಿಗೆ ಬಿಪಿಸಿಎಲ್ ವೆಬ್ಸೈಟ್ www.bharatpetroleum.in ಅನ್ನು ನೋಡಬಹುದು.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 84 ಹಿಂದಿ ಅನುವಾದಕರು ಮತ್ತು 737 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಹ ಅಭ್ಯರ್ಥಿಗಳು 15 ಅರ್ಜಿ ಸಲ್ಲಿಸಬಹುದು. ಜೂನ್

ಅಥವಾ ಆಗಸ್ಟ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು. ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿದ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆ ಬರೆಯಲು ಅವಕಾಶವಿದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿರುವ ಅಥವಾ ಇಂಗ್ಲಿಷ್ ಹಿಂದಿ ಹೊರತುಪಡಿಸಿ ಯಾವುದೇ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸ್ನಾತಕೋತ್ತರ ವಿದ್ಯಾರ್ಹತೆ ಜೊತೆಗೆ ಹಿಂದಿಯಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಷ್ನಿಂದ ಹಿಂದಿಗೆ ಅನುವಾದದಲ್ಲಿ ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಪಡೆದಿರಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯಿಂದ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಿಂದ ಹಿಂದಿಗೆ 2 ವರ್ಷ ಅನುವಾದಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು. ಸ್ಟೆನೋಗ್ರಾಫರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ PUC ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಅರ್ಜಿ ಶುಲ್ಕ 100 ರೂಪಾಯಿ. SC/ST ವಿಶೇಷಚೇತನ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು May 15 ಕೊನೆಯ ದಿನ, ಶುಲ್ಕ ಪಾವತಿಗೆ May 16 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು May 20 ಮತ್ತು 21ರಂದು ಅರ್ಜಿ ತಿದ್ದುಪಡಿ ಮಾಡಬಹುದು. ಆದರೆ ಹೀಗೆ ತಿದ್ದುಪಡಿ ಮಾಡುವಾಗ ಮೊದಲ ತಿದ್ದುಪಡಿಗೆ 200 ರೂಪಾಯಿ, ಎರಡನೇ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿಯಲ್ಲಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ SSC.gov.in ಅನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 1800930063. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೇಶದಾದ್ಯಂತ ಡಿಪ್ಲೊಮೊ ಟ್ರೈನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಒಟ್ಟು 668 ಅಭ್ಯರ್ಥಿಗಳಿಗೆ ಅವಕಾಶವಿದ್ದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು May 11 ಕೊನೆಯ ದಿನ. ಡಿಪ್ಲೊಮೊ ಟ್ರೈನಿ ಎಲೆಕ್ಟ್ರಿಕಲ್ 465, ಡಿಪ್ಲೊಮೊ ಟ್ರೈನಿ ಸಿವಿಲ್ 104, ಡಿಪ್ಲೊಮೊ ಟ್ರೈನಿ ಸರ್ವೆ 3, ಜೂನಿಯರ್ ಆಫೀಸರ್ ಟ್ರೈನಿ HR 30, ಜೂನಿಯರ್ ಆಫೀಸರ್ ಟ್ರೈನಿ FNDA 23 ಹಾಗೂ 23 ಜೂನಿಯರ್ ಟೆಕ್ನಿಷಿಯನ್ ಟ್ರೈನಿ ಸರ್ವೆ ಹುದ್ದೆಗಳಿಗೆ ಕರ್ನಾಟಕವು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ನೇಮಕಾತಿ ನಡೆಯಲಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಲ್ಲಿ ಆಯ್ಕೆಯಾದವರ ಕೌಶಲ ಪರೀಕ್ಷೆ ಇರುತ್ತದೆ. ಬಳಿಕ ದಾಖಲೆಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ನಡೆಸಲಾಗುವುದು. ಜೂನಿಯರ್ ಟೆಕ್ನಿಷಿಯನ್ ಟ್ರೈನಿ ಸರ್ವೆ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವಿದ್ದು, ಉಳಿದ ಹುದ್ದೆಗಳಿಗೆ ಅರ್ಜಿ ಹಾಕುವವರು 300 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ನಿಯಮಾನುಸಾರ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪೂರ್ಣ ಸಮಯದ ಡಿಪ್ಲೊಮೊ ಅಥವಾ ಪದವಿಯನ್ನು ಹೊಂದಿರಬೇಕು. ಡಿಪ್ಲೊಮೊ ಟ್ರೈನಿ ಹುದ್ದೆಗಳಿಗೆ ಕನಿಷ್ಠ ಅರ್ಹತಾ ಅಂಕಗಳೊಂದಿಗೆ ಸಂಬಂಧಿತ ಎಂಜಿನಿಯರಿಂಗ್ ವಿಭಾಗದಲ್ಲಿ 3 ವರ್ಷ ಡಿಪ್ಲೊಮೊ ಅಗತ್ಯವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 11. ವೆಬ್ಸೈಟ್ ವಿಳಾಸ powergrid.in. ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SPMCL ಇಲ್ಲಿ ಒಟ್ಟು 534 ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು May 19 ಅವಕಾಶವಿದೆ. ಹುದ್ದೆಗಳು ಟೆಕ್ನಿಕಲ್, ಪ್ರಿಂಟಿಂಗ್ IT, ಮೆಕ್ಯಾನಿಕಲ್, AC, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಫ್ಯಾಕ್ಟರಿ, ಸಿವಿಲ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಸೂಪರ್ವೈಸರ್ಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡಿಪ್ಲೊಮೊ ಪಡೆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಆರ್ಟಿಸ್ಟ್ ಹುದ್ದೆಗಳು ಖಾಲಿ ಇದ್ದು, ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು. ವಿವಿಧ ಟ್ರೇಡ್ನಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದ್ದು, ಐಟಿಐ ಅರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಬಹುದು. ಇನ್ನು ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೂ ಅವಕಾಶವಿದ್ದು, ಪದವೀಧರರು ಅರ್ಜಿ ಸಲ್ಲಿಸಬಹುದು. ಈ ಎಲ್ಲಾ ಹುದ್ದೆಗಳಿಗೂ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 1,000 ರೂಪಾಯಿ, ಉಳಿದೆಲ್ಲ ವರ್ಗದವರಿಗೆ 200 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 19. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ cnpnasik.spmcil.com ಅನ್ನು ನೋಡಬಹುದು.
ಕೇಂದ್ರ ಮೀಸಲು ಪೊಲೀಸ್ ಪಡೆಯು

9,195 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇ 19 ಕೊನೆಯ ದಿನ. ಟೆಕ್ನಿಕಲ್, ಟ್ರೇಡ್ಸ್ಮನ್, ಪೈನೀರ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ರಾಜ್ಯವಾರು ಹುದ್ದೆಗಳನ್ನು ಮೀಸಲಿಡಲಾಗಿದ್ದು ಒಟ್ಟು ಹುದ್ದೆಯಲ್ಲಿ 471 ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿರಿಸಲಾಗಿದೆ. ಬ್ರಾಡ್ಬ್ಯಾಂಡ್, ಬಗ್ಲರ್, ಹೇರ್ಡ್ರೆಸರ್, ಮಾಲಿ, ಪೈಪ್ ಬ್ಯಾಂಡ್, ಪೇಂಟರ್, ಟೇಲರ್, ವಾಟರ್ ಕ್ಯಾರಿಯರ್, ಡ್ರೈವರ್, ಕುಕ್, ಕೋಬ್ಲಾರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ವಾಷರ್ಮನ್ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಪೈನೀರ್ ವಿಭಾಗದಲ್ಲಿ ಮಾಸನ್ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಸೇರಿದಂತೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ SSLC ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು ಇದರೊಂದಿಗೆ ಆಯಾ ಟ್ರೇಡ್ಗನುಸಾರ ITI ಪೂರ್ಣಗೊಳಿಸಿರಬೇಕು ಅಥವಾ ರಾಷ್ಟ್ರೀಯ ಇಲ್ಲವೇ ರಾಜ್ಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರಮಾಣಪತ್ರ ಹೊಂದಿರಬೇಕು. ಪೈನೀರ್ ವಿಭಾಗದ ಹುದ್ದೆಗಳಿಗೆ SSLC ಜೊತೆಗೆ 2 ವರ್ಷ ಆಯಾ ಟ್ರೇಡ್ಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು. ಈ ಹುದ್ದೆಗಳ ಪೈಕಿ ಡ್ರೈವರ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 21 ವರ್ಷ ಹಾಗೂ ಗರಿಷ್ಠ 27 ವರ್ಷ ವಯೋಮಿತಿ ಹೊಂದಿರಬೇಕಾಗುತ್ತದೆ. ಉಳಿದೆಲ್ಲ ವಿಭಾಗಗಳಿಗೆ 18-23 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. SC, ST, ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರು ಹೊರತುಪಡಿಸಿ ಉಳಿದವರು 100 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CRPF ವೆಬ್ಸೈಟ್ RECT.CRPF.GOV.IN ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಪ್ರಯೋಗರೇ, ಸಮಯ ಈಗ 4:31:50. ಇನ್ನು ಮುಂದೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಾಗ್ಯವಂತರು ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಕರಿಮಾಯಿ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಚಂದ್ರಶೇಖರ ಕಂಬಾರ್. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರು.

ನೆನಪುನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಸಹೋದರರ ಸವಾಲ್ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ,
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಮಾಡಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ
1: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
2: ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೆ ಓ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ.

0: Developers, Ulikal Road, Irati.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
2: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
3: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ, ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೂಲತಃ ಅಯ್ಯಂಗೇರಿ ಗ್ರಾಮ ಪುಲಿಕೋಟು ಮುಕ್ಕಾಟಿರ ಎನ್ ಪೂರ್ಣಚ್ಚ ಅವರು. ಇವರು ಇಂದು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ. ನಮಸ್ಕಾರ ಪೂರ್ಣಚ್ಚ ಅವರೇ.
1: ನಮಸ್ಕಾರ ಸರ್.
0: ಹೇಳಿ, ಮೊದಲಿಗೆ ನಿಮ್ಮ ಬಾಲ್ಯ ಜೀವನ, ಶಿಕ್ಷಣ ಎಲ್ಲಿ ಮಾಡಿದ್ರಿ, ಇದರ ಬಗ್ಗೆ ತಿಳಿಸ್ಕೊಡಿ.
1: ನಾನು ಕೊಡಗು ಜಿಲ್ಲೆ ಅಯ್ಯಂಗಿರಿ ಗ್ರಾಮ ಮುಕ್ಕಾಟಿರ ನಾಣಯ್ಯ ದಂಪತಿ ಮಗನಾಗಿ ಜುಲೈ 15 1965ರಲ್ಲಿ ಜನಿಸಿರುತ್ತೇನೆ ಸರ್. ನಾವು 7 ಜನ ಮಕ್ಕಳಲ್ಲಿ ನಾನು ಕೊನೆಯವನು. ನನಗೆ ಚಿಕ್ಕ ವಯಸ್ಸಿನಲ್ಲಿ ಆರ್ಮಿ ಸೇರಬೇಕು ಎಂಬ ಆಸೆ ಇತ್ತು. ಏಕೆಂದರೆ ನಮ್ಮದು ಒಂಥರ ಆರ್ಮಿ ಪರಿವಾರ. ಏಕೆಂದರೆ ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮಂದರಲ್ಲಿ, ಅವರಲ್ಲಿ ಒಬ್ಬ ಚಿಕ್ಕಪ್ಪ ಆರ್ಮಿಯಲ್ಲಿ ಇದ್ರು, ಹಾಗೂ 5 ಜನ ಅಣ್ಣ ತಮ್ಮಂದಿರು ಗಂಡು ಮಕ್ಕಳು. ಅದರಲ್ಲಿ 5 ಜನನು ನಾವು ಆರ್ಮಿಗೆ ಸೇರ್ಬೇಕು ಅಂತ ಇದ್ವಿ. 4 ಜನ ಆರ್ಮಿಗೆ ಸೆಲೆಕ್ಷನ್ ಆಗಿದ್ವಿ, ಒಬ್ಬ ಮಾತ್ರ ಆಗ್ಬೇಕು ಅಂತ ಹೋಗಿ ರಿಕ್ರೂಟ್ಮೆಂಟ್ ಅಲ್ಲಿ ಒಂದ್ ದಿನ ಲೇಟ್ ಆಗಿ ಅವನಿಗೆ ಏಜ್ ಬಾರ್ ಆಯ್ತು. ಅದರಿಂದ ನಾವು 5 ಜನನು ಆರ್ಮಿಗೆ ಸೇರಿರೋದು. ಅದರಲ್ಲಿ ಒಬ್ಬ 3 ಜನ ಆರ್ಮಿಲಿ ಮಾಡಿ ಒಬ್ಬನ ಮಾತ್ರ ಅವನಿಗೆ ರಿಕ್ರೂಟ್ಮೆಂಟ್ ಇಂದ ಇದರಲ್ಲಿ ಟ್ರೈನಿಂಗ್ ಅಲ್ಲಿ ವಾಪಸ್ ಬಂದ್ಬಿಟ್ಟ. ಹಾಗೂ ನಮ್ಮ ಚಿಕ್ಕಪ್ಪಂದಿರು ಇಬ್ರು ಅದರಲ್ಲಿ 4 ಜನ ಗಂಡು ಮಕ್ಕಳು, ಒಬ್ರಿಗೆ ಇಬ್ಬರಿಬ್ರು ಮಕ್ಕಳು. ಅದರಲ್ಲಿ ಒಬ್ಬ ಒಬ್ಬ ಚಿಕ್ಕಪ್ಪಂದು ಇಬ್ರು ಆರ್ಮಿಯಲ್ಲಿ ಇದ್ರು, ಒಬ್ಬ BSF ಅಲ್ಲಿ ಒಬ್ಬ ಆರ್ಮಿಯಲ್ಲಿ, ಇನ್ನೊಬ್ಬ ಚಿಕ್ಕಪ್ಪನ ಮಗ, ಇಬ್ರು ಗಂಡು ಮಕ್ಕಳು ಅವರಿಗೆ, ಅವರಲ್ಲಿವೆ ಒಬ್ಬ BSF ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದ. ಈ ತರ ನಾವು ಒಂದು ಆರ್ಮಿ ಪರಿವಾರ ಅಂತಾನೆ ಹೇಳ್ಬೋದು. 3 ಜನ ಚಿಕ್ಕ ಅಣ್ಣ ತಮ್ಮಂದ್ರಲ್ಲಿ ನಾವೆಲ್ಲ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದಂಥವ್ರು. ಹಾಗೂ ನನ್ನ ಪ್ರಾಥಮಿಕ ಶಿಕ್ಷಣ ಅಯ್ಯಂಗೇರಿಯಲ್ಲಿ ಆಗಿರುತ್ತೆ, ಹಾಗೂ ಪ್ರೌಢ ಶಿಕ್ಷಣ ನೇತಾಜಿ ಹೈಸ್ಕೂಲ್ ಬಲ್ಲಮೋಟಿಯಲ್ಲಿ ನಂದು ಹೈಸ್ಕೂಲ್ ಆಗಿರುತ್ತೆ. ಅವಾಗ ತುಂಬಾ ನಾವು ನಡ್ಕೊಂಡೆ ಹೋಗ್ಬೇಕಾಗಿತ್ತು. ನಮ್ಮಲ್ಲಿಂದ ನಮ್ಗೆ 2 ಜಾಗದಲ್ಲಿ ಇತ್ತು, ಒಂದು ಭಾಗಮಂಡಲಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ಬಲ್ಲಮೋಟಿ ನೇತಾಜಿ ಹೈಸ್ಕೂಲ್ ಅಂತೇಳಿ. ನಾವು

0: ಕಾಲೇಜಲ್ಲಿ ಬಲ್ಲಮಟ್ಟಿ ನೇತಾಜಿ ಹೈಸ್ಕೂಲ್ಗೆನೆ ಹೋಗ್ತಾ ಇದ್ವಿ. ಅವಾಗ ಕಷ್ಟ, ಬಸ್ಗಳು ಎಲ್ಲ ತೊಂದರೆ, ಹಣದ ತೊಂದರೆ, ಆದ್ರಿಂದ ಎಲ್ಲರೂ ಅವಾಗ ನಡ್ಕೊಂಡೆ ಹೋಗ್ತಾ ಇದ್ವಿ. ಒಂದು 7 ಕಿಲೋಮೀಟರ್ ಆಗ್ತಾ ಇತ್ತು ನಮ್ಮೂರಿಂದ ಅಲ್ಲಿಗೆ. ಎಲ್ಲರೂ ನಡೀತಾನೆ ಹೋಗ್ತಾ ಇದ್ವಿ ಅವಾಗ. ಯಾವ ಆ ತರ ಭೇದ ಭಾವ ಇರ್ಲಿಲ್ಲ, ಅವ್ರು ದೊಡ್ಡವ್ರು ಚಿಕ್ಕವ್ರು ಅಂತದ್ದು ಇರ್ಲಿಲ್ಲ. ಎಲ್ಲರೂ ಹೊಳೆಗಳೇ ದಾಟಿ, ತುಂಬಾ ಕಷ್ಟ ಮಳೆಗಾಲದಲ್ಲಿ ಎಲ್ಲ, ಆ ತರ ನಾವು ನಡ್ಕೊಂಡೆ ಹೋಗ್ತಾ ಇದ್ವಿ. ಆದ್ರಿಂದ ನಮಗೆ ಅದು ಏನು ಅನಿಸ್ತಾ ಇರ್ಲಿಲ್ಲ. ನಮ್ದು ಎಸ್ ಎಲ್ ಸಿ ಮುಗಿದ ಮೇಲೆ ನಾನು ಒಂದು ವರ್ಷ ನಮ್ಮ ಅಣ್ಣನ ಜೊತೆನೆ ಸ್ವಲ್ಪ ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ಸರ್ ಬೆಂಗಳೂರಿಗೆ ಹೋಗಿ ಸ್ಪಿನ್ ಫ್ಯಾಕ್ಟ್ರಿಯಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ. ಅಲ್ಲಿ ಮಾಡ್ತಾ ಇರ್ಬೇಕು, ನನಗೆ ಒಬ್ಬ ಸ್ನೇಹಿತ ಆದ, ಅವನೊಂದ ಈ ತರ ನಾವು ಆರ್ಮಿಗೆ ಸೇರೋಣ ಅಂದ್ ರಿಕ್ರೂಟ್ಮೆಂಟ್. ಆವಾಗ ಬೆಂಗಳೂರಲ್ಲಿ ವಾರ ನಡೀತಾ ಇತ್ತು. ಮಾತ್ರ ನನಗೆ ಮೊದ್ಲಿಂದನೂ ಆರ್ಮಿಗೆ ಸೇರ್ಬೇಕು ಅಂತಾನೆ ಆಸೆ ಇತ್ತು. ನನ್ನೊಂದು 5ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಅಣ್ಣನ ಜೊತೆ ಹೇಳ್ದೆ ನಾನು ಆರ್ಮಿಗೆ ಸೇರೋದು ಅಂತೇಳಿ. ಅವಾಗ ನನ್ಗೆ ಅವರು ಹೊಡೆದಿದ್ದು ಉಂಟು, ಯಾಕೆಂದ್ರೆ ನಾವೆಲ್ಲ ಹೋಗಿದ್ದೀವಿ ನೀವು ಓದ್ಬೇಕು ಅಂತೇಳಿ. ಆದ್ರಿಂದ ನಾನು ಆರ್ಮಿಗೆ ಸೇರ್ಲೇಬೇಕು ಅಂತೇಳಿ ಅವಾಗ ಅವನು ಆ ಸ್ನೇಹಿತ ಸಿಕ್ಕಿದ ಅವನು ಜೊತೆಯಲ್ಲಿ ಹೋಗಿದ್ವ. 1984 ಫೆಬ್ರವರಿ 14 ಅವಾಗ ಮೆಹಾಲ್ ಹತ್ರ ಬೆಂಗಳೂರಲ್ಲಿ ರಿಕ್ರೂಟ್ಮೆಂಟ್ ಆಫೀಸ್ ಅಲ್ಲಿ ನಡೀತಾ ಇತ್ತು. ಅದೇ ರೀತಿ ಹೋಗಿ ನಾವು ಬೆಳಿಗ್ಗೆ ಹೋಗಿದ್ದೀವಿ. ನಾವು ಸೆಲೆಕ್ಷನ್ ಅವತ್ತು ಎಲ್ಲ ನಮ್ದು ಹೈಟ್ ವೈಟು, ಆಮೇಲೆ ಮೆಡಿಕಲ್ ಅಲ್ಲಿ ಆಗುತ್ತೆ. ಮೆಡಿಕಲ್ ಅಲ್ಲಿ ಆಗಿ ಅವತ್ತು ಹೇಳ್ತಾರೆ ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಬರಬೇಕು ಅಂತೇಳಿ. ಆತರ ನಾವು ಆರ್ಮಿಗೆ ಮಾರನೇ ದಿನ ಬಂದು ಫಿಸಿಕಲ್ ಟ್ರೈನಿಂಗ್ ಎಲ್ಲ ಸೆಲೆಕ್ಷನ್ ಅದನ್ನೆಲ್ಲ ಇದು ಮಾಡಿ ಅವತ್ತು ಮಧ್ಯಾಹ್ನನೇ ನಮ್ಗೆ ಎಲ್ಲ ರಿಪೋರ್ಟ್ ಸಿಕ್ತ ಸರ್, ನೀವು ಪಾಸ್ ಆಗಿದ್ದೀರಿ ಹೋಗ್ಬೋದು ಅಂತೇಳಿ. ಆತರ ಅವತ್ತು ತುಂಬಾ ನಾವು ಖುಷಿ ಪಟ್ಟೆವು ಸರ್. 1984 ಸರ್ ಫೆಬ್ರವರಿ 11 ನಾನು ರಿಕ್ರೂಟ್ ಆದೆ ಸರ್ ಆರ್ಮಿಗೆ.
1: ಸರಿ, ಈ ಆಯ್ಕೆ ಪ್ರಕ್ರಿಯೆ ಎಲ್ಲ ನಡೀತು, ಅದಾದ ನಂತರ ಮೊದಲು ಎಲ್ಲಿಗೆ ಸೇವೆಗೆ ಸೇರಿದ್ರಿ?
0: 84 ಫೆಬ್ರವರಿ 11 ಅಲ್ಲಿಂದ ನಮ್ಗೆ ಒಂದ್ ಡೇಟ್ ಕೊಟ್ರು, ನೀವು ಯಾವಾಗ ಹೋಗ್ತೀರ ಅಂತ ಕೇಳಿದ್ರು. ನಾವು 13 ಟ್ರೈನ್ ಅಲ್ಲಿ ಒಂದ್ ಸ್ವಲ್ಪ ಹುಡುಗರೆಲ್ಲ ಕೊಡಗಿನಿಂದ ಸೆಲೆಕ್ಷನ್ ಆಗಿ ಅಲ್ಲಿ ಬಂದಿದ್ರು. ಫೆಬ್ರವರಿ 14 ನಾವು ಹೈದರಾಬಾದ್ ಟ್ರೈನಿಂಗ್ ಸೆಂಟರ್, ಆರ್ಟಿಲರಿ ಸೆಂಟರ್ ಹೈದರಾಬಾದ್ಗೆ ಹೋಗಿ ಸೇರಿದ್ರು. ಅಲ್ಲಿ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಯ್ತು ಟ್ರೈನಿಂಗ್ ಎಲ್ಲ. 1 ವರ್ಷ ಟ್ರೈನಿಂಗ್ ನಮ್ಮಲ್ಲಿ ಅಂದ್ರೆ ಆರ್ಟಿಲರಿಯಲ್ಲಿ ಅಂದ್ರೆ ಒಂದು 6 ಬೇಸಿಕ್ ಟ್ರೈನಿಂಗ್, ಆಮೇಲೆ ಒಂದು ಟ್ರೇಡ್ ಅಂತ ಕೊಡ್ತಾರೆ ನಮ್ಗೆ. ನಮ್ಮ ಅಲ್ಲಿ ತುಂಬಾ ಟ್ರೇಡ್ ಗಳಿರುತ್ತೆ, ಆಪರೇಟರ್, ಡ್ರೈವರ್, ಗನ್ನರ್, ಸರ್ವೆ ಈ ತರ. ನಮ್ಗೆ ಆ ತರ ಅದ್ರಲ್ಲಿ ನಮ್ಗೆ ಡ್ರೈವರ್ ಪೋಸ್ಟ್ ನಮ್ಗೆ ಆ ಟ್ರೇಡ್ ಸಿಕ್ತು. ಈ 6 ಬೇಸಿಕ್ ಆದ್ಮೇಲೆ ಇನ್ನೊಂದು 6 ಆದ್ಮೇಲೆ ಒಂದು ರಜಾ ಕೊಡ್ತಾರೆ, 1 ಊರಿಗೆ ಹೋಗಕ್ಕೆ ಅಂತೇಳಿ. ಅಲ್ಲಿ ವಾಪಸ್ ಹೋದ್ಮೇಲೆ ತಿರ್ಗಾ ನಮ್ಗೆ 6 ಟ್ರಿಗರ್ ಟ್ರೈನಿಂಗ್ ಆಗುತ್ತೆ, ಟ್ರೇಡ್ ಟ್ರೈನಿಂಗ್. ಅದಾಗಿ 86 ಮಾರ್ಚ್ ವರೆಗೂ ನನ್ಗೆ ಟ್ರೈನಿಂಗ್ ಆಯ್ತು. ಅಲ್ಲಿ ಟ್ರೈನಿಂಗ್ ಆದ್ಮೇಲೆ ನಾವು ಜಮ್ಮು ಕಾಶ್ಮೀರ್ ಹೋದೆವು ಸರ್. ಅಲ್ಲಿಂದ ಹೈದರಾಬಾದ್ ಸೆಂಟರ್ ಇಂದ ಜಮ್ಮು ಹೋಗಿ ಸುಂದರಬಾಣಿ ಅನ್ನೋ ಜಾಗದಲ್ಲಿ 1 ಅಲ್ಲಿ ಸರ್ವಿಸ್ ಮಾಡಿದೆ. ಅಲ್ಲಿಂದ 1 ಆಸ್ಟ್ರೇಲಿ ಯೂನಿಟ್ ಮುಂದೆ ಹೋಗಿತ್ತು. ಒಂದು 2 ಆಗಿತ್ತು ಫೀಲ್ಡ್ ಅಲ್ಲಿ ಎಲ್ಲ. ಒಂದು 2 ಪಿ ಸ್ಟೇಷನ್ ಅಂತ ಇರುತ್ತೆ, ಅದರಲ್ಲಿ 3 ಮಾಡೋದಂತ. ನಮ್ದು ಜಮ್ಮು ಅಲ್ಲಿ 2 ಆಗಿತ್ತು. ನಾವು ವಾಪಸ್ ತಾಲ್ವೇಟ್ ಅಂದ್ರೆ ಜಾನ್ಸಿ ಹತ್ರ ಬರುತ್ತೆ, MP ಅಲ್ಲಿ ಜಾನ್ಸಿ ಹತ್ರ ತಾಲ್ವೇಟ ಅನ್ನೋ ಜಾಗ ಬರುತ್ತೆ ಸರ್. ನಾವು ಅಲ್ಲಿಗೆ ಹೋದೋ 86. ಅಲ್ಲಿ ಹೋಗಿ ಒಂದು 6 ಇರುವಷ್ಟರಲ್ಲಿ ನಮ್ಗೆ ಒಂದು ಆಪರೇಷನ್ ಬ್ರಾಸ್ಟ್ಯಾಕ್ ಅಂತ ಬರುತ್ತೆ. ಎಲ್ಲ ಈ ಯೂನಿಟ್ ಅದು ನಮ್ಗೆ ಗೊತ್ತಿರ್ಲಿಲ್ಲ ಹೋಗ್ಬೇಕಾದ್ರೆ ಏನು ಅಂತೇಳಿ. ಒಂದು 6 ನಾವು ರಾಜಸ್ಥಾನದಲ್ಲಿ ಇದ್ದು ಎಲ್ಲ ಆರ್ಮಿಂದ ಆಲ್ಮೋಸ್ಟ್ ಎಲ್ಲ ಮೂವ್ ಆಗಿತ್ತು. ಆಮೇಲೆ ಅವಾಗ ಏನು ಗೊತ್ತಿರ್ಲಿಲ್ಲ ನಮ್ಗೆ ಏನಾಗುತ್ತೆ ಏನ್ ನಡೆಯುತ್ತೆ. ಯಾರ ಹತ್ರ ಮೊಬೈಲ್ಗಳಿಲ್ಲ, ಫೋನ್ ಅಂತದ್ದು ಇಲ್ಲ, ಮತ್ತೆ ಟಿವಿಗಳಿಗೆ ಪ್ರಚಾರ ಆಗುವಂತದ್ದು ನಮ್ಗೆ ಗೊತ್ತಿರಲ್ಲ. ಅದರಿಂದ ನಾವು ಹೋಗ್ಬೇಕು ಅಂದಷ್ಟರಲ್ಲಿ ಎಲ್ಲ ಮೂವ್ ಮಾಡಿ ಅಲ್ಲಿ ಹೋದ. ಅವಾಗ ಆಮೇಲೆ ಹೋಗಿ ಬಂದ್ಮೇಲೆ ಗೊತ್ತಾಯ್ತು ಅದೇನು ವಾರ ನಡೆಯುವಂತ ಮೂವ್ಮೆಂಟ್ ಇತ್ತು ಅಂತೇಳಿ ಆಮೇಲೆ ಗೊತ್ತಾಯ್ತು. ಆ ತರ ನಾವು ಒಂದು 6 ಅಲ್ಲಿ ರಾಜಸ್ಥಾನ ಸಿಕ್ಕರ್ ಅನ್ನೋ ಜಾಗದಲ್ಲಿ ಬಾಣ್ಮೇರೆ ಇದೆಲ್ಲ ಹತ್ರದ ಅಲ್ಲಿ ಹೋಗಿ ಇದ್ದು. ಅಲ್ಲಿಂದ ನಾವು ರಾಜಸ್ಥಾನ ಅಲ್ಲಿ ವಾಪಸ್ ನಾವು 1987 ಏಪ್ರಿಲ್ ಮೇ ಇಂದ ರಾಜಸ್ಥಾನಕ್ಕೆ ಬಂದ್ಬಿಟ್ಟು ರಾಜಸ್ಥಾನದಿಂದ ತಿರ್ಗಾ ವಾಪಸ್ ತಾಲ್ವೇಟಿಗೆ ಬಂದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ನಾವು ಇನ್ನೊಂದು ರಜಾ ಬಂದೆ ನಾನು 2 ಮಾಮೂಲು ವರ್ಷಕ್ಕೆ ಒಂದು 2 ರಜಾ ಸಿಗುತ್ತೆ. ಅದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಯೂನಿಟ್ 1987 ನಾವು ಶ್ರೀಲಂಕಕ್ಕೆ ಮೂವ್ ಆಗಿದ್ದೀವಿ ಸರ್. ಈ ಶ್ರೀಲಂಕಾ ಗೊತ್ತಿರ್ಬೋದು ನಿಮ್ಗೆ, IPKF ಅಂತೇಳಿ ಒಂದು 2 ಇದ್ರು ಆಪರೇಷನ್ ಶ್ರೀಲಂಕಾದಲ್ಲಿ. ಅದಕ್ಕೆ ನಮ್ಮ ಯೂನಿಟ್ ಎಲ್ಲ ನಾವು ಹೋಗಿದ್ದು. ಅಲ್ಲಿ ನಮ್ಗೆ ಸ್ವಲ್ಪ ಟ್ರೈನ್ ಲೇಟ್ ಆಯ್ತು ಅಂತೇಳಿ ನಮ್ಮನ್ನ ಮದ್ರಾಸ್ ಕೋಯಮತ್ತೂರ್ ಹತ್ರ ಒಂದು ಮಧುಗೆರೆ ಅನ್ನೋ ಜಾಗದಲ್ಲಿ ಒಂದು 5 ನಾವು ಅಲ್ಲಿ ಕ್ಯಾಂಪ್ ಹಾಕೊಂಡಿದ್ವಿ. ಆಮೇಲೆ ನಮ್ಗೆ ತಿರ್ಗಾ ನಮ್ಗೆ ಆರ್ಡರ್ ಬಂತು ನೀವು ಇಲ್ಲಿಂದ ಹೊರಡ್ಬೇಕು ಅಂತೇಳಿ. ಆಮೇಲೆ ನಾವು 87 ಅಲ್ಲಿ ನಾವು ಶ್ರೀಲಂಕಾಕ್ಕೆ ಮದ್ರಾಸಿಂದ ಆಗ್ಬರಿಂದ ನಾವು ಶಿಪ್ ಮುಖಾಂತರ ಹೋದ್ವಿ. ಫಸ್ಟ್ ಒಂದಷ್ಟು ಜನ ಹೋಗಿದ್ದು, ಒಂದು ಶಿಪ್ ಅಲ್ಲೆಲ್ಲ ಗಾಡಿಗಳು ನಮ್ಮ ಎಕ್ವಿಪ್ಮೆಂಟ್ ಏನೆಲ್ಲ ಇರುತ್ತೆ

0: ಶಿಪ್ ಅಲ್ಲಿ ಲೋಡ್ ಆಗಿ ಆಮೇಲೆ ನಾವು ಅಲ್ಲಿಂದ ಒಂದು ರಾತ್ರಿ ಕಳೆದು ಮಾರನೇಕ್ಕೆ ಸಾಯಂಕಾಲ ಅಷ್ಟರಲ್ಲಿ ನಾವು ತಲುಪಿದ್ವಿ ಅಲ್ಲಿಗೆ ಶ್ರೀಲಂಕಾಕ್ಕೆ. ಅಲ್ಲಿ ಕನಕೇಶ್ವರಯ್ಯ ಅಂತ ಒಂದು ಜಾಗ ಬರುತ್ತೆ KKS ಅಂತ ಹೇಳಿ, ಅಲ್ಲಿಗೆ ನಮ್ಗೆ ಒಂದು ಜಾಗ ಕೊಟ್ರು ಸಿಮೆಂಟ್ ಗೋಡೌನ್ ಅಲ್ಲಿ. ಅಲ್ಲಿ ಅಂತ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ, ಇವು ಆಪರೇಷನ್ ವಾರ ಅಂತಲೇ ನಾವು ಇಲ್ಲೂ ಆತರ ಅಟೆಂಡ್ ಮಾಡಿರ್ಲಿಲ್ಲ. ಸುರ ದಿನ ಹೋದಾಗನೆ ನೈಟ್ ಅಲ್ಲಿ ನಮ್ಗೆ ಫೈರ್ ಹತ್ರ ಹತ್ರದಲ್ಲಿ ಫೈರ್ ಆಗುತ್ತೆ ಅಂತ ನಾವೆಲ್ಲ ರಾತ್ರಿ ಅಲರ್ಟ್ ಆಗಿ ಎಲ್ಲ ಇದ್ ಮಾಡ್ತಾ ಇದ್ವಿ. ಅಲ್ಲಿಂದ ಹಂಗೆ ಹಂಗೆ 2 ವರ್ಷ ಕಳೀತು. ಅಲ್ಲಿ ಮಧ್ಯದಲ್ಲಿ ನನ್ಗೆ ಒಂದ್ ಸ್ವಲ್ಪ ಗಾಡಿ ಮೇಲೆ ಬ್ಲಾಸ್ಟ್ ಆಯ್ತು, ಮೇನ್ ಬ್ಲಾಸ್ಟ್. ನಾನು ನಮ್ಮ ಕಮಾಂಡೆಂಟ್ ಗಾಡಿನ ಓಡಿಸ್ತಾ ಇದ್ದೆ. ಮೇನ್ ಬ್ಲಾಸ್ಟ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಮೈ ಸೈಡ್ ಇದು ಮೇನ್ ಮಡಗಿದ್ರು ಶ್ರೀಲಂಕಾದಲ್ಲಿ ಅಂದ್ರೆ ಮೇನ್ ತುಂಬಾ ಕಷ್ಟ ಇತ್ತು ಅಲ್ಲಿ. ಯಾಕೆಂದ್ರೆ ಅಲ್ಲಿ ಅವರು ಫಸ್ಟ್ ಇಂದನೆ ಎಲ್ಲ ಭೂಮಿ ಒಳಗಡೆನೆ ಮೇನ್ಸ್ ಮಡಗಿದ್ರು. ನಿಮ್ಗೆ ಗೊತ್ತಿರ್ಬೋದು, ಮೊದ್ಲೆಲ್ಲ ಕೇಳಿರ್ಬೋದು ಈ ತರ ಅಂತೇಳಿ, ತುಂಬಾ ತುಂಬಾ ಕಷ್ಟ. ಅದರಲ್ಲಿ ನಾವು ಗಾಡಿ ಓಡಿಸ್ಬೇಕು ಅಂದ್ರೆ ಅಷ್ಟಿಷ್ಟು ಸ್ಪೀಡ್ ಅಲ್ಲ, ನಮ್ಗೆ ಎಷ್ಟು ಸ್ಪೀಡ್ ಅಂದ್ರೆ ನಮ್ಗೆ ಇದು ಕಂಟ್ರೋಲ್ ಆಗುತ್ತೆ ಅಷ್ಟಲ್ಲಿ ಓಡಿಸ್ಬೇಕು ಅಲ್ಲಿ. ಅಷ್ಟೊಂದು ತೊಂದರೆ ಇತ್ತು. ಆತರ ನಾವು 88 ಮಾರ್ಚ್ ಅಲ್ಲಿ ನನ್ಗೆ ಮೇನ್ ಬ್ಲಾಸ್ಟ್ ಆಗಿ ನಾನು ನಮ್ಮ ಕಮಾಂಡೆಂಟ್ ಮತ್ತೆ ನಮ್ಮ ಆಪರೇಟರ್ ಇದ್ದು ಅವ್ರಿಗೆ ಸ್ವಲ್ಪ ಏಟ್ ಆಯ್ತು. ನಮ್ಮ ಕಮಾಂಡೆಂಟ್ ಒಂದು ಕಣ್ಣು ಹೊರಟೋಯ್ತು ಅದ್ರಲ್ಲಿ. ಅಲ್ಲಿಂದ ನಮ್ಮ ಏರ್ಲಿಫ್ಟ್ ಮಾಡಿ ಮದ್ರಾಸ್ ಕಮಾಂಡ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ 1.5 ತಿಂಗಳು ಇದ್ದು ಆಮೇಲೆ ನಾವು ಎಲ್ಲ ಸುರಕ್ಷಿತವಾಗಿ ತಿರ್ಗಾ ವಾಪಸ್ ಶ್ರೀಲಂಕಾಗೆ ಹೋಗಿ ಅಲ್ಲಿ ನಾವು 1-2 ವರ್ಷ ಇದ್ದು ಅಲ್ಲಿಂದ 89ಗೆ ನಾವು ವಾಪಸ್ ಬರ್ತೀವಿ ಸರ್. ದೇವಲಹಳ್ಳಿ MP ಮಹಾರಾಷ್ಟ್ರ ದೇವಲಹಳ್ಳಿ ಅನ್ನೋ ಜಾಗ, ಸ್ಕೂಲ್ ಆಫ್ ಆರ್ಟಿ ಅಂತ ಇದೆ ಆರ್ಟ್ಲರಿದು. ಸ್ಕೂಲ್ ಅಲ್ಲಿ ಎಲ್ಲ ಆಫೀಸರ್ಗಳಿಗೂ ಎಲ್ಲ ಟ್ರೈನಿಂಗ್ ಕೊಡುವಂತ ಒಂದು ಜಾಗ. ಅಲ್ಲಿ ಬಂದು ಅಲ್ಲೊಂದು 3 ವರ್ಷ ಇದ್ವಿ ನಾವು. ಅಲ್ಲಿ 3 ವರ್ಷ ನಮ್ ಪೀಸ್ ಸ್ಟೇಷನ್ ಅಂತೀವಿ, ಅದಕ್ಕೆ ಪೀಸ್ಫುಲ್ ಆಗಿರುತ್ತೆ ಆ ಜಾಗಕ್ಕೆ. 3 ವರ್ಷ ನಾವು ಅಲ್ಲಿ ಸೇವೆ ಮಾಡಿ ಆಮೇಲೆ ನಾವು ಸಿಯಾಚಿನ್ ಗ್ಲೇಷಿಯರ್ಗೆ ಹೋಗ್ತೀವಿ. 92 ಇಂದ 94 ವರೆಗೆ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ನಾವು ಸರ್ವಿಸ್ ಮಾಡಿ ಅಲ್ಲಿ ಮಾಡ್ತಾ ಇರ್ತೀವಿ. ಸಿಯಾಚಿನ್ ಗ್ಲೇಷಿಯರ್ ಅಂದ್ರೆ ಗೊತ್ತು ನಿಮ್ಗೆ, ಏನ್ ಕಷ್ಟ ಇರುತ್ತೆ ಆ ಚಳಿ. ಮೇನ್ ತುಂಬಾ ಕಷ್ಟ ಅಂದ್ರೆ ಚಳಿ ಇದೆ ಅಲ್ಲಿ, ಮತ್ತೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಇರುತ್ತೆ, ಓಡಾಡ್ಬೇಕು ಅಂದ್ರೂ ಕಷ್ಟ. ಅವಾಗ ನಮ್ಗೆ ನಾವು ಪರ್ತಾಪುರ್ ಸೆಕ್ಟರ್ ಬುದ್ಗಾಂವ್ ಅನ್ನೋ ಜಾಗದಲ್ಲಿ ಇದ್ದೀವಿ. ತುಂಬಾ ಕಷ್ಟದ ಜಾಗ. ನಾವು ಹೋಗಿ ಸೇರ್ಬೇಕಾದ್ರೆ ಸಾಯಂಕಾಲ 5 ಇತ್ತು. ಏನಂದ್ರೆ ಯಾವ ಸೈಡ್ ನೋಡಿದ್ರು ನಮ್ಗೆ ಬೆಟ್ಟನೆ ಕಾಣೋದು, ಆಕಾಶಗೆ ಮುಟ್ಟೋ ತರ ಬೆಟ್ಟ ಎರಡೆಲ್ಲಾ ಸೈಡ್ ಅಲ್ಲಿ. ಅಲ್ಲಿಂದ ಇನ್ನೆಲ್ಲೂ ನಡ್ಕೊಂಡು ಹೋಗೋಕು ಆಗಲ್ಲ, ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಹೋಗೋಕು ಆಗಲ್ಲ. ಆತರ ಯಾವ ಆರ್ಮಿ ಒಂದು ಗಾಡಿ ಓಡಾಡೋದು ಬಿಟ್ರೆ ಬೇರೆ ಅದು ಕಾಣೋದು ಇಲ್ಲ. ಆತರ ಅಂತ ಜಾಗದಲ್ಲಿ 1-2 ವರ್ಷ ನಾವು ಸರ್ವಿಸ್ ಮಾಡಿದ್ವಿ. ಯಾಕಂದ್ರೆ ಪಾಕಿಸ್ತಾನ ಬಾರ್ಡರ್ ಅದು, ಅಲ್ಲಿ ಎಲ್ಲ ಸರ್ವಿಸ್ ಮಾಡಿ ಅಲ್ಲಿ 2 ವರ್ಷ ಇದ್ದು ತುಂಬಾ ಅಲ್ಲಿ ಕಷ್ಟ ಅಂದ್ರೆ ಚಳಿದೇ ಕಷ್ಟ. ಅಲ್ಲಿಂದ ಬಂದು ನಾವು 94ವರೆಗೆ ಸಿಯಾಚಿನ್ ಗ್ಲೇಷಿಯರ್, 94ರಿಂದ 97 ಸಿಕಂದರಾಬಾದ್ ಆಂಧ್ರ ಪ್ರದೇಶ ಸಿಕಂದರಾಬಾದ್ ಬಂದ್ವಿ. ಒಂದ್ ಸ್ವಲ್ಪ ಒಳ್ಳೆ ಜಾಗ ಅದು, ಚೆನ್ನಾಗಿತ್ತು ಆ ಟೈಮಲ್ಲಿ ಮದುವೆ ಆಗಿ 96 ಅಲ್ಲಿ. ಅಲ್ಲಿ 2-3 ದಿವಸ ಅಂದ್ರೆ ವರ್ಷ ನಾವು ಅಲ್ಲಿ ಇದ್ವು. ಅಲ್ಲಿಂದ ನಾವು ಆಂಧ್ರ ಪ್ರದೇಶದಿಂದ ಸಿಕಂದರಾಬಾದಿಂದ ಸೀದಾ ನಾವು ತಾಲ್ವೇಟ್ ತ್ರಿಪುರ ಅಗ್ರತಲ ಜಾಗಕ್ಕೆ ಹೋಗಿದ್ದೀವಿ. ಅಲ್ಲೂ ಅದೇ ತೊಂದ್ರೆ. ಯಾಕೆಂದ್ರೆ ಮಿಲಿಟಿಯನ್ಗಳದ್ದು ಅಲ್ಲಿ ತುಂಬಾ ಕಷ್ಟ ಗೊತ್ತು. ರಾತ್ರಿ ಇದ್ ಮಾಡ್ಬೇಕು, ಓಡಾಡ್ಬೇಕು, ಅವ್ರನ್ನ ರಾತ್ರಿನೇ ಎಲ್ಲ ಕೆಲಸ. ಏನಿದ್ರು ಒಬ್ಬ ಒಂದು ಗಾಡಿ ಹೋಗ್ಬೇಕಾದ್ರೆ 3 ಗಾಡಿ ಮುಂದೆ ಒಂದು ಹಿಂದ್ಗಡೆ ಒಂದು, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕು. ವಿತ್ ವೆಪನ್ಸ್ ಆಗಿನೇ ನಾವು ಅದಕ್ಕೆ ಹೋಗ್ಬೇಕಾಗುತ್ತೆ. ಆತರ ತುಂಬಾ ಅಲ್ಲಿ ಕಷ್ಟ. ಯಾಕೆಂದ್ರೆ ಯಾವ ಟೈಮ್ ಅಲ್ಲಿ ಕರೀತಾರೆ ಅನ್ನೋದು ಮಲ್ಕೊಂಡಿದ್ರು ಜೊತೆಯಲ್ಲಿ ಆವಾಗ ಒಂದ್ ಜಾಗ ಅಂತ ಇರುತ್ತೆ, ಅಲ್ಲಿಗೆ ಬಂದು ಸೇರ್ಬೇಕು, ಗನ್ ತಗೋಬೇಕು, ತಿರ್ಗಾ ಹೋಗ್ತಾ ಇರ್ಬೇಕು. ಆತರ ಪರಿಸ್ಥಿತಿ ಅಲ್ಲಿ ಇತ್ತು. ಅದಾಗಿ ಒಂದು 97ಇಂದ 99 ತನಕ ಅಲ್ಲಿ ಇದೀವಿ ನಾವು ಅಗ್ರತಲದಲ್ಲಿ, ತ್ರಿಪುರ ಅಗ್ರತಲದಲ್ಲಿ. ಅಲ್ಲಿಂದ ನಾವು ಪಂಜಾಬ್ ಫರೀದ್ ಕೋಟ್ಗೆ ಬಂದೆ. ಫರೀದ್ ಕೋಟ್ 99ರಿಂದ 2000 2000ರಲ್ಲಿ ನಾನು ರಿಟೈರ್ಡ್ ಆದೆ. ಅಲ್ಲಿ ಬಂದ್ರು ಅಷ್ಟೇ, ರಾಜಸ್ಥಾನ್ಗೆ ಒಂದು ಮಹಾಜನ್ ರೇಂಜ್ ಅಂತ ಇದೆ, ತುಂಬಾ ಕಷ್ಟ ಏರಿಯಾ ಅದು, ಮರಳುಗಾಡು. ಅಲ್ಲಿ ಒಂದು 15-20 ದಿವಸ ಲಾಸ್ಟ್ ನಮ್ ಸರ್ವಿಸ್ ಆಗುವಾಗ ನಾನು ಅಲ್ಲಿ ಒಂದು ಎಕ್ಸಸೈಸ್ ಎಲ್ಲ ಮಾಡಿ, ಅಂದ್ರೆ ನಾವು ಒಂದು ವಾರ ಹೆಂಗ ನಡೆಯುತ್ತೆ ಆ ರೀತಿನೇ ನಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಆತರ ಮಾಡಿ ಅಲ್ಲಿಂದ ನಾನು 2000 ಜುಲೈಯಲ್ಲಿ ರಿಟೈರ್ಡ್ ಆಗಿ ಬಂದೆ ವಾಪಸ್.
1: ಸುಮಾರು ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ?
0: ನಾನು 16 ವರ್ಷ 4 ತಿಂಗಳು ಸೇವೆ ಮಾಡಿದ್ದೀನಿ ಆರ್ಮಿಯಲ್ಲಿ.
1: ಕಾರ್ಯಕ್ರಮದ ಆರಂಭದಲ್ಲಿ ತಂದೆ ತಾಯಿಯರ ಬಗ್ಗೆ ಹೇಳಿದ್ರಿ, ಅವರು ನೀವು ಸೇನೆಗೆ ಸೇರುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ರು?
0: ನಮ್ಮ ತಂದೆ, ನಾನು ಹುಟ್ಟುವಾಗ ಅಂದ್ರೆ ನನ್ಗೆ 2 ವರ್ಷ ಇದ್ದಾಗನೆ ನಮ್ ತಂದೆ ತಿಳ್ಕೊಂಬಿಟ್ಟಿದ್ರು. ಅಲ್ಲಿಂದ ತಾಯಿನೇ ನೋಡ್ಕೊಂಡಿದ್ರು. ನಾನು ನಮ್ಮ ಹತ್ರ ನಾನು ಆರ್ಮಿಗೆ ಹೋಗ್ಬೇಕು ಅಂತ ನಮ್ ತಾಯಿಗೂ ಗೊತ್ತಿರ್ಲಿಲ್ಲ. ನಮ್ಮ ಅಕ್ಕ ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ರು. ನಾನು ಒಬ್ನೇ ಸ್ವಲ್ಪ ಸೆಲ್ಫ್ ಇಂದಾನೆ ಹೋಗಿ ರಿಕ್ರೂಟ್ಮೆಂಟ್ ಆದೆ. ಆಮೇಲೆ ನಮ್ಮ ಅಣ್ಣನ್ ಕೇಳ್ದೆ, ಏನ್ ಮಾಡೋದು ಮನೆಗೆ ಹೋಗ್ಬೇಕಾಗ್ತಿಲ್ಲ, ಬೇಡ ಬಿಡು, ನಾಳೆ ನಾಡಿದ್ ಹೋಗ್ತೀಯಲ್ಲ.

0: ಮೇಲೆ ಹೋದ್ರೆ ಆಯ್ತು ಮನೆಗೆ ಅಂತ ಹೇಳಿ, ನಮ್ ತಾಯಿ ಅವಾಗೆಲ್ಲ ಫೋನ್ ಎಲ್ಲ ಇಲ್ವಲ್ಲ, ಏನು ಹೇಳಕ್ಕೂ ಆಗ್ಲಿಲ್ಲ. ಆಮೇಲೆ ಲೆಟರ್ ಕಳಿಸಿ ಅವ್ರಿಗೆ ಗೊತ್ತಾಯ್ತು ನಾನು ಓದಿರೋದು ಅಂತ ಹೇಳಿ ಅವ್ರಿಗೆ. ಯಾಕಂದ್ರೆ ನಮ್ಮ ಎಲ್ರು ಆರ್ಮಿಲೇ ಇರೋದಲ್ವ, ಅದರಿಂದ ಅಂತ ಇದಾಗಿರ್ಲಿಲ್ಲ. ಆಮೇಲೆ ರಜೆ ಬಂದಾಗ ಅವ್ರಿಗೆ ಖುಷಿ ಆಯ್ತು ಆರ್ಮಿಗೆ ಹೋಗಿರೋದಂತ.
1: ಈ ಮಧ್ಯದಲ್ಲಿ ಒಂದು ಕುತೂಹಲದ ಪ್ರಶ್ನೆ, ನೀವು ಸೇನೆಗೆ ಸೇರಿದಂತ ಸಂದರ್ಭದಲ್ಲಿ ನಿಮ್ಮ ವೇತನ ಎಷ್ಟಿತ್ತು?
0: ಅವಾಗ ನಮ್ಗೆ 175 ರೂಪಾಯಿ ಬೇಸಿಕ್ ಇತ್ತು ಅವಾಗ ಫಸ್ಟ್ ಸಿಕ್ಕಿರೋದು. ಕಡಿಮೆ, ಎಲ್ಲದಕ್ಕೂ ಕಡಿಮೆನೆ, ಮತ್ತೆ ಸಂಬಳನು ಕಡಿಮೆನೆ. ನಮ್ಗೆ ಸಂಬಳದ್ದು ಅದು ಏನಂತ ಭಾವನೆ ಅವಾಗ ಅಷ್ಟು ಇರ್ಲಿಲ್ಲ. ಒಂದು ದೇಶ ಸೇವೆ ಮಾಡ್ಬೇಕು, ಆರ್ಮಿಗೆ ಸೇರೋದು ಅಂದ್ರೆ ಒಂಥರ. ನಾವು ಎಲ್ಲರನ್ನ ಬರುವಾಗ ನೋಡ್ತಾ ಇದ್ದೀವಿ, ಆರ್ಮಿಯಿಂದ ಬರುವವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಊರಲ್ಲಿ ತುಂಬಾ ಖುಷಿ ಪಡ್ತಾ ಇದ್ರು. ಅದೇ ಒಂದು ಆಲೋಚನೆ ಬಿಟ್ರೆ ನಮ್ಗೆ ಆರ್ಮಿಲಿ ದುಡ್ಡು ಮಾಡ್ಬೇಕು, ದುಡ್ಡು ಸಂಬಳ ಸಿಗುತ್ತೆ ಏನಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅವಾಗ. ಯಾಕಂದ್ರೆ ಅವಾಗ ಸಂಪಾದನೆ ಆಗ್ಬೇಕು ಅಂತಾನು ಆ ಟೈಮು ಅಲ್ಲ ನಮ್ದು. ಅದರಿಂದ ನಾವು ಆರ್ಮಿಗೆ ಸೇರಿದೀವಿ, ಅದೊಂದೇ ನಮ್ಗೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದು.
1: ಇಂತಹ ಹಲವಾರು ಕಠಿಣ ಸನ್ನಿವೇಶಗಳಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸಿದ್ರಿ, ಯಾವ ತರ ಒಂದಿನ ಅನ್ಸಿದ್ಯಾ ನನಗೆ ಕೆಲಸ ಆಗದಿಲ್ಲ ವಾಪಸ್ ಹೋಗ್ಬಿಡುವ ಅಂತ ಅನ್ಸಿದ್ದಿದ್ಯಾ?
0: ಇಲ್ಲ, ನನ್ಗೆ ಆತರ ಅನ್ಸೇ ಇಲ್ಲ. ಯಾಕೆಂದ್ರೆ ನಮ್ಗೆ ಎಲ್ಲ ಒಂಥರ ಬ್ಯಾಚುಲರ್ ಸಿಂಗಲ್ ಸಿಂಗಲ್ ಆಗಿ ಇರ್ತೀವಿ. ನಮ್ಮಲ್ಲಿ ದೊಡ್ಡ ದೊಡ್ಡ ಲೈನ್ ಗಳಿರುತ್ತೆ. ಒಂದು ಲೈನ್ ಅಂದ್ರೆ ಒಂದು 10-20 ಕಾಟು ಎರಡು ಸೈಡ್ ಅಲ್ಲಿ ಹಾಕೊಂಡು ಜಾಲಿಯಾಗಿ ಜೋಕ್ ಮಾಡ್ಕೊಂಡು ಎಷ್ಟೇ ಕಷ್ಟಪಟ್ರು ಅಲ್ಲಿಗೆ ಬಂದು ನಾವು ಲೈನ್ ಅಂತ ಇರ್ತೀವಿ. ಇವಾಗ ನಾವು ಹೆಂಗೆ ಮನೆ ಅಂತೀವಿ, ಆದ್ರೆ ನಮ್ಗೆ ಲೈನ್ ಬೇರೆ ಕಂತಾರೆ. ಅದ್ರಲ್ಲಿ ಬಂದು ಸೇರಿದಾಗ ಉಡುಗೊರೆ ಎಲ್ಲ ಏನ ತಮಾಷೆ ಮಾಡ್ಕೊಂಡು ಕಷ್ಟ ಇರುತ್ತೆ. ಆರ್ಮಿ ನಿಜವಾಗ್ಲೂ ಕಷ್ಟ ಇರುತ್ತೆ, ಮನ್ಸಿಗೆ ಹಚ್ಕೊಳ್ಳೋದಿಲ್ಲ ನಾವು ಕಷ್ಟ ಅಂತ ಹೇಳಿ. ನಮ್ಗೆ ಆತರ ಅನ್ಸೇ ಇಲ್ಲ ಒಂದಿನೂ. ಇವಾಗೂ ನನ್ಗೆ ಹೋಗ್ಬೇಕು ಅನ್ನೋ ಆಸೆ ಇಲ್ಲದೆ ನಾವು ಆರ್ಮಿಯಲ್ಲಿ ಆರ್ಮಿ ಬೇಡ ಅನ್ನೋದು ನನ್ನ ಮನ್ಸಿಗೆ ಇದುವರೆಗೂ ಬಂದಿಲ್ಲ.
1: ಇನ್ನು ಮರೆಯಲಾಗದಂತಹ ಒಂದೆರಡು ಘಟನೆಗಳು ಇದ್ರೆ ಅದನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ನನಗೆ ಒಂದು ಫಸ್ಟ್ ಶ್ರೀಲಂಕಾದಲ್ಲಿ ಮೇನ್ ಬ್ಲಾಸ್ಟ್ ಆಗಿರುವಂತದ್ದು. ಯಾಕಂದ್ರೆ ನಾವು ನಮ್ದು ಗನ್ನು ಆರ್ಟಿಲರಿಯಲ್ಲಿ ಗನ್ನೇ ಇರೋದು, ಒಂದು ಗನ್ ಏರಿಯ ನೋಡ್ಬೇಕು, ಡಿಪ್ಲಾಯ್ ಮಾಡ್ಬೇಕು, ಎಲ್ಲ ಗನ್ ಡಿಪ್ಲಾಯ್ ಆಗ್ಬೇಕು ಅಂತ ಹೇಳಿ ಎಲ್ಲ ಹೋಗ್ಬೇಕಾಗಿತ್ತು. ಅದು ನೋಡಕ್ಕಂತ ಹೇಳಿ ನಾನು ಕಮಾಂಡೆಂಟ್ ಡ್ರೈವರ್ ಆಗಿದ್ದೆ. ಅದು ಹೋಗಿ ಒಂದು 4-5 ಗಾಡಿ ಇತ್ತು ನಮ್ದು, ಪ್ರೊಟೆಕ್ಷನ್ ಮತ್ತೆ ಬೇರೆ ಯಾರ್ದೆಲ್ಲ ಹೋಗಿ ಏರಿಯಾ ಎಲ್ಲ ನೋಡ್ಕೊಂಡ್ ಬಂದು ಬರುವಷ್ಟರಲ್ಲಿ ಒಂದು ಮಧ್ಯಾಹ್ನ ಆಯ್ತು. ನಮ್ದು ಆರ್ಮಿ ಕ್ಯಾಂಪ್ ಅಲ್ಲಿ ಹೋದ್ವಿ, ಅಲ್ಲಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಒಂದು ಆಫೀಸರು ನಮ್ ಗಾಡಿಯಲ್ಲೇ ಬಂದ್ರು. ಆವಾಗ ಬರ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲ ಅವತ್ತು ಏನು ಅವರು ಎಲ್ಲೋ ರಜಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ನಾವಿರೋ ಲೊಕೇಶನ್ ಹತ್ರನೇ ಏರ್ಪೋರ್ಟ್ ಇದ್ದಿದ್ದು, ಅದರಿಂದ ಅವ್ರ ಫ್ಲೈಟ್ ಅಲ್ಲಿ ರಜಲ್ಲಿ ಹೋಗ್ಬೇಕಂತ ಅವರು ನಮ್ ಗಾಡಿಯಲ್ಲಿ ಇದ್ರು. ನಮ್ ಕಮಾಂಡೆಂಟೇ ಗಾಡಿನ ಓಡಿಸ್ತಾ ಇದ್ರು, ಆಫೀಸರ್ಗಳು ಹಿಂದೆ ಕುತ್ಕೋಬಾರ್ದು ಅಂತೇಳಿ. ಸೀನಿಯರ್ ಅವ್ರು ಬೇರೆ, ಅದಕ್ಕೆ ನಾವು ಬರ್ತಾ ಇದ್ವಿ. ಮಧ್ಯದಲ್ಲಿ ಒಂದು ಹಳ್ಳ ತರ ಆಯ್ತು, ಹಳ್ಳಕ್ಕೆ ಬಿದ್ದಾಗ ಕಮಾಂಡೆಂಟ್ ನೋಡ್ಕೊಳಪ್ಪ ಗಾಡಿ ಹಳ್ಳಕ್ಕೆ ಬಿತ್ತು ಹೋಗಿ ನೋಡ್ಕೋಬೇಕು ಚೆಕ್ ಮಾಡ್ಬೇಕು ಅಂತ. ಅಲ್ಲಿ ಹೇಳಿದ ತಕ್ಷಣನೇ ಒಂದ್ ಸೌಂಡ್ ಬಂತು ಅಷ್ಟೇ, ಅಷ್ಟರಲ್ಲಿ ಗಾಡಿನೂ ಸ್ವಲ್ಪ ಫುಲ್ ಇದಾಗೋಯ್ತು, ನಮಗೂ ಸ್ವಲ್ಪ ಬೇವಸ್ಥರ ಆಯ್ತು, ಪ್ರಜ್ಞೆ ತಪ್ಪಿ. ಆಮೇಲೆ ನಮ್ಮನ್ನ ಆಂಬುಲೆನ್ಸ್ ಇಂದ ಏರ್ಪೋರ್ಟ್ ಹತ್ರ ಕರ್ಕೊಬಂದು ಅಲ್ಲಿಂದ ನಮ್ಮನ್ನ ಚೆನ್ನೈ ಮಡ್ರಾಸ್ ಕಮಾಂಡ್ ಹಾಸ್ಪಿಟ್ಲ್ಗೆ, ಅದೊಂದು ಕಮಾಂಡ್ ಹಾಸ್ಪಿಟ್ಲ್ಗೆ ತಲುಪಿಸಿದ್ರು ಅವತ್ತು 3 ಜನನು. ಅದೊಂದು ನಮ್ಗೆ ಮರೆಯಲಾಗದ ಕೆಲಸ, ನೆನಪಲ್ಲಿ ಬರುವಂತದ್ದು. ಇನ್ನೊಂದು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಚಳಿ, ನಾವು ಆಫೀಸರ್ ಗಾಡಿಗಳನ್ನ ಓಡಿಸ್ಬೇಕು, ಅವ್ರು ಇರ್ತಾರ ಜೊತೆಯಲ್ಲಿ, ಮತ್ತೆ ಪೆಟ್ರೋಲ್ ಗಾಡಿ ಮಧ್ಯದಲ್ಲಿ ಪೆಟ್ರೋಲ್ ಆಗ್ಬೇಕು, ಕೈನು ಕೆಲಸ ಮಾಡಲ್ಲ, ಮತ್ತೆ ಇದಾಕ್ಬೇಕು ನ್ಯಾಸ್ಕಿಟ್ ಚೈನ್ ಅಂತ ಬರುತ್ತೆ ಗೊತ್ತಿರ್ಬೇಕಲ್ಲ ನಿಮ್ಗೆ, ಟೈರ್ ಓಡಿಸ್ಬೇಕಾದ್ರೆ ಅದಕ್ಕೆ ಒಂದು ಕಬ್ಬಿಣದ ತಲೆಗೆ ತರ ಹಾಕ್ತೀವಿ. ಅದು ತುಂಬಾ ಕಷ್ಟ ಆಗುತ್ತೆ, ಯಾಕೆಂದ್ರೆ ಡೀಸೆಲ್ ಗಾಡಿ ಆದ್ರೆ ಸ್ಟವ್ ಹಚ್ಕೊಂಡು ಕೈ ಬಿಸಿ ಮಾಡ್ಕೋಬಹುದು, ಪೆಟ್ರೋಲ್ ಗಾಡಿಯಲ್ಲಿ ಸ್ಟವ್ ಹಚ್ಚಂಗಿಲ್ಲ ಏನು ಇಲ್ಲ. ಅದೊಂದು ಮಾತ್ರ ನನಗೆ ಮರೆಯಲಾಗದಂತ ಒಂದು ಅನುಭವ ಅದು, ಆ ಚೈನ್ ಹಾಕೋದು. ಯಾಕಂದ್ರೆ ಆಫೀಸರ್ಗಳು ಇರ್ತಾರೆ, ಬೇಗ ಬೇಗ ಹಾಕ್ಬೇಕು, ಅದು ಸರಿಯಾಗಿ ಸೇರೋದು ಇಲ್ಲ, ಆತರ ತುಂಬಾ ಅದು ಕಷ್ಟ. ಮತ್ ಚಳಿಯಲ್ಲಿ ನಿಂತ್ಕೋಬೇಕು ಕೈ ಹಿಂದ್ ಕೆಳಗಡೆ, ಇವಾಗ ಆಫೀಸ್ಗಳೆಲ್ಲ ಬರ್ತಾರೆ ಏನಾದ್ರು ಕಾನ್ಫರೆನ್ಸ್ ನಾವು ಹೊರಗಡೆ ಇರ್ಬೇಕು, ಆ ಚಳಿಯನ್ನ ಮಾತ್ರ ನಿಜವಾಗ್ಲೂ ನನಗೆ ಇದುವರೆಗೂ ಮರೆಯಕ್ ಆಗ್ತಾ ಇಲ್ಲ.
1: ನಂತರದಲ್ಲಿ ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಯಾವ್ದಾದ್ರು ಕ್ರೀಡೆಯಲ್ಲಿ ಭಾಗವಹಿಸಿದ್ದು, ಪ್ರಶಸ್ತಿಗಳು ಬಂದಿದ್ದು ನೆನಪಿದ್ರೆ ಅದನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಇಲ್ಲ, ಯಾಕೆಂದ್ರೆ ನಾವು ಜಾಸ್ತಿ ಫೀಲ್ಡ್ ಅಲ್ಲೇ ವರ್ಕ್ ಮಾಡಿರೋದ್ರಿಂದ ಅಲ್ಲಿ ಕ್ರೀಡೆಗಳು ಸ್ವಲ್ಪ, ನಾವು ಸಿಕಂದರಾಬಾದ್ ಅಲ್ಲಿ ಇದ್ದಾಗ 3 ವರ್ಷ ಮಾತ್ರ ನಾವು ಹಾಕಿ, ನಮ್ಗೆ ಒಂದು ನಮ್ಮ ಕಮಾಂಡೆಂಟ್ KJS ಕಾಂಗ್ ಅಂತ ಇದ್ರು ಕರ್ನಲ್, ಅವ್ರಿಗೆ ಹಾಕಿ ಇದ್ರಲ್ಲಿ ತುಂಬಾ ಪಂಜಾಬ್ ಅವರಲ್ವ, ಅವ್ರು ತುಂಬಾ ಆಸಕ್ತಿ ಇತ್ತು. ಆದ್ರಿಂದ ನಮ್ಮ ಬ್ರಿಗೇಡ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದು ಅವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ನಾನು ಅವಾಗ ಹಾಕಿಯಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ದೆ, ಪ್ರಶಸ್ತಿ ಬರುವಂತದ್ದು ಏನಿಲ್ಲ, ನಾವು ಇದರಲ್ಲಿ ಸೆಕೆಂಡ್ ಬಂದಿದ್ದೀವಿ ಅಷ್ಟೇ ಬ್ರಿಗೇಡ್ ಅಲ್ಲಿ. ಅದು ಬಿಟ್ರೆ ಸ್ಪೋರ್ಟ್ಸ್ ಅಂತ ಇದ್ರಲ್ಲಿ ನಮ್ಗೆ ಸಿಗ್ಲಿಲ್ಲ, ಚಾನ್ಸ್ ಸಿಗ್ಲಿಲ್ಲ. ಯಾಕಂದ್ರೆ ಜಾಸ್ತಿ ನೋಡಿದೀವಲ್ಲ, ತ್ರಿಪುರ, ಶ್ರೀಲಂಕಾ ಮತ್ತೆ

0: ಅವರು ರಾಜಸ್ಥಾನ ಇಂಥ ಜಾಗದಲ್ಲೇ ನಾವು ಜಾಸ್ತಿ ಸರ್ವಿಸ್ ಮಾಡಿರೋದ್ರಿಂದ ನಮ್ಗೆ ಈ ಆಟೋಟದಲ್ಲಿ ಅಷ್ಟು ಪಾರ್ಟಿಸಿಪೇಟ್ ಮಾಡಕ್ಕೆ ಚಾನ್ಸ್ ಸಿಗ್ಲಿಲ್ಲ ನಮ್ಮ ಯೂನಿಟ್ ಅಲ್ಲಿ.
1: ಇನ್ನು ನೀವು ಸಾಮಾನ್ಯ ಸೈನಿಕನಾಗಿ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ?
0: ನಾನು ನಾಯಕ್ ಆಗಿದ್ದೆ. ಯಾಕಂದ್ರೆ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ನಮ್ಗೆ ನಮ್ಮಂದ್ರೆ ಯೂನಿಟ್ ಪ್ರಮೋಷನ್ ಅಂತ ಬರುತ್ತೆ. ಯೂನಿಟ್ ಪ್ರಮೋಷನ್ ಆದ್ರೆ ನನ್ಗಿಂತ ಸೀನಿಯರ್ ಇರೋದು ನಮ್ಗೆ ಗೊತ್ತಿರುತ್ತೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ಎಷ್ಟು ಜನ ಹೋಗೋರು ಇದ್ದಾರೆ, ಎಷ್ಟು ಜನ ಇನ್ನು ಇರ್ತಾರೆ. ನಾವು ಸರ್ವಿಸ್ ಮಾಡಿದ್ರೆ 24 ವರ್ಷ ಗಂಟ ಹೌಲ್ದಾರ್ ಅಲ್ಲಿ ಬರ್ಬೇಕಾಗಿತ್ತು. ನಿಮ್ಗೆ ಗೊತ್ತಿತ್ತು ನಮ್ ಸೀನಿಯರ್ ಇಷ್ಟು ಜನ ಇದಾರೆ, ಅವರು ಸರ್ವಿಸ್ ಮಾಡೋರು, ಅವ್ರಿಗೆ ಪ್ರಮೋಷನ್ ಸಿಗುತ್ತೆ. ನಮ್ಮಲ್ಲಿ ನಾಯಕ್ ಸುಬೇದಾರ್ ಸುಬೇದಾರ್ ಅಂತಲೇ ಹೇಳ್ತಾರೆ. ಆತರ ಎಷ್ಟು ವೇಕೆನ್ಸಿ ನಮ್ಮ ಯೂನಿಟ್ ಅಲ್ಲಿ ಇರುತ್ತೆ, ನಮ್ಮಂದ್ರೆ ಯೂನಿಟ್ ಇಷ್ಟು ಜನ ಬೇಕು, ಆತರ ಒಂದು ಪ್ರಮೋಷನ್ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಅದ್ರಿಂದ ನಾನು ಪ್ರತಿ ಇದ್ರಲ್ಲೂ ಪೂರ್ತಿನೇ ಆಗಿದ್ದೆ ಯೂನಿಟ್ ಅಲ್ಲಿ. ಯಾಕಂದ್ರೆ ಮತ್ತೆ ಪ್ರಮೋಷನ್ ನನ್ಗೆ ಸ್ವಲ್ಪ ತಡನೆ ಆಗ್ತಾ ಇತ್ತು, ಆದ್ರಿಂದ ನನ್ಗೆ ಅಲ್ಲಿ ಸ್ವಲ್ಪ ಫ್ಯೂಚರ್ ಕಾಣ್ಲಿಲ್ಲ. ಮುಂದೆ 24 ವರ್ಷ ಸರ್ವಿಸ್ ಮಾಡಿ ಬರ್ಬೇಕು, ಬಂದ್ಮೇಲೆ ಇಲ್ಲಿ ಹೊರಗಡೆ ಬಂದ್ರೆ ಬೇರೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ, ಏಜ್ ಬಾರ್ ಆಗುತ್ತೆ. ಅದರಿಂದ 24 ವರ್ಷ ಮಾಡಿದ್ರೆ ನನ್ಗೆ ಏನಾದ್ರು ಪ್ರಮೋಷನ್ ಸಿಕ್ಕೊಂಗಿದ್ರೆ ನಾನು ಮಾಡ್ತಾ ಇದ್ದೆ ಸರ್ವಿಸ್. ಅದರಲ್ಲಿ ಆಯ್ತು ನನಗೆ ಬೇಡ, ಇನ್ನು ಇವಾಗ ಹೊರಗಡೆ ಬಂದ್ಬಿಟ್ಟು ಎಲ್ಲಾದ್ರೂ ಟ್ರೈ ಮಾಡೋಣ ಬೇರೆ ಕೆಲಸ, ಎಕ್ಸರ್ವಿಸ್ ಮೆನ್ ಕೋಟಾದಲ್ಲಿ ಅಂತೇಳಿ 16 ವರ್ಷ ತುಂಬಿ ಆದ್ಮೇಲೆ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ. ನಾನು
1: ಸೇನೆಯಿಂದ ಬಂದ ನಂತರ ಈಗ ಯಾವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಾ?
0: ಈಗ ಬಂದು ನಾನೊಂದು 2 ವರ್ಷ ಪ್ರೈವೇಟ್ ಇದರಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತೇಳಿ ಇಲ್ಲಿ ಮೈಸೂರಲ್ಲಿ ಇದೆ, ಅದು ಬ್ರಾಂಚ್ ಒಂದು RNP ಅಂತೇಳಿ ಇಲ್ವಾಲ ಹತ್ರ, ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಅದು. ನನಗೆ ಒಂದು 2 ವರ್ಷ ಆದಂಗೆ ನನಗೆ ಅದರಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಇವಾಗ ಅಲ್ಲಿಂದ ಬಂದು ನನಗೆ 20 ವರ್ಷ ಅಲ್ಲಿ ನಡೀತಾ ಇದೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ 20 ವರ್ಷದಿಂದ. ಇಲ್ಲಿಂದಾನೆ ಮನೆಯಿಂದಾನೇ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಅದೊಂದು ಸಂತೋಷ. ನಾನು ಹೇಗೆ ಯೋಚನೆ ಮಾಡ್ಕೊಂಡು ಬಂದೆ, ಯಾಕಂದ್ರೆ ಅಲ್ಲೂ ಪ್ರಮೋಷನ್ ಇರ್ಲಿಲ್ಲ, ಬಂದು ಏನಾದರೂ ಬೇರೆ ಕೆಲಸಕ್ಕೆ ಸೇರೋಣ ಅಂತ ಹೇಳಿ ಅಷ್ಟರಲ್ಲಿ ನನಗೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಇದೆ ಜಾಬ್ ಆಯ್ತು, ಅದೊಂದು ಸಂತೋಷ. ನಾನು ಅಲ್ಲಿ ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅನ್ನೋದೊಂದು ಖುಷಿ ನನಗೆ ಅಷ್ಟೇ.
1: ಈಗಿನ ಯುವಕರು ಸೇನೆಗೆ ಸೇರ್ಲಿಕ್ಕೆ ಬಯಸುವಂತವ್ರು, ಅವರು ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಾ?
0: ಪೂರ್ವ ತಯಾರಿ ಅಂದ್ರೆ ಈಗಿನ ಹುಡುಗರಿಗೂ ನೀವೆಲ್ಲ ನೋಡ್ತಾ ಇದ್ದೀರಾ, ಬರೇ ಮೊಬೈಲ್ ಅಲ್ಲಿ ಮುಳುಗ್ತಾ ಇರ್ತಾರೆ. ಮೊಬೈಲ್ ನೋಡೋದು ಸುಮ್ನೆ, ಇವಾಗ ಒಂದು ಗ್ರೌಂಡ್ ಹೋದ್ರು ಆಟ ಆಡ್ತಾ ಇರ್ಬೇಕಾದ್ರೂ ಇವರು ಸೈಡ್ ಅಲ್ಲಿ ಮೊಬೈಲ್ ನೋಡೋದು ಕ್ರೀಡೆ ಅವರಿಗೆ ಸ್ವಲ್ಪ ಕಡಿಮೆನೆ. ಯಾಕೆಂದ್ರೆ ಓಡಾಡ್ಬೇಕು, ಬೇಗ ಎದ್ದೇಳ್ಬೇಕು ಅನ್ನೋ ಭಾವನೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ನಾವೆಲ್ಲ ಮೊದಲೊಂದಿಗಿದ್ರೆ ನಮ್ಮ ಬ್ಯಾಚ್ ಆ ಟೈಮಲ್ಲೆಲ್ಲ ದನ ಓಡಿಸ್ಕೊಂಡು ಹೋಗ್ಬೇಕು, ಕೆಲಸ ಮಾಡ್ಬೇಕು, ಜಮೀನಲ್ಲಿ ಕೆಲಸ ಮಾಡ್ಬೇಕು, ನಾವೊಂದು ಸ್ವಲ್ಪ ಸ್ಟ್ರೆಂತ್ ಆಗಿದ್ದೀವಿ. ಈಗಿನ ಹುಡುಗರಿಗೆ ಆ ಸ್ಟ್ರೆಂತ್ ಇಲ್ಲ, ಅವರಿಗೆ ಈ ಆರ್ಮಿ ಬಗ್ಗೆ ಏನು ಅಂತ ನನಗೆ ಕಾಣಿಸ್ತಾ ಇದೆ ಅಷ್ಟು ಇದು ಇಲ್ಲ ಅವ್ರಿಗೆ ಹೋಗ್ಬೇಕು ಅನ್ನೋಂಥದ್ದು. ಯಾಕೆಂದ್ರೆ ಇವಾಗ ಒಬ್ಬೊಬ್ಬರು ಹುಡುಗರು ಇರ್ತಾರೆ, ಅವ್ರಿಗೆ ಬೇಕಾದನ್ನೆಲ್ಲ ತಂದೆ ತಾಯಿಗಳು ಒದಗಿಸಿಕೊಡ್ತಾರೆ, ಆದ್ರಿಂದ ಅವರಿಗೆ ಅಂತ ಒಂದು ಕಷ್ಟ ಪಡ್ಬೇಕು ಅನ್ನೋದಿಲ್ಲ, ಎಲ್ಲಾದ್ರೂ ಹೋಗಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಅವರಿಗೆ ಭಾವನೆ ಈಗಿನ ಮಕ್ಕಳಲ್ಲಿ ಅದು ಇರಬಾರ್ದು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈಗಿನ ಮಕ್ಕಳಿಗೆ ಹೇಳೋದಂದ್ರೆ ನಿಜವಾಗ್ಲೂ ಒಂದು ಹುಟ್ಟಿ ಆದ್ಮೇಲೆ ಒಂದು ಗಂಡ ಹುಟ್ಟಿದ್ಮೇಲೆ ಒಂದು ಆರ್ಮಿಗೆ ಸೇರ್ಲೇಬೇಕು, ಅಲ್ಲಿ ಒಂದು ಅಷ್ಟಾದ್ರೂ ಸರ್ವಿಸ್ ಮಾಡಬೇಕು ಅನ್ನೋದೇ ನನ್ನ ಭಾವನೆ. ಈಗಿನ ಅಗ್ನಿವೀರ ಅದೆಲ್ಲ ತುಂಬಾ ಒಳ್ಳೇದೇ, ಯಾಕೆಂದ್ರೆ ಆ ಕಡೆ ಈ ಕಡೆ ಸುತ್ತಾಡೋದಕ್ಕಿಂತ ಒಂದು 3 ವರ್ಷ ನಾವು ಈ ತರ ಹೋಗಿ 3 ವರ್ಷನೋ 5 ವರ್ಷನೋ ಅಗ್ನಿವೀರದ ಎಂತಾದ್ರು ಮಾಡಿದ್ರು ನೀವು ಒಂದು ಡಿಸಿಪ್ಲಿನ್ ಬರುತ್ತೆ. ಆರ್ಮಿ ಅಂದ್ರೆ ಒಂದು ಡಿಸಿಪ್ಲಿನ್, ನಿಜವಾಗ್ಲೂ ಅಷ್ಟೇ. ಆ ಡಿಸಿಪ್ಲಿನ್ ಮಾತ್ರ ಎಲ್ಲೂ ಬರೋದಿಲ್ಲ. ಈಗ ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಮ್ಗೆ ಆರ್ಮಿಯಲ್ಲಿ ಮಾಡಿರೋಂತ ಡಿಸಿಪ್ಲಿನ್ ಕೆಲಸನ ಇಲ್ಲಿ ನೋಡಕ್ಕಾಗೋದಿಲ್ಲ. ಇವ್ರು ಅನ್ಡಿಸಿಪ್ಲಿನ್ ಅಲ್ಲಿ ಮಾಡ್ತಾರಲ್ಲ, ಅದ್ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಡಿಸಿಪ್ಲಿನ್, ಆರ್ಮಿ ಅಂದ್ರೆ ಒಂದು ಡಿಸಿಪ್ಲಿನ್, ಎಲ್ಲ ಒಂದೇ ತರ. ಒಂದು ವಿಷಲಲ್ಲಿ ಅಲ್ಲಿ ವಿಷಲ್ ಹಾಕಿದ್ರೆ ಈ ವಿಷಲ್ ಇದು ಅಂತ ನಮ್ಗೆ ಗೊತ್ತು, ಯಾರು ಕೂಗಿ ಹೇಳ್ಬೇಕು ಅಂತ ಇಲ್ಲ. ಆತರ ಡಿಸಿಪ್ಲಿನ್ ಅಲ್ಲಿ ಆರ್ಮಿಯಲ್ಲಿ ಅಂದ್ರೆ ಎಂತ ಒಬ್ಬ ಏನು ಅಂತ ಅವ್ನು ಏನ್ ಪರ್ಸನಾಲಿಟಿ ಇಲ್ದಿದ್ರು ಅವನು ಒಂದು ಡಿಸಿಪ್ಲಿನ್ ಅಂತಾನೆ ಆಳ್ತಾನೆ ಅಲ್ಲಿ, ಅದು ಇರ್ಬೇಕು. ಇವಾಗ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕಿಂತ ಒಂದು 3 ವರ್ಷ ಅಗ್ನಿವೀರಲ್ಲಿ ಮಾಡಿ ಬಂದ್ರು ಅವ್ರಿಗೆ ಒಂದು ಡಿಸಿಪ್ಲಿನ್ ಬರುತ್ತೆ, ನಾಳೆ ಹೆಂಗ್ ನಾವು ಬೆಳಿಬೇಕು, ಹೆಂಗ್ ಇರ್ಬೇಕು ಅನ್ನೋ ಭಾವನೆ ಬರುತ್ತೆ ಅವ್ರಿಗೆ. ಅದರಿಂದ ಈಗಿನ ಇವ್ರಿಗೆ ಹೇಳಕ್ಕೂ ಇಷ್ಟಪಡೋದಂದ್ರೆ ಡಿಸಿಪ್ಲಿನ್ ಬರ್ಬೇಕು ಅಂದ್ರೆ ಆರ್ಮಿಗೆ ಸೇರ್ಲೇಬೇಕು. ಒಂದು NCC ಅಲ್ಲಿ ಇದ್ದಿರ ಹುಡುಗರು ನೋಡಿ ಡಿಸಿಪ್ಲಿನ್ ಸ್ವಲ್ಪ ಆತನ ಅದಕ್ಕಿಂತನೇ ಜಾಸ್ತಿ ಇನ್ನು ಆರ್ಮಿಯಲ್ಲಿ ಹೋಗಿ ಸೇರ್ಕೊಂಡ್ರೆ ನಿಜವಾಗ್ಲೂ ಒಂದು ಡಿಸಿಪ್ಲಿನ್ ಬರುತ್ತೆ, ಜೀವನದಲ್ಲಿ ಮುಂದೆ ಬರಬಹುದು.
1: ನೀವು ಸೇನೆಯಲ್ಲಿ ಕಲ್ತಂತಹ ಕಠಿಣವಾದ ಶಿಸ್ತಿನ ಜೀವನವನ್ನ ಈಗಿನ ಜೀವನ ಕ್ರಮದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ?
0: ಇವಾಗಂದ್ರೆ ನಾವು ಬೆಳಿಗ್ಗೆ ಇದೇಳೋದು ಬೇಗ, ನಾವು ಒಂದು ವಾಕಿಂಗ್ ಹೋಗೋದಂತ ಇರ್ಲಿ, ಬೇರೆ ಮಾತುಗಳು ಬೇರೆ ಬೇರೆ ತರ ಮಾತಾಡ್ಬೇಕು ಅಂತ ಅನ್ಸೋದಿಲ್ಲ. ಅಂದ್ರೆ ಎಲ್ರ ಜೊತೆ ಚೆನ್ನಾಗಿರ್ಬೇಕು,

0: ಫ್ರೆಂಡ್ಲಿ ಇರಬೇಕು. ಮತ್ತಂದ್ರೆ ನಾವು ಆ ತರನೇ ಅಲ್ಲಿ ಕಲ್ತಿರೋದು. ಮತ್ತೆ ಬೇರೆ ಈ ಚಟಗಳೆಲ್ಲ ಬೇಡ, ಸುಮ್ಮನೆ ನಾವು ಡಿಸಿಪ್ಲಿನ್ ಆಗಿ ಇರಬೇಕು. ನಮ್ಮನ್ನ ನೋಡಿ ಇವರು, ಈ ಬೇರೆ ಯಾರಾದ್ರೂ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಆರ್ಮಿ ಅವರಪ್ಪ ಇವ್ರು ಏನು ಇವರು ಈ ತರ ಮಾಡ್ತಾರಲ್ಲ ಅನ್ನೋ ಭಾವನೆ ಅವರಿಗೆ ಬರಬಾರ್ದು. ಅದರಿಂದ ನಾವು ಯಾವಾಗ ಯಾವ ರೀತಿ ಆರ್ಮಿಯಲ್ಲಿ ನಾವು ಸರ್ವಿಸ್ ಮಾಡಿದಾಗ ಇದ್ದ ಡಿಸಿಪ್ಲಿನ್ ಅದೇ ರೀತಿ ನಾವು ಇರಬೇಕು ಅನ್ನೋ ಭಾವನೆ ನಮ್ದು ಇವಾಗಲೂ ಅಷ್ಟಿದೆ.
1: ಇನ್ನು ನೀವು ಸೇನೆಯಿಂದ ನಿವೃತ್ತಿ ಆಗಿ ಬಂದ ನಂತರ ನಿಮ್ಮ ಊರಿನವರು ಅಥವಾ ಸ್ನೇಹಿತರು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ಏನಿದೆ?
0: ಅಭಿಪ್ರಾಯ ಇವಾಗ ನಾನಂದ್ರೆ ನಾನು ರಿಟೈರ್ಡ್ ಆಗಿ ಬಂದು ಒಂದ್ ತಿಂಗಳು ಮಾತ್ರ ಊರಲ್ಲಿದ್ದೆ, ಆಮೇಲೆ ನಾನು ಮೈಸೂರಿಗೆ ಶಿಫ್ಟ್ ಆಗಿದ್ದೆ ಅಲ್ಲಿಂದ. ಯಾಕೆಂದ್ರೆ ನಾನು ಬೇರೆ ಆತರ ಎಲ್ಲೂ ಅಡ್ಡಾಡೋದು ಆತರ ಮಾಡ್ಲಿಲ್ಲ. ಬಂದು ಒಂದ್ ತಿಂಗಳು ಮಾತ್ರ ನಾನು ಮನೆಯಲ್ಲಿ ಇದ್ದೆ. ಆಮೇಲೆ ಒಂದ್ ತಿಂಗಳು ಆದ್ಮೇಲೆ ಇಲ್ಲಿ CFTRI ಅಂತ ಒಂದು ಕಂಪನಿ ಇದೆ, ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರಿದೆ. ಅದರಿಂದ ನನಗೆ ಒಂದು ಬೇಡದಂತ ರೀತಿಯಲ್ಲ ಇದ್ ಮಾಡುವಂತ ಯಾವ್ದು ಚಾನ್ಸ್ ಸಿಗ್ಲಿಲ್ಲ. ಮತ್ತೆ ಅವ್ರ ಜೊತೆಯಲ್ಲಿ ಗೊತ್ತಲ್ಲ ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡದಂತ ಇದ್ ಮಾಡೋದು ನನ್ಗೆ ಆ ಚಾನ್ಸ್ ಸಿಗ್ಲಿಲ್ಲ. ಯಾಕೆಂದ್ರೆ ನಾನು ಅದಕ್ಕೆ ಆಸ್ವಾದ ಕೊಡ್ಲೂ ಇಲ್ಲ. ಕೆಲಸ ಮಾಡ್ಬೇಕು, ಬಂದು ಡಿಸಿಪ್ಲಿನ್ ಆಗಿ ಇರ್ಬೇಕು, ಮಕ್ಳು ಹೆಂಡತಿ ಮಕ್ಳ ಜೊತೆ ಎಲ್ಲರ ಜೊತೆ ಇಲ್ಲಿ ಸೇರೋದು, ಊರಿಗೆ ಹಬ್ಬ ಯಾವ್ದು ಏನಾದ್ರು ಮದುವೆಗಳಿದ್ರೆ ಏನಾದ್ರು ಇದ್ರೆ ಬಂದು ಹೋಗಿ ನೋಡಿ ಸ್ವಲ್ಪ ಡಿಸಿಪ್ಲಿನ್ ಅಲ್ಲಿ ಇದ್ದು ಬರುವಂತದ್ದು. ಈಗ ಅವ್ರು ಅದೇ ಹೇಳ್ತಾರೆ, ಈಗ ಒಬ್ಬೊಬ್ರು ಖುಷಿ ಪಡ್ತಾರೆ, ಓಕೆ ನೀವ್ ಅಲ್ಲಿ ಹೋಗಿರೋದ್ರಿಂದ ಒಳ್ಳೇದಾಯ್ತು, ಇಲ್ಲಿ ಇದ್ರೆ ಏನೋ ತೊಂದರೆ ಆಗ್ಬೋದಾಗಿತ್ತು ಅದು ಇದಂತ ಹೇಳ್ತಾರೆ ಇವಾಗ್ಲೂ ಅವರು.
1: ಇನ್ನು ಸೇನೆಯಿಂದ ನಿವೃತ್ತಿ ಆಗಿ ಬಂದ ನಂತರ ಈಗ ಸಿಗ್ತಿರುವಂತಹ ಸೌಲಭ್ಯಗಳು ಸವಲತ್ತುಗಳು ಯಾವ ರೀತಿಯಲ್ಲಿದೆ?
0: ಇವಾಗ ನಾವು ರಿಟೈರ್ಡ್ ಆಗಿರೋದು ನಾನು 2000 ಜುಲೈಯಲ್ಲಿ ಬಂದಾಗ ನಮ್ಗೆ ತುಂಬಾ ಪೆನ್ಷನ್ ಎಲ್ಲ ತುಂಬಾ ಕಡಿಮೆ ಇತ್ತು. ಅಲ್ಲಿಂದ ಇವಾಗ ಒನ್ ರ್ಯಾಂಕ್ ಒನ್ ಪೇ ಎಲ್ಲ ಸಿಕ್ಕಿದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಖುಷಿ. ಆರ್ಮಿಯಲ್ಲಿ ಸರ್ವಿಸ್ ಮಾಡಿರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಪೆನ್ಷನ್ ಸಿಗುತ್ತೆ, ಜೀವನ ನಡ್ಸಕ್ ಏನ್ ತೊಂದರೆ ಇಲ್ಲ. ಒಳ್ಳೆ ಇದ್ ಮಾಡಿದ್ರೇನು ಇವಾಗ ಸಿಗುವಂತ ನಮ್ಗೆ ಈ ಪೆನ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಜೀವನವನ್ನು ಸಾಗಿಸ್ಬಹುದು. ತುಂಬಾ ಮೇಲೆ ಹತ್ತಬೇಕು ಅಂದ್ರೆ ಆಗೋದಿಲ್ಲ, ಇರೋದ್ರಲ್ಲಿ ನೆಮ್ಮದಿಯಲ್ಲಿ ಜೀವನ ಮಾಡ್ಬೇಕಂದ್ರೆ ಇವಾಗ ನಮ್ಮ ಈಗಿನ ಸರ್ಕಾರ ನಮ್ಗೆ ಕೊಟ್ಟಿರುವಂತ ಒನ್ ರ್ಯಾಂಕ್ ಒನ್ ಪೇ ಇದ್ರಲ್ಲಿ ತುಂಬಾ ಚೆನ್ನಾಗಿ ಬದುಕಬಹುದು. ತುಂಬಾ ಖುಷಿ ಆಗುತ್ತೆ. ಇವಾಗ ಮೊದ್ಲು ಎಲ್ಲ ಕಷ್ಟ ಇತ್ತು, ಸ್ವಲ್ಪ ಸ್ವಲ್ಪ ಪೆನ್ಷನ್ ಬರ್ತಾ ಇತ್ತು, ಇವಾಗ ನಮ್ಗೆ ಕೈ ತುಂಬಾ ಪೆನ್ಷನ್ ಬರ್ತಾ ಇದೆ. ಅದೊಂದು ಸಂತೋಷ ಇವಾಗ ಆರ್ಮಿಲಿ ಸರ್ವಿಸ್ ಮಾಡಿರೋದಕ್ಕೆ.
1: ದೇಶ ಅಂತೇಳಿ ಬಂದಾಗ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಏನಾಗಿರ್ಬೇಕು ಅಂತ ಹೇಳ್ತೀರಾ?
0: ಭಾರತ ಅನ್ನೋದು ನಮ್ಮ ರಕ್ತದಲ್ಲೇ ಇರಬೇಕು, ನಮ್ಮ ರಕ್ತದಲ್ಲೇ. ನಾವು ಹಿಂದು ಅಂದ್ರೆ ನಮ್ ಒಂದು ಮುಷ್ಟಿ ಕಟ್ಟಿ ನಾವು ಅನ್ಬೇಕು, ನಮ್ಗೆ ನಮ್ ಶರೀರದಲ್ಲಿ ಒಂದು ಶಕ್ತಿ ಬರಬೇಕು ನಮ್ಮ ಇಂಡಿಯಾ ಅಂತ ಹೇಳ್ಬೇಕಾದ್ರೆ. ಆ ತರ ಇರ್ಬೇಕು ನಾವು. ಮತ್ತೆ ಕೆಟ್ಟದನ್ನ ಯೋಚನೆ ಮಾಡಬಾರ್ದು, ಅವ್ರು ಇವ್ರು ಅಂತೇಳಿ ರಾಜಕೀಯದಲ್ಲಿ ಎಲ್ಲ ಮಾಡ್ತಾರಲ್ಲ ಆ ತರ ಎಲ್ಲ ಇರಬಾರ್ದು. ನಾವು ದೇಶ ನಮ್ದು ಅಂತ ನಮ್ ಹೆಂಗೆ ಮನೆ ಇದೆ ಒಂದು, ಅದೇ ರೀತಿ ನಾವು ಭಾರತ ಅನ್ನೋಂತ ಒಂದು ಇಂಡಿಯಾ ಅನ್ನೋಂತ ನಮ್ ಭಾವನೆ ನಮ್ಮ ಮನಸ್ಸಲ್ಲಿ ಇರ್ಬೇಕು.
1: ಧನ್ಯವಾದಗಳು ಪೂರ್ಣಚ್ಚವರೆ, ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ನಮಸ್ತೆ.
2: ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ.

ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಪ್ರಯೋಗರೇ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0827 2282 5558. ಈ ದಿನದ ಮೊದಲ ಕರೆ ಯಾರದಂತ ನೋಡೋಕ್ಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೆಲವರಿ ದಿನದ ಮೊದಲ ಕರೆ, ಯಾರ್ದು ನೋಡೋಣ. ನಮಸ್ತೆ,
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಕೊಯಿಲ್ಗಾಜಿ ಸರ್.
0: ಶ್ರೀಧರ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್.
0: ಹೇಗಿದೆ ಸುಳ್ಯ ಕಡೆ, ಮಳೆ ಏನಾದರೂ ಬಂತಾ, ತಂಪಾಯ್ತಾ?
1: ಮಳೆ ಸರ್, ವಿಪರೀತ ಮಳೆ ನಿನ್ನೆ.
0: ಹಾ, ಸುಮಾರು ದಿನದ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ನೆನ್ನೆಗೆ.
1: ಹೌದು, ನಾನು ಫೋನ್ ಮಾಡ್ಲಿಕ್ಕೂ ಕಾರಣವೂ ಅದು ನಿಮ್ಮಲ್ಲಿ ಹೇಳಿಬಿಡುವ ಅಂತೇಳಿ ಫೋನ್ ಮಾಡಿದೆ ಸರ್.
0: ಹಾ ಹಾ, ಅಷ್ಟು ಖುಷಿಯಾಗಿದೆ ಒಂದು ಮಳೆ ಬಂದ ಮೇಲೆ.
1: ಹೌದು, 1 ಗಂಟೆ ಹೊತ್ತು ಒಳ್ಳೆ ಮಳೆ ಸರ್. ಗಾಳಿ ಇಲ್ಲ, ಗುಡುಗು ಇಲ್ಲ, ಒಳ್ಳೆ ತಂಪಾದ ಮಳೆ.
0: ಸುಮಾರು ಜನ ಕಾಯ್ತಾ ಇದ್ರಿ ಒಂದು ಹೊತ್ತಲ್ಲಿ, ನೀರು ಇಲ್ದವರೆಲ್ಲ. ಈಗ ಸ್ವಲ್ಪ
1: ಹೌದು ಸರ್,
0: ತಂಪಾಗಿದೆ.
1: ಹೌದು ಹೌದು, ತುಂಬ ಭಾರಿ ಒಳ್ಳೆ ಮಳೆ.
0: ಹಾಗೆ ಸುಮಾರು ದಿನಕ್ಕೂ ಸಾಕು ಈಗ.
1: ಹೌದು, ಸುಮಾರು ಒಂದು ಒಂದು ವಾರಕ್ಕೆಲ್ಲ ಸಾಕಾಗ್ಬೋದು, ಬರ್ತಿದ್ರೆ ಒಳ್ಳೇದು. ಈಗ
0: ಅದೇ ನಂತರನು ಕೂಡ ಎರಡನೇ ವಾರದಲ್ಲಿ ಕಳೆದ ಹಾಗೆ ಮುಂಗಾರು ಬರಬಹುದು ಅಂತ ನಿರೀಕ್ಷೆ ಇದೆ.
1: ತಂಪಾದ್ರೆ ಅದು ಸೆಕೆ ಕಡಿಮೆ ಆಗ್ಲಿಲ್ಲ. ಆದ್ರೂ
0: ಅದೇ ಬಿಸಿಲಿನ ತಾಪ ಇದ್ದೇ ಇದೆ, ಆದರೂ ಕೂಡ ಒಂದು ನೀರಿನ ಮಟ್ಟಿಗೆ ಸಾಕು.
1: ಹೌದು, ನೀರು ಇಲ್ಲದ ಕೊರತೆಯವರಿಗೆಲ್ಲ ಅಲ್ಲಿ ಸಾಕು ಸರ್ ಈ ಮಳೆ.
0: ಹಾಗೆ ಶ್ರೀಧರ್ ಅವರೇ, ನಿಮ್ಗೊಂದು ಪ್ರಶ್ನೆ
1: ಕೇಳಿ ಸರ್.
0: ವಾಲಿಬಾಲ್ ಆಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು?
1: ಇಟಲಿ ಅಲ್ಲ ಸರ್?
0: ಅಲ್ಲ,
1: ಬ್ರೆಜಿಲ್
0: ಅಲ್ಲ. ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತಾರೆ.
1: ಯಾರು ಸರ್?
0: ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತಾರೆ ಆ ದೇಶವನ್ನು.
1: ಅಮೇರಿಕಾ. ಅಮೇರಿಕಾ.
0: ಅಮೇರಿಕಾ. ಅಮೇರಿಕಾದಲ್ಲಿ ಮೊದಲ ಬಾರಿಗೆ ವಾಲಿಬಾಲ್ ಪಂದ್ಯಾಟ ಪ್ರಾರಂಭವಾಯಿತು.
1: ಸರಿ ಸರ್.
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಹಳೆಯ ಒಂದು ಸಾಂಗ್ ಸರ್, ಮೇಯರ್ ಮುತ್ತಣ್ಣದಲ್ಲಿ. ಒಂದೇ ನಾಡು ಒಂದೇ ಕುಲವೋ ಒಂದೇ ದೈವವೋ ಹಾಡನ್ನು ಪ್ರಸಾರ ಮಾಡ್ತಾರೆ.
0: ಸರಿ ಶ್ರೀಧರ್, ನಿಮ್ಮ ನೆಚ್ಚಿನ ಗೀತೆ ಬರ್ತದೆ.
1: ಕೇಳುವರಿಗಾಗಿ ಸರ್ ಈ ಹಾಡು.
0: ಧನ್ಯವಾದಗಳು.

0: ಕೆಲವರೇ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ,
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ಪುತ್ತೂರು ತಾಲೂಕು ನೆಲ್ಯಾಡಿಯಿಂದ ಜೌಳಿ.
0: ಜೌಳಿ ಅವರೇ, ಹೇಗಿದ್ದೀರಿ?
1: ಆರಾಮ ಸರ.
0: ಏನು ಮಾಡ್ಕೊಂಡಿರೋದು ನೀವು?
1: ನಾನು ಗೃಹಿಣಿ ಸರ್, ಮನೆಯಲ್ಲಿ.
0: ಗೃಹಿಣಿ. ಏನೇನು ಹವ್ಯಾಸಗಳು ನಿಮಗೆ?
1: ಹವ್ಯಾಸಗಳು ಟೈಲರಿಂಗ್ ಇತ್ತು, ಆದರೆ ಕಣ್ಣಿದ್ದು ತೊಂದರೆ ಇದೆ, ಕಾರಣ 9 ವರ್ಷದಿಂದ ಕಣ್ಣು ಕಾಣ್ತಾ ಇರಲಿಲ್ಲ, ಹಂಗಾಗಿ ಟೈಲರಿಂಗ್ ಎಲ್ಲ ಬಿಟ್ಟಿದ್ದೇನೆ. ಈಗ ಮನೆಯಲ್ಲಿ ನನ್ನಿಂದ ಆದಷ್ಟು ಕೆಲಸಗಳೆಲ್ಲ ಮಾಡ್ತಾ
0: ಹೋಗಿದ. ತರಕಾರಿ
1: ತರಕಾರಿ ಎಲ್ಲ ಮಾಡ್ತಾ ಇದೆ ಸರ್. ಈಗ ಯಾವ್ದಿಲ್ಲ, ಕೋಳಿ ಉಂಟು.
0: ನಾಟಿ ಕೋಳಿ
1: ಅಂದ್ರೆ ಈಗ ಮೊನ್ನೆ 1 ತಿಂಗಳಾಯ್ತು ಕಣ್ಣಿಗೆ ಆಪರೇಷನ್ ಆಗಿ, ಹಾಗಾಗಿ ಬಗ್ಗುವ ಕೆಲಸ, ಬಗ್ಗಿ ಮನೆ ಗುಡಿಸುದು, ಒರೆಸುದು ಅದೆಲ್ಲ ಮಾಡ್ಲಿಕ್ಕಿಲ್ಲ.
0: ಹೌದು, ಧೂಳು ಕೂಡ ಜಾಸ್ತಿ ಕಣ್ಣಿಗೆ
1: ಹೌದು,
0: ಬಿಡಬಾರದು.
1: 9 ವರ್ಷ ಆಗಿತ್ತು ಕಣ್ಣು ಕಾಣದೆ, ಎರಡು ಕಣ್ಣು.
0: ಈಗ ಪರವಾಗಿಲ್ವಾ?
1: ಈಗ 1 ತಿಂಗಳಾಯ್ತು, ಸ್ವಲ್ಪ ಕಾಣ್ತದೆ, ಅದು 6 ತಿಂಗಳು ಬೇಕಂತ ಹೇಳಿದ್ದಾರೆ. ಹಾಗೆ
0: ಅಂದ್ರೆ ಏನು ಅದಾಗೆ ಏನಾದ್ರು ಆಗಿದ್ದ ಅಥವಾ ಸಮಸ್ಯೆ ಏನಿತ್ತು?
1: ನಾ ಎಲ್ಲ ಕೇರಳ, ಬ್ಯಾಂಗ್ಳೂರ್ ಎಲ್ಲ ಕಡೆಯಲ್ಲೂ ಹೋಗ್ಬೇಕಾದ್ರೆ ಕಣ್ಣೊಳಗೆ ಇನ್ಫೆಕ್ಷನ್ ಆಗಿ

0: ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ನಮ್ಮ ಮಂಗಳೂರು ಜ್ಯೋತಿಯಲ್ಲಿ ಒಂದು ಕ್ಲಿನಿಕ್ ಇದೆ, ಅಲ್ಲಿ ಡಾಕ್ಟರ್ ಹೆಸರು ತ್ರಿಪತಿ ಕಾಮತ್ ಅಂತೇಳಿ. ತುಂಬಾ ಜನಕ್ಕೆ ಈ ತರ ಆಪರೇಷನ್ ಆಗಿ ದೃಷ್ಟಿ ಬರ್ತಾ ಉಂಟು, ಹಾಗೆ ಅವರ ಹತ್ರ ಹೋಗಿ ಅವರು ಆಪರೇಷನ್ ಮಾಡಿಸಿದ್ರು. ಇವಾಗ ತೊಂದ್ರೆ ಇಲ್ಲ,
1: 30 ವರ್ಷದ ನಂತರ ಮತ್ತೆ ಬೆಳಕು ನೋಡ್ತಾ ಇದ್ದೀರಿ.
0: ಹೌದು ಹೌದು ಸರ್.
1: ಹಾಗೆ
0: ನಾನು ಫಸ್ಟ್ ಅವರಿಗೆ ದೇವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಫಸ್ಟ್ ಅವರ ನೋಡ್ಬೇಕಾದ್ರೆ
1: ಖಂಡಿತ ನಿಮ್ಮ ಆರೋಗ್ಯ ಉತ್ತಮ ಆಗಿರಲಿ, ಯಾವುದೇ ತೊಂದರೆ ಇರಲಿ, ಗುಣಮುಖರಾಗಿ. ನಿಮಗೊಂದು ಪ್ರಶ್ನೆ, ಈ ಕೇರಂ ಆಟದಲ್ಲಿ ಎಷ್ಟು ಬಿಲ್ಲೆಗಳನ್ನ ಬಳಸ್ತಾರೆ ಸಾಮಾನ್ಯವಾಗಿ? ಕ್ಯಾರಮ್ ಆಡುವಾಗ ಅದರಲ್ಲಿ ಕಾಯಿನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಎಷ್ಟು ಕಾಯಿನ್ಸ್ ಇರಬಹುದು?
0: 20 ಅಂತ ಸರ್, 24
1: ಅಲ್ಲ, 20 ಅಂತ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ.
0: 18
1: 18 ಅಲ್ಲ, 19
0: 19
1: ಕಪ್ಪು, 9 ಬಿಳಿ, ಮತ್ತೊಂದು ರಾಣಿ ಕೆಂಪು.
0: ಹೌದು ಸರ್, ಕೆಂಪು.
1: 9 9 1 ಅಂದ್ರೆ 19 ಬಿಲ್ಲೆಗಳು ಕಾಯಿನ್ಸ್ ಅನ್ನ ಬಳಸ್ತೀವಿ. ಸರ್, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
0: ಯುದ್ಧಕಾಂಡ ಸಿನಿಮಾದು ಸೋಲೆ ಇಲ್ಲ. ಈ ಹಾಡು ಸರ್ ನನ್ನ ತಂಗಿ ಹೊರನಾಡು ಕಳಸದಲ್ಲಿದ್ದಾಳೆ ತಂಗಿ.
1: ಸರ್, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗ್ತಿದೆ, ಧನ್ಯವಾದಗಳು.

0: ಇದ್ರಿ ದಿನದ ಕೊನೆಯ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಸರಸ್ವತಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ನಿಮ್ಮ ಊರ ಕಡೆ ಎಲ್ಲ?
1: ಮಳೆ ಬಂದಿದೆ ಸರ್ ನಿನ್ನೆ.
0: ಎಲ್ಲ ಕಡೆ ಈಗ ಮಳೆಯದು ಸುದ್ದಿ, ತಂಪಾಗಿದೆ.
1: ಹೌದು ಸರ್. ಇವತ್ತು ಸಹ ಬಂದ್ರೆ ಒಳ್ಳೇದಲ್ಲ ಸರ್.
0: ಹೌದು. ನಿಮಗೆ ನೇರವಾಗಿ ಒಂದು ಪ್ರಶ್ನೆ, ಸಮಯ ಆಗ್ತಾ ಬಂತು. ಬೀಳುವ ನಕ್ಷತ್ರಗಳು ಅಂತ ಯಾವುದನ್ನ ಕರೀತಾರೆ?
1: ಒಲಿಕೆ ನಕ್ಷತ್ರ ಅಂತವಾ ಸರ್?
0: ಬೀಳುವ ನಕ್ಷತ್ರಗಳು ಅಂತ ಏನನ್ನ ಯಾವುದನ್ನ ಕರೀತಾರೆ?
1: ಉಲಿಕೆಗಳು.
0: ಉಲಿಕೆಗಳು. ಹೌದು, ನೋಡಿದಿರ ಅದನ್ನ?
1: ನೋಡಿದ್ದೇನೆ ಒಮ್ಮೆ ನೋಡ್ತೇನೆ. ಆದ್ರೆ ನೋಡ್ಲಿಕ್ಕೆ ಬಾರ್ದಂತಲ್ಲ ಸರ್, ತೆಂಗಿನ ಗಿಡವನ್ನು ನೋಡ್ಬೇಕಂತೆ ಅದರ ತುದಿಯನ್ನು.
0: ಹಾಗೆಂತೇನಿಲ್ಲ, ಅಂದರೆ ಅದರದ್ದು ಏನಾದರೂ ಕಣಗಳು ಬೀಳಬಹುದು ಅಂತ ಅಷ್ಟೇ. ಅದನ್ನು ವೈಜ್ಞಾನಿಕವಾಗಿ ಅದನ್ನು ನೋಡೋದಕ್ಕೆ ಅಂತ ಇರ್ತಾರೆ. ಅಂದರೆ ಒಂದೊಂದು ದಿನ ನಿಗದಿಪಡಿಸಿರ್ತಾರೆ, ಉಲ್ಕೆಯ ಪಾತ ಆಗುವಾಗ ಅದನ್ನು ನೋಡ್ತಾರೆ. ಮತ್ತು ಕೆಲವರು ಏನಾದರೂ ಒಳ್ಳೇದಾಗುತ್ತೆ ಅಂತಲೂ ಕೂಡ ಹೇಳ್ಕೊಳ್ತಾರೆ. ಅದನ್ನು
1: ಕೆಲವರು ಹೇಳ್ತಾರೆ ಒಳ್ಳೇದು ಅಂತ, ಕೆಲವರು ಹೇಳ್ತಾರೆ ಅದು ನೋಡಿದ್ದು ತಪ್ಪು ಅಂತ. ಅದು ನಾವು ಹೊರಗೆ ಹೋಗೋದು ಕಾಣ್ತದೆ, ಬೀಳಿದ್ದು ಕಾಣಿತ್ತು ಸರ್.
0: ಹೌದು ಹೌದು. ಸರಿ, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ರಂಗಯ್ಯ ಸಲ್ಸಿ ಚಿತ್ರದಿಂದ ಸರ್. ಮಮ್ಮ ಮನಸೆ ಮನಸೆ ಥ್ಯಾಂಕ್ ಯು ಅಂತ ಒಂದು ಹಾಡು ಉಂಟಲ್ಲ ಸರ್.
0: ಸರಿ, ಗೀತೆ ಬರ್ತಿದೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

ಆಕಾಶವಾಣಿ ಮಡಿಕೇರಿ ಕೆಲವರೆ ಸಮಯ ಇನ್ನೇನು 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. 7:20 ಸುದ್ದಿಜುಂಪೆ, ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ. ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ನ ಉದಯದ ಕುರಿತು ಕ್ರೀಡಾ ಪ್ರಚಾರ ಸಂಘದ ಸಂಸ್ಥಾಪಕ ಮತ್ತು ಜಿಮ್ನಾಸ್ಟಿಕ್ಸ್ ತರಬೇತುದಾರ ಮನೋಹರ್ ಕಾಮತ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಂಕಾರ್ ನಾಥ್ ಹವಾಲ್ದಾರ್ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30 ಗೀತ ಚಂದ್ರಿಕೆ. ನಾಳಿನ ಪ್ರಸಾರದಲ್ಲಿ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಪೃಥ್ವಿರಾಜ್ ಕವತಾರ್. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೂಕಳ ಚಿನ್ನ ಸತ್ಯನಾರಾಯಣ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30 ಗಾನ ಭಜಾನ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣಕುಮಾರ ಶೇಖಧಾರ. 12:35

0: ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾರಣಗಳು ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಾಯ ಯೋಜನೆ ಮಾಹಿತಿ ನೀಡಲಿದ್ದಾರೆ. ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ. 1:30 ಪ್ರಚಲಿತ. 3 ಗಂಟೆಗೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4 ಗಂಟೆಗೆ ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ. 5 ಗಂಟೆಗೆ ಕೊಡವ ಸಿರಿ ನಾಟಕ ಡಾರ್ಕ್ ಧಾರ ಶತ್ರು. ರಚನೆ ಮತ್ತು ನಿರ್ದೇಶನ ಸೋಮಯಂಡ ಜೋಸ್ ಬೆಳ್ಳಿಯಪ್ಪ, ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜಪೇಟೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ತತ್ಕಾಲದ ನಿರ್ವಹಣೆ ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ, ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಪ್ರಚಲಿತ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಣಿ. 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. In Tamil Nadu, TVK Chief C. Joseph Vijay met Governor Vishwanath Adlikar and staked claim to form the new government in the state. The 51-year-old leader met the governor along with senior leaders of the party, K.A. Sengottan, N. Anand, CTR Nirmal Kumar, Arun Raj and Adhav Arjuna. TVK has secured 108 seats, falling short of the majority mark by 10 seats. Vijay, who contested from two constituencies, will have to vacate one seat. Earlier in the day, Congress leader Girish Chodankar met Vijay and submitted a letter of support from 5 MLAs. In a related development, VCK chief told Tiruma Valavan said his party will soon decide on TVK's invitation to join its alliance. The VCK, which currently has 2 MLAs, is part of the DMK-led front. The governor had earlier told the media that he would take the final decision to call TVK to form the government in a day or two. The swearing-in ceremony of the new BJP government in West Bengal will be held on the 9th of this month at Brigade Parade Ground. According to party sources, the event is expected to be attended by Prime Minister Narendra Modi, Home Minister Amit Shah and several chief ministers from BJP-ruled states, making it a significant political gathering. More from our correspondent.
2: The constitutional process of government formation is moving swiftly. The Chief Electoral Officer of West Bengal, Manoj Kumar Agarwal, along with representatives of the Election Commission, today met the Governor with the gazette notification of the results of all 293 assembly constituencies in the state. The formal process of forming the new government begins only after the Governor receives the official election results. The Governor may also take a decision on how the interim administrative arrangement will function until the new government is formally sworn in. At the same time, the stand taken by outgoing Chief Minister Mamata Banerjee has added a layer of complexity to the situation. Mamata on Tuesday made it clear that she would not go to Raj Bhavan to resign. Against the backdrop of political confrontation, preparations for the administrative transition in Bengal have now entered a decisive phase. Shondipan Dashgupta, Akashbani News, Kolkata.
1: In Assam, Chief Minister Dr. Hemanta Biswa Sarma today tendered his resignation to Governor Lakshman Prasad Acharya at the Lok Bhavan in Guwahati following the completion of the assembly election process. The resignation has paved the way for the formation of a new government in the state after the declaration of results. Speaking to media later, Dr. Sarma said the governor has asked the outgoing Council of

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:10:05. ಇನ್ನು ಮುಂದೆ ಜಾಹೀರಾತು.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರಾನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
12: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು

0: ಮದುವೆಯ ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
3: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
4: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
1: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
1: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
7: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ನಲ್ಲಿ BSc ನರ್ಸಿಂಗ್, BSc ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, BSc ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, BSc ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, BSc ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, BOT ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ PUC ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
8: ಕೊಡಗು ಗೌಡ ಯುವ ವೇದಿಕೆ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಕೂಡು ಕೂಟಲಿ ಮೇ ತಾರೀಕು 15 ಮತ್ತು 16 ಎರಡು ದಿನ ಇದೆ. ಸುರ್ಣಸಲ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ 10 ಕುಟುಂಬ, 18 ಗೋತ್ರದ ಗೌಡ ಜನಾಂಗ ಬಾಂಧವಕ್ಕೆ ಮಿಸ್ಟರ್ ಗೌಡ, ಮಿಸ್ ಗೌಡತಿ ಪೈಪೋಟಿ ಏರ್ಪಾಡಾಟು. ಪೈಪೋಟಿಲಿ ಟೀನೇಜ್ ಕೆಟಗರಿ 12-19 ವಯಸ್ಸಿನೊಳಗೆ, ಮಿಸ್ ಕೆಟಗರಿ 20 ವಯಸ್ಸಿನ ಮೇಲೆ ಮದುವೆ ಆಗಿರಕಾದು, ಮಿಸ್ಸೆಸ್ ಕೆಟಗರಿ ವಿಭಾಗದಲ್ಲಿ 20 ವಯಸ್ಸಿನ ಮೇಲೆ ಇರೋಕು, ಮಿಸ್ಟರ್ ಕೆಟಗರಿ ವಿಭಾಗದಲ್ಲಿ 20 ವಯಸ್ಸಿನ ಮೇಲೆ ಇರೋಕು. ಭಾಗವಹಿಸಿಕೆ ಕುಸಿರವು. ಹಂಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಸಂಪರ್ಕಿಸಿ ಪುದಿಯ ನೆರವನ ರೇವತಿ ರಮೇಶ್, ಮೊಬೈಲ್ 9663254829, ಮೂಟೆರ ಪುಷ್ಪವತಿ ರಮೇಶ್, 9844963858, ಸೋನಿ ಪರಿಚನ 7676452107.
1: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್, ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ.

0: ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ನಲ್ಲಿ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಪೆಗ್ಗಳ ಗ್ರಾಮತ್ಲ ಚಾಮುಂಡಿ ತೆರೆ ಪಿಂ ಅಚ್ಚಪ್ಪಂಡ ಒಕ್ಕಡ ಕಾರಣ ತೆರೆ ಇದೇ ಎಟ್ಟು ಪಿಂ ಒಯಂಬದಂಗ ನಡಪ. ಎಟ್ಟಾಂಗ ಬೊಳ್ಳಿ ಅಚ್ಚ ಬೈಟ್ ಮೇಲೇರಿಕ ತಿತ್ತು ಬೆಪ್ಪೋ ಒಯಂಬದಂಗ ಚೆನ್ನಿ ಅಚ್ಚ ಪೊಲಕ ಮೇಲೇರಿ ಬೂವೋ ಪಿಂ ಮಜ್ಜಂತ್ರ ಮೀದ ಅಚ್ಚಪ್ಪಂಡ ಒಕ್ಕತ್ರ ಅಜ್ಜಪ್ಪ ತೆರೆ ಕುಂಜನ್ ಚಾಮುಂಡಿ ತೆರೆ ನಡಪ. ಊರು ನಾಡುಕಾರ ಬಿಂದು ಚಂಗಾದ್ಯ ಭಕ್ತಾದಿಯಲ್ಲ ಬಂತು ದೇವಡ ಆಶ್ವಾದ ಪಡೆದೋಣಂದು ಪೆಗ್ಗಳ ಊರುಕಾರ ಕಟ್ಟಂಡಿತ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
8: Start your journey at Coorg Institute of PU College, Ponnampet, Kodagu. Admissions are now open for Science, PCMB, PCMC and Commerce, EBAC, EBAB. Exclusive integrated coaching for CET, NEET, JEE and NDA all under one roof. With hostel facilities for boys and girls. Bus service from Hunsur, Piriyapatna and across Coorg. If you are an achiever, grab special fee concessions for excellence in academics and extracurriculars. For more information, visit Coorg Institute of PU College, Ponnampet, Kodagu or call 9611-55457.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
0: ಏನ್ ರವಿ, ವಿರಾಜಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಬಲ್ಲಮಾವಟಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ ದೇವಿಯ ಗರ್ಭಗುಡಿ ಹಾಗೂ ಮುಖಮಂಟಪ ಕಾಮಗಾರಿ ಸಂಪೂರ್ಣಗೊಂಡಿದ್ದು ದೇವಿಯ ಪುನಃಪ್ರತಿಷ್ಠಾಪನೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಇಂದಿನಿಂದ 9ನೇ ತಾರೀಕಿನವರೆಗೆ ಶ್ರೀ ದಿವಾಕರ ಭಟ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಇಂದು ಬುಧವಾರ ಸಂಜೆ ವಿವಿಧ ಪೂಜಾ ಕಾರ್ಯಗಳೊಂದಿಗೆ ಆರಂಭಗೊಂಡು 8ರಂದು ಶುಕ್ರವಾರ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪಟ್ಟಣಿ ಹಬ್ಬ ನಡೆಯಲಿದೆ. 8ರಂದು ಮಧ್ಯಾಹ್ನ ಸರೋಜಮ್ಮ ಮತ್ತು ಮಕ್ಕಳಿಂದ ಅನ್ನದಾನವಿದೆ. 9ರಂದು ಶನಿವಾರ ದೇವಿಯ ಅವಭೃತ ಸ್ನಾನ, ನೃತ್ಯಬಲಿ, ಮಹಾಪೂಜೆ. ರಾತ್ರಿ ಬುಟ್ಟೋಳಂಡ ದೇವಿ ದೇವಯ್ಯ ಮತ್ತು ಸಂಸಾರದವರಿಂದ ಅನ್ನದಾನವಿದೆ. 10ರಂದು ಭಾನುವಾರ ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಬಲ್ಲಮಾವಟಿ ಶ್ರೀ ಭಗವತಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ.

0: ಕಣ್ಣೂರ್.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
0: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಚೆನ್ನಂಗಿ ಗುಡ್ಲೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ 19ನೇ ವರ್ಷದ ವಾರ್ಷಿಕೋತ್ಸವ ಇದೇ May 8 and 9 ಬಿಳಿಗೇರಿಯ ಶ್ರೀ ಉದಯಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ. ಆ ಪ್ರಯುಕ್ತ ದಿನಾಂಕ 8 ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ತಂತ್ರಿಗಳು ಹಾಗೂ ಪರಿವಾರದವರ ಆಗಮನ. ಪಂಚಗವ್ಯ, ಸ್ಥಳ ಶುದ್ಧಿ, ಪುಣ್ಯಾಹ, ಪ್ರಾರ್ಥನೆ, ಗಣಪತಿ ಹೋಮ, ದುರ್ಗಾಪೂಜೆ, ಮಹಾಪೂಜೆ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ. ದಿನಾಂಕ 9 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ನವಕ ಕಲಶ, ರುದ್ರಾಭಿಷೇಕ, ನಾಗತಬ್ಬಿಲ. 11 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಸೆಟ್ಟೇಜನ ಶ್ರೀಮತಿ ಮತ್ತು ಶ್ರೀ ಅರುಣ್ ಕುಮಾರ್ ಹಾಗೂ ಮಕ್ಕಳು. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಅಧ್ಯಕ್ಷರು, ಕಾರ್ಯದರ್ಶಿ, ಅರ್ಚಕರು, ಸಮಿತಿಯವರು ಕೇಳಿಕೊಂಡಿದ್ದಾರೆ.
0: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
3: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
4: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
3: ಎಲ್ಲೇ ಅದು?
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀದೇವರ ಬಿಂಬ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು ಇದೇ 8ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಗುರುವಾರ ಬೆಳಿಗ್ಗೆ 7 ಗಂಟೆಯಿಂದ ಅನುಜ್ಞಾ ಕಲಶ ಪೂಜೆ, ತತ್ವಹೋಮ, ಶಯ್ಯ ಪೂಜೆ, ಜೀವಕಲಶ, ಸಂಜೆ 7 ಗಂಟೆಯಿಂದ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು, ಅವಂದೂರು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
5: ಜಾಹೀರಾತುಗಳು ಪ್ರಸಾರವಾದವು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಎಂದಿಗೂ ಸೋಲದು.
0: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಪ್ರಿಯ ಶ್ರೋತೃಗಳೇ, ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖ ಅನ್ನೋದು ಸುಮ್ಮನೆ ಮಾತಲ್ಲ ನೋಡಿ. ಈ ಸುಖಾನ ಕಣ್ಣಾರೆ ಕಾಣಬೇಕು ಅಂದ್ರೆ ಗುಜರಾತಿನ ಚಂದಂಕಿ ಹಳ್ಳಿಗೆ ಬರಬೇಕು. ಇಲ್ಲಿ ಜನಕ್ಕೆ ಎಂಥ ಒಗ್ಗಟ್ಟು ಅಂತೀರಾ? ಒಬ್ಬರನ್ನು ಬಿಟ್ಟು ಇನ್ನೊಬ್ರು ಇರಲಾರರು. ಹಳ್ಳಿಲಿ ಏನೇ ಕಾರ್ಯಕ್ರಮ ಆದ್ರೂ ಇವರೇ ಮುಂದು. ಯಾವುದಾದರೂ ಸಾವು ನೋವಾದ್ರೂ ಎಲ್ರೂ ಒಂದು. ಈ ಒಗ್ಗಟ್ಟು ಹೇಗೆ ಸಾಧ್ಯ ಅಂತ ಹುಡುಕುತ್ತಾ ಹೋದ್ರೆ ಸಾಮೂಹಿಕ ಭೋಜನವೇ ಇದಕ್ಕೆ ಕಾರಣ ಅನ್ನೋದು ಜಾಹೀರಾಯ್ತು. ನಿಜ, ಈ ಹಳ್ಳಿ ಜನ ಮನೆಯಲ್ಲಿ ಒಬ್ರೇ ಕೂತು ಊಟ ಮಾಡೋಲ್ಲ. ಎಲ್ರೂ ಹಳ್ಳಿಯ ಚಂದ್ರೇಶ್ವರ್ ಮಹಾದೇವಸ್ಥಾನದಲ್ಲಿ ಕೂತು ಒಟ್ಟೊಟ್ಟಿಗೆ ಊಟ ಮಾಡ್ತಾರೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಪಂಕ್ತಿ ಭೋಜನ ಮಾಡುತ್ತೆ. ಯಾರ ಮನೆಯಲ್ಲೂ ಮಧ್ಯಾಹ್ನ ರಾತ್ರಿ ಒಲೆ ಹಚ್ಚೋಲ್ಲ. ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಸಾಮೂಹಿಕ ಭೋಜನಕ್ಕೆ ಕರೆದುಕೊಂಡು ಹೋಗ್ತಾರೆ. ದಿನಕ್ಕೆ ಏನಿಲ್ಲವೆಂದರೂ 400-500 ಮಂದಿ ಊಟ ಮಾಡುತ್ತಾರೆ. ಅದಕ್ಕೆ ಅಂತಲೇ ಅತಿ ಸಣ್ಣ ಫೀಸು. ಅನಾರೋಗ್ಯ ಪೀಡಿತರು, ಕೈಲಿ ಆಗದವರಿಗೆ ಮನೆಗೆ ಊಟ ಕಳಿಸೋ ವ್ಯವಸ್ಥೆ ಇದೆ. ಜಾತಿ ಧರ್ಮದ ಹಂಗಿಲ್ಲ, ಸರ್ವರಿಗೂ ಸಮಪಾಲು ಅನ್ನೋದನ್ನ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದು. ಹಳ್ಳಿಯ ಯುವ ಜನಾಂಗ ದೇಶ ವಿದೇಶಗಳಲ್ಲಿ ತಳ ಊರಿ ಗ್ರಾಮದ ಘನತೆ ಹೆಚ್ಚಿಸಿದ್ದಾರೆ. ಇಡೀ ಹಳ್ಳಿಯಲ್ಲಿ 40 ಮಂದಿ ವೈದ್ಯರಿದ್ದಾರಂತೆ. ಇಂತಿಪ್ಪ ಹಳ್ಳಿ ಮಂದಿ ಒಟ್ಟಿಗೆ ಕಲೆತು ಸಾಮೂಹಿಕ ಭೋಜನ ಮಾಡ್ತಾ ಮಾಡ್ತಾನೆ ದೇಶಕ್ಕೆ ಮೇಲ್ಪಂಕ್ತಿ ಹಾಕಿದ್ದಾರೆ. ನಮ್ಮ ಶ್ರೀಕಾಂತ್ ಟೀಚರ್ ಕೂಡ ಮೇಲ್ಪಂಕ್ತಿ ಹಾಕಿ ಹೋಗಿದ್ದಾರೆ. ಮಕ್ಕಳ ರಿಸಲ್ಟ್ ಬಂದು ಇನ್ನೇನು ಶಾಲಾ ಕಾಲೇಜಿಗೆ ಹೋಗೋ ಈ ಹೊತ್ತು ಭಾರತದ ಅತಿ ಬುದ್ಧಿವಂತ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ಪರ್ಫೆಕ್ಟ್ ಟೈಮು. MBBS, LLB, MBA, MA, BA, LLBಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು, ಹಾಗೇನೆ MBBSನಲ್ಲಿ MD ಕೂಡ ಬಿಟ್ಟಿಲ್ಲ. ತಾಯಿ ಸರಸ್ವತಿ ಯಾವ ಪಾರ್ಟಿ ಇವರಿಗೆ ಒಲಿದು ಬಿಟ್ಟಿದ್ದಳು ಅಂದ್ರೆ, MAನಲ್ಲಿ ಇರೋ ಬರೋ 10 ವಿಷಯ ಅಂದ್ರೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಂಸ್ಕೃತವೂ ಸೇರಿದಂತೆ ಎಲ್ಲಾ ವಿಷಯಗಳಲ್ಲಿ ಚಿನ್ನದ ಪದಕದ ಪದವಿ, ಸಂಸ್ಕೃತದಲ್ಲಿ ಡಾಕ್ಟರೇಟ್. ಇದರ ಜೊತೆಗೆ UPS, IAS ಗಳನ್ನು ನೀರು ಕುಡಿದಂತೆ ಪಾಸು ಮಾಡಿದ್ದರು ಪುಣ್ಯಾತ್ಮ ಶ್ರೀಕಾಂತ್. ಒಂದು ಯೂನಿವರ್ಸಿಟಿಯಲ್ಲಿ ಇರುವ ಎಲ್ಲಾ ವಿಷಯಗಳೇ ಇವರ ಪದವಿಗಳು. ಒಂದಲ್ಲ ಎರಡಲ್ಲ 45 VV ಗಳಲ್ಲಿ 25ಕ್ಕೂ ಹೆಚ್ಚು ಪದವಿ ಪಡೆದ ಪದವಿ ವೀರರು ಈ ಶ್ರೀಕಾಂತ್. ಇಷ್ಟೇ ಅಲ್ಲ, ಶ್ರೀಕಾಂತರು ಮಹಾರಾಷ್ಟ್ರದ ಕಟೋಲ್ ನಾರ್ಕೇಡ್ ಕ್ಷೇತ್ರದಿಂದ 26ನೇ ವಯಸ್ಸಿಗೆ ದೇಶದ ಅತಿ ಕಿರಿಯ ಶಾಸಕರಾದರು, ಸಚಿವರಾದರು, ರಾಜ್ಯಸಭಾ ಸದಸ್ಯರೂ ಆದ್ರು. ಓದುವ ಗೀಳು ಬಿಡಲಿಲ್ಲ. ದಿವಂಗತರಾಗುವ ಮುನ್ನ ಪರಿಶುದ್ಧ ರಾಜಕಾರಣಿಯಾಗಿ 52,000 ಪುಸ್ತಕಾರಣ್ಯದ ಓನರ್ ಆಗಿದ್ರು. ಬಡವರಿಗೆ ಅಕ್ಷರ ಹಸಿವು ಇರುವ ಸಾವಿರಾರು ಮಂದಿಗೆ ಶ್ರೀಕಾಂತರು

0: ಓದಿನ ಹಾದಿ ತೋರಿಸಿದ್ದುಂಟು. ಶ್ರೀಕಾಂತರು ಹತ್ತಾರು ಜನರ ಪದವಿಗಳನ್ನು ಒಬ್ಬರೇ ಗಳಿಸಿದ ಪರಿ ವಿಜ್ಞಾನಕ್ಕೆ ಸವಾಲೇ ಆಗಿತ್ತಂತೆ. ಅದಕ್ಕೆ ಇವತ್ತಿಗೂ ಇವರನ್ನ ಜಗತ್ತು ಕರೆಯೋದು ಇಂಟೆಲಿಜೆಂಟ್ ಪರ್ಸನ್ ಆಫ್ ಇಂಡಿಯಾ ಅಂತ. ಶ್ರೀಕಾಂತರು ಹೀಗಾದರೆ ನಮ್ಮ ತಮಿಳುನಾಡಿನ ನಿವೃತ್ತ ಕೆಎಎಸ್ ಅಧಿಕಾರಿ ಸಗಾಯಂ ಇನ್ನೊಂದು ರೀತಿ. ಇವರು ನಾನು ಲಂಚ ಪಡೆಯೋಲ್ಲ ಅಂತ ಕಚೇರಿಯಲ್ಲಿ ಬೋರ್ಡು ಹಾಕಿಕೊಂಡಿದ್ದ ಪುಣ್ಯಾತ್ಮ. ತಮ್ಮ 25 ವರ್ಷಗಳ ಸರ್ವಿಸಲ್ಲಿ ಒಂದೇ ಒಂದು ರೂಪಾಯಿ ಲಂಚ ಸ್ವೀಕರಿಸಿದ ಅಪರೂಪ ಜೀವಿ ಇದು. ಸಗಾಯಂ ಅಂದ್ರೆ ಸಾಕು ಭ್ರಷ್ಟಾಚಾರವೇ ಬೆಚ್ಚಿ ಬೀಳುತ್ತೆ. ಸಗಾಯಂ ಭ್ರಷ್ಟಾಚಾರ ತಲೆ ಎತ್ತುತ್ತಿದೆ ಅಂತ ಎಷ್ಟೋ ಸಲ ಸ್ಮಶಾನದಲ್ಲೂ ಗಣಿ ಪ್ರದೇಶದಲ್ಲೂ ಚಾಪೆ ಹಾಕಿಕೊಂಡು ಮಲಗಿದ್ದು ಇದೆಯಂತೆ. ಅವರ ತಾಯಿ ಬೇರೆಯವರ ಹಣ ಪಾಷಾಣ ಅಂತ ಹೇಳಿದ ಮಾತನ್ನೇ ತಮ್ಮ ಬದುಕಿಗೂ ಜೋಡಿಸಿಕೊಂಡರು ಸಗಾಯಂ. ಐಎಎಸ್ ಅಧಿಕಾರಿಯಾದ ನಂತರ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದರು. ಇವರ ಕ್ಯಾಬಿನ್ ಮೇಲೆ ನಾನು ಲಂಚ ಪಡೆಯುವುದಿಲ್ಲ ಎಂದು ದೊಡ್ಡದಾಗಿ ಬೋರ್ಡ್ ಹಾಕಿಸಿದಾಗ ಜಗತ್ತೇ ಬೆಚ್ಚಿಬಿತ್ತು. ಸಗಾಯಂ ಆಸ್ತಿ ಘೋಷಣೆ ಮಾಡಿದ ದೇಶದಲ್ಲೇ ಮೊಟ್ಟ ಮೊದಲ ಅಧಿಕಾರಿ. ಆಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ 7,000. ರಿಟೈರ್ ಆದರೂ ಸಗಾಯಂ ಹಾಗೇ ಇದ್ದಾರೆ. ಭ್ರಷ್ಟರಹಿತ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಸಗಾಯಂ ರೀತಿನೇ ಹಿಂದೆ ನಮ್ಮ ಹಾಸನ ಬಿಇಒಬ್ಬರು ನಾನು ಭ್ರಷ್ಟನಲ್ಲ, ಲಂಚ ಸ್ವೀಕರಿಸುವುದಿಲ್ಲ ಅಂತ ಬೋರ್ಡ್ ಹಾಕಿಕೊಂಡಿದ್ದು ದೊಡ್ಡ ಗೌಜಾಗಿತ್ತು. ಪ್ರಿಯ ಶ್ರೋತೃಗಳೇ, ಬಿಸಿಲು ಬೆಂಡೆತ್ತುತ್ತಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡದ ಕಡೆ ತಾಪಮಾನ 45 ಡಿಗ್ರಿಯ ತಲೆ ಸವರಿ ಬಂದಿರೋದು ಹುಬ್ಬೇರುವಂಥದ್ದು. ಆದರೂ ನಾವೆಲ್ಲ ಚೀನಾದವರ ಥರ ಅಲ್ಲ ಬಿಡಿ. ಚೀನಾದವರು ಸೂರ್ಯನ ನೋಡಿದರೆ ಭಯ ಬೀಳ್ತಿದ್ದಾರೆ, ಕಂಡ ಕಂಡಲ್ಲಿ ಸೂರ್ಯ ನಮಸ್ಕಾರ ಹಾಕುತ್ತಿದ್ದಾರೆ. ಅವರು ಈ ತನಕ ಫೇಸ್ ಕ್ರೀಮ್ ಮಾಸ್ಕ್ಗಳನ್ನು ಹಾಕೊಂಡು ಸೂರ್ಯನ ಎದುರಿಸ್ತಾ ಇದ್ರು. ಈಗ ಇನ್ನೊಂದು ಟ್ರೆಂಡ್ ಶುರುವಾಗಿದೆ, ತಾವರೆ ಕಮಲದ ಎಲೆಗಳನ್ನು ಬಳಸಿಕೊಂಡು ತಾಪಮಾನ ಕಡಿಮೆ ಮಾಡಿಕೊಳ್ಳುವುದು. ಜೆಜಿಯಾಂಗ್, ಫುಜಿಯಾನ್ ಜನರು ಕೆರೆಗಳಿಗೆ ಹೋಗಿ ದೊಡ್ಡ ಕಮಲದ ಎಲೆಗಳನ್ನು ಕಿತ್ತು ಅವುಗಳಲ್ಲಿ ಕಣ್ಣು ಮೂಗು ಬಾಯಿಗಳಿಗೆ ತೂತು ಕೊರೆದು ಮುಖಕ್ಕೆ ಕಟ್ಟಿಕೊಳ್ಳುತ್ತಿದ್ದಾರೆ. ಕೆಲವರು ಟೋಪಿಗಳ ರೀತಿಯೂ ಇದನ್ನು ಬಳಸಿಕೊಂಡು ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇನ್ನೊಂದಷ್ಟು ಜನ ಕಮಲ ಬಳಸಿ ಮುಖಗವಚು ಮಾಡಿಕೊಳ್ಳೋದು ಚೀನಾದಲ್ಲಿ ಟ್ರೆಂಡ್ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35. ಇನ್ನು ಮುಂದೆ ಜಾಹೀರಾತು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಈಗ 6:37 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು ಸ್ವಲ್ಪ ಸರಿ.

0: ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
1: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
1: ಹೌದೆ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
5: ಬೆಟ್ಟ ಗುಡ್ಡ
6: ಕೆರೆ ಕುಂಟೆ
5: ಗಿಡ ಮರಗಳಿಲ್ಲದ ಊರು
6: ಮರುಭೂಮಿ ಇದ್ದಂತೆ.
5: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
6: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
5: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
6: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
5: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
6: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣವಚನ ಸ್ವೀಕಾರ. ಐಟಿ ಎಫ್ಡಬ್ಲ್ಯೂ ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ವಾರ್ತೆಗಳ ವಿವರ. ಪರಿಶಿಷ್ಟ ರಾಜ್ಯದಲ್ಲಿ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವರು ಇಂದು ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25% ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡ 4.5% ಹಂಚಿಕೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ದವಾಗಿದೆ, ಸಮಾಜ ನಿರ್ಮಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ಶಿಕ್ಷಣ ಪಡೆದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶಕ್ತಿ ದೊರಕಲು ಸಾಧ್ಯ ಎಂದು ಹೇಳಿದರು. ಪ್ರಸ್ತುತ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆಯ ವರದಿ ಬಂದ ನಂತರ ಚರ್ಚೆ ನಡೆಸಲಾಗುವುದು. ಯಾರಿಗೂ ಅನ್ಯಾಯವಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಭೋವಿ ಸಮಾಜದವರಿಗೆ ಸರ್ಕಾರದಿಂದ ಸೌಲಭ್ಯಗಳು ತಲುಪುತ್ತಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಶೇಕಡ 40% ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ ಶೇಕಡ 80-90% ಸಿಬ್ಬಂದಿಗೆ ವಸತಿ ಗೃಹ ಕಲ್ಪಿಸುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಅನೇಕ ಪೊಲೀಸ್ ಠಾಣೆಗಳು ಹಳೆಯ ಕಟ್ಟಡಗಳಲ್ಲಿ ಇದ್ದು ಅವುಗಳನ್ನು ಕೂಡ ಹಂತ ಹಂತವಾಗಿ ದುರಸ್ತಿ ಮಾಡಲಾಗುವುದು. ಅಸುರಕ್ಷಿತ ಎನಿಸಿದ ಕಟ್ಟಡಗಳ ಬಗ್ಗೆ ಹೊಸ ಕಟ್ಟಡ ನಿರ್ಮಾಣ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವನ್ಯಜೀವಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ಶಕ್ತಿ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ ಎಂದು ಅರಣ್ಯ

0: ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ದುಬಾರಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮತ್ತು ದುಬಾರೆ ಹಾಡಿಯಲ್ಲಿರುವಂತಹ 150 ಮನೆಗಳ ನಿವಾಸಿಗಳಿಗೆ ತುರ್ತು ಸಂದರ್ಭದಲ್ಲಿ ನಗರಕ್ಕೆ ಬರಲು ಅನುಕೂಲವಾಗುವಂತೆ 7,30,00,000 ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ತೂಗು ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮೂಲಕ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಶಿಫಾರಸು ಮಾಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ವರದಿ ನೀಡಿದೆ. ಕಾಡಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ, ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅರಣ್ಯವಾಸಿಗಳು ಮತ್ತು ಅರಣ್ಯದ ಅಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸಿದ್ದಾರೆ, ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿ ಆಗುತ್ತಿದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 20,000 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ್ದು, ಇನ್ನೂ ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮಾ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ 500,000 ರೂಪಾಯಿವರೆಗಿನ ನಗದು ರಹಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ನಿವೃತ್ತಿಯವರೆಗೂ ಕಾರ್ಡ್ ಬಳಸಿ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ್ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ವಿಧಾನಸಭಾ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿನ ಪ್ರತಿಪಕ್ಷಗಳ ನಾಯಕರುಗಳಾದಂತಹ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದ ಚುನಾವಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನೀಡಿದಂತಹ ಆದೇಶದ ಮೇರೆಗೆ ಕೈಗೊಂಡ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆರೋಪ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೀಡುವ ಬದಲು ತಡೆ ಹಿಡಿದು ಉಪಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಬಡವರಿಗೆ ನೆರವಾಗಲು ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷತಾ ಯೋಜನೆ, ಬೈಸಿಕಲ್ ಮೊದಲಾದ ಯೋಜನೆಗಳನ್ನು ತರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆ ಮತಗಳ್ಳತನವಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದರು. ರಾಜ್ಯ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ನಡೆದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ITFW ಟೆನಿಸ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ 32 ಸುತ್ತಿನಲ್ಲಿ ಭಾರತದ ಆಟಗಾರ್ತಿಯರು ಪ್ರಭಾವ ಬೀರಿದ್ದಾರೆ. ಭಾರತೀಯರ ನಡುವಿನ ಪಂದ್ಯದಲ್ಲಿ ಲಕ್ಷ್ಮೀ ಸಿರಿ ದಂಡು 1-6, 7-5, 6-3 ಸೆಟ್ಗಳಿಂದ ಪ್ರತ್ಯುಷ ರಾಚಪುಡಿ ಅವರನ್ನು ಮಣಿಸಿದ್ದಾರೆ. ಕಶಿಶ್ ಭಾಟಿಯಾ 6-1, 6-1 ಸೆಟ್ಗಳಿಂದ ವೈಲ್ಡ್ ಕಾರ್ಡ್ ಪ್ರವೇಶಿತೆ ಅಮೋದಿನಿ ನಾಯಕ್ ಅವರನ್ನು ಮಣಿಸಿ ಅದ್ಭುತ ಲಯದಲ್ಲಿದ್ದರೆ ಜೆನಿಫರ್ ಲೂಯಿಖಾಮ್ ಕೂಡ 3 ಸೆಟ್ಗಳ ಕಠಿಣ ಹೋರಾಟದಲ್ಲಿ 6-3, 4-6, 6-3 ಸೆಟ್ಗಳಿಂದ ಚೆವಿಕಾ ರೆಡ್ಡಿ ಸಮಾ ಅವರನ್ನು ಸೋಲಿಸಿದರು. ಶ್ರೇಯಾಂಕಿತ ಭಾರತೀಯರ ಪೈಕಿ 3 ಶ್ರೇಯಾಂಕಿತ ವೈದೇಹಿ ಚೌಧರಿ 6-3, 6-4 ಸೆಟ್ಗಳಿಂದ ತುಮಕೂರಿನ ಸ್ಥಳೀಯ ಯುವತಿ ಸೋಹಾ ಸಾದಿಕ್ ಅವರನ್ನು ಮಣಿಸಿದರೆ 4 ಶ್ರೇಯಾಂಕಿತೆ ಜೀಲ್ ದೇಸಾಯಿ 6-0, 6-0 ಸೆಟ್ಗಳಿಂದ ಜಿತೇಶ್ ಕುಮಾರಿ ಅವರನ್ನು ಮಣಿಸಿದರು. ಆದರೆ 8 ಶ್ರೇಯಾಂಕಿತ ಆಟಗಾರ್ತಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ 6-1, 6-1

ಗೇಮ್ಗಳಿಂದ ಅರಿನಾ ಅರಿಫುಲ್ಲಿನಾ ವಿರುದ್ಧ ಸೋಲನ್ನ ಅನುಭವಿಸಿದರು. ಅಗ್ರ ಶ್ರೇಯಾಂಕಿತ ಲಿಥುವೇನಿಯಾದ ಜಸ್ಟಿನಾ ಮೆಕ್ಸುರ್ಸ್ಕೈಟ್ ಮತ್ತು ಎರಡನೇ ಶ್ರೇಯಾಂಕಿತ ಪೋಲೆಂಡ್ನ ಜುಜ್ವನ್ನಾ ಪಾವ್ಲಿಕೋಸ್ಕಾ ನೇರ ಸೆಟ್ಗಳಲ್ಲಿ ತಮ್ಮ ಭಾರತೀಯ ಎದುರಾಳಿಗಳನ್ನು ಸೋಲಿಸಿದರು. ಆರನೇ ಶ್ರೇಯಾಂಕಿತ ಆಟಗಾರ್ತಿ ಎಕಟೆರಿನಾ ಯಾಶಿನಾ ಕೂಡ 6-2 ಸೆಟ್ಗಳಿಂದ ಬೇಲಾ ತಮ್ಹಾಂಕರ್ ಅವರನ್ನ ಸೋಲಿಸಿದರೆ ಪೋಲೆಂಡ್ನ ಜಜುನ್ನಾ ಕೊಲೋನಾಸ್ ಗೆಲುವಿನೊಂದಿಗೆ ಮುನ್ನಡೆ ದಾಖಲಿಸಿದರು. ಮಹಿಳೆಯರ ಡಬಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಸೋಹಾ ಸಾದಿಕ್ ಮತ್ತು ಮಧುರಿಮಾ ಸಾವನ್ ಜೋಡಿ 6-3, 6-2 ಸೆಟ್ಗಳಿಂದ ಪೂಜಾ ಇಂಗಳೆ ಮತ್ತು ಪ್ರತ್ಯುಷಾ ರಾಜಪುಡಿ ವಿರುದ್ಧ ಜಯ ದಾಖಲಿಸಿದರು. ಶ್ರೀಸಾಮಾನ್ಯ ರೆಡ್ಡಿ ಅನುಗೊಂಡ ಮತ್ತು ಸಾಯಿರಾ ಸಿಂಗ್ ಸಹ 3-6, 6-3, 10-6 ಸೆಟ್ಗಳಿಂದ ಲಕ್ಷ್ಮೀ ಸಿರಿ ದಂಡು ಮತ್ತು ಚೆವಿಕಾ ರೆಡ್ಡಿ ಸಮಾ ವಿರುದ್ಧ ಗೆಲುವು ದಾಖಲಿಸಿದರು. ಮೂರನೇ ಶ್ರೇಯಾಂಕದ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ಜಪಾನ್ನ ಮೆಚಿಕಾ ಒಜೇಕಿ 6-3, 4-6, 10-6 ಸೆಟ್ಗಳಿಂದ ಕಶಿಶ್ ಭಾಟಿಯಾ ಮತ್ತು ಸೋನಾಲ್ ಪಾಟೀಲ್ ಅವರನ್ನು ಮಣಿಸಿ ಮುನ್ನಡೆ ಸಾಧಿಸಿದರು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಮೇ 10 ಅಂತಿಮ ಪಂದ್ಯ ನಡೆಯಲಿದೆ. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು ಜುಲೈ 15 ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣ ವಚನ ಸ್ವೀಕಾರ. ITFW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50 ನಿಮಿಷ 20 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಾವು ಕರೆ ಮಾಡಬೇಕಾದಂಥ ನಮ್ಮ ಆಕಾಶವಾಣಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಿನ್ನೆ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ.
1: ಹೌದು,
0: ಎಲ್ಲ ಕೊಡಗಿನಾದ್ಯಂತ ಮಳೆಯಾಗಿದೆ ಅಂತ ವರದಿಗಳು ಬಂದಿದ್ದಾವೆ. ಇದು ಒಳ್ಳೆಯ ವಿಚಾರನೆ, ಯಾಕೆಂದರೆ ಉಷ್ಣಾಂಶ ವಿಪರೀತ ಆಗಿತ್ತು. ಈ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಮಣ್ಣಲ್ಲಿ ತೇವಾಂಶ ಇರುತ್ತೆ, ಆದರೆ ದಗೆ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಜನಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದರೆ ಒಳ್ಳೆ ಮಳೆ ಅಂತೂ ಈಗ ಬಂದಿದೆ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ,
2: ನಾನು ಬೋಪಯ್ಯ.
0: ಬೋಪಯ್ಯ ಅವರೇ, ಹೇಗಿದಾವೆ ಬೆಳೆಗಳು? ಮಳೆ ಆಯ್ತು ನಿನ್ನೆ?
2: ನಿನ್ನೆ ಒಂದು ಸ್ವಲ್ಪ ಆಯ್ತು.

0: ಒಂದು ತಿಂಗಳು ಮೇಲೆ ಆಯ್ತು ಪ್ರಾಬ್ಲಮ್ ಓಪನ್ ಆಗಿ ಹೈವೇ ಸ್ವಲ್ಪ ಬಚಾವ್ ಮಾಡ್ತೋ ತುಂಬಾ ಇನ್ನೊಂದು 15 ಡೇಸ್ ಆಗಿದ್ರೆ ತುಂಬಾ ಡ್ಯಾಮೇಜ್ ಆಗೋದು
1: ಅಂದ್ರೆ ಇದು ಬಂದಿದ್ದು ಒಂದು ಸಕಾಲಿಕ ಅಂತ ಹೇಳ್ತೀರಾ
0: ರೈಟ್ ಟೈಮ್ಗೆ ಬಂತು
1: ಬಹಳ ಸರಿಯಾದ ಸಮಯಕ್ಕೆ
0: ಓಪನ್ ಆಗಿ ಒಂದ್ ತಿಂಗಳು ಆಗಿತ್ತು
1: ಹೌದು
0: ಸ್ವಲ್ಪ ತಡ್ಕೋತದೆ ಅರೇಬಿಕಾ
1: ಹೌದು
0: ರೋಬಸ್ಟ್ ತಡ್ಕೊಳ್ಳೋದಿಲ್ಲ ಬ್ಯಾಕಿಂಗ್
1: ಅಂದ್ರೆ ಈಗ ನಿಮ್ದು ಎರಡೂ ಇದೆಯಾ ಸೋಮಯ್ಯ ಅವರೇ
0: ಇಲ್ಲ ಅರೇಬಿಕಾ ಮಾತ್ರ ಅರೇಬಿಕಾ
1: ಅರೇಬಿಕಾ ಮಾತ್ರ ಇದೆ ಅಲ್ವಾ ಅರೇಬಿಕಾಕ್ಕೆ ಸ್ವಲ್ಪ ಈ ತೇವಾಂಶದ ಒಂದು ಕೊರತೆಯನ್ನ ತಡೆದುಕೊಳ್ಳುವಂತ ಶಕ್ತಿ ಇದೆ
0: ಶಕ್ತಿ ಇದೆ ಆದ್ರೆ ಅದಕ್ಕೆ ಸ್ವಲ್ಪ ಲೇಟ್ ಆದ್ರೆ ಕವರ್ ಬಂದು ನಡೀತದೆ ರೋಬಸ್ಟಕ್ಕೆ ಅರ್ಲಿ ಕವರ್ ಬೇಕು
1: ಹೌದೌದೌದೌದೌದು
0: ಅರ್ಲಿ ಕವರ್ ಬಂದ್ರೆ ಈಗ ಬೋರ್ವೆಲ್ ಇರೋರು ಬ್ಯಾಕಿಂಗ್ ಕೊಡ್ತಾರೆ
1: ಓಹೋ
0: ಇದನ್ ಮಳೆ ಬರದೆ 15 ಡೇಸ್ ಇದಾಗಿದ್ರೆ ಸೋಮಪೇಟೆ ಬೆಳಕಲ್ಲಿ ತುಂಬಾ ಡ್ಯಾಮೇಜ್ ಆಗುತ್ತೆ
1: ರೋಬಸ್ಟಾ ಅಂದ್ರೆ ಈಗ ಒಂದು ಸಕಾಲಿಕವಾಗಿ ಬಂದಿದೆ ಇದು ಮಳೆ ಅಂತ ಹೇಳ್ಬೋದಲ್ವಾ
0: ಇನ್ನು ತೊಂದರೆ ಇಲ್ಲ ಇನ್ನು ಬ್ಯಾಕಿಂಗ್ ಸಿಗುತ್ತೆ ಮಾನ್ಸೂನ್ ಕಮೆಂಟ್ ಆಗುತ್ತೆ
1: ಜೊತೆಗೆ ಒಂದು ವಾತಾವರಣ ಕೂಡ ತಂಪಾಗುತ್ತಲ್ಲ ಅದು ಅನುಕೂಲನೇ ಅಲ್ವಾ
0: ತಂಪಾಗಿದೆ ಆದ್ರೆ ಈಚಿತ್ತು ತುಂಬಾ ಮಳೆ ಬೀಳ್ಬೇಕು
1: ಹೌದು
0: 8-9 ಇಂಚು ಮಳೆ ಆಗಿದೆ
1: ಹೌದು
0: ಆ ತರ ಒಂದ್ಸತಿ ಮಾಯ್ಚರ್ ಇದ್ರೆ ಅದು ನೆಕ್ಸ್ಟ್ ಇಯರ್ ಜನವರಿ ಗಂಟೆ ಇರ್ಬೇಕದು
1: ಹೌದೌದೌದೌದು
0: ಆ ತರ ಮೇಂಟೈನ್ ಆಗ್ಬೇಕು
1: ಬೇರೆ ಬೇರೆ ಕೃಷಿ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತಲ್ವಾ
0: ಎಲ್ಲದಕ್ಕೂ ಇಲ್ಲ
1: ಈಗ ಕಾಫಿ ತೋಟದಲ್ಲಿ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಬೋಪಯ್ಯ ಅವರು
0: ಈಗ ಸಾಧಾರಣ ಮಾಡಿದವರು ಮರಕಪ್ಪತನ ಮಾಡಿದ್ದಾರೆ ಗಿಡಕಪ್ಪತ್ತು ಜನರದ್ದು ಕೊರತೆ ಬೇರೆ
1: ಗಿಡಕಪ್ಪತ್ ಮಾಡಿದಾರಲ್ಲ ನೀವು
0: ನಮ್ದಾಯ್ತು ಸರ್
1: ಗಿಡಕಪ್ಪತ್ ಮಾಡಿದ್ದಾರ
0: ಮತ್ತೆ ಈಗ ಮಾಹಿತಿ ಚೆನ್ನಾಗಿದ್ದಿದ್ರೆ ಈಗ ಒಂದು ವರ್ಷ ಕೊಡೋದು ಒಳ್ಳೇದಿತ್ತು ಮತ್ತೆ ಬೇಗೆ ಟೈಮು ಇದೆ ಟೈಮು ಬಟ್ ನೋಡ್ಬೇಕು ಇನ್ನೊಂದು ಮೊದ್ಲಿ ತರ ಮಳೆ ಬರೋದು ಇಲ್ಲ ಈಗ
1: ಕಳೆ ನಿಯಂತ್ರಣಕ್ಕೆ ಏನಾದ್ರು ಈಗ ಕ್ರಮ ಕೈಗೊಳ್ತೀರಾ
0: ಕಳೆ ನಿಯಂತ್ರಣಕ್ಕೆ ಮಾಮೂಲಿ ಮಿಷಿನ್ ಕಟ್ಟಿಂಗ್ ಬರುತ್ತೆ ಅದೇ ಗದ್ದೆ ಕಟ್ಟಿದ್ರೆ ಒಳ್ಳೇದು ನೀಟಾಗಿ ಆಗುತ್ತೆ
1: ಈಗ ಗೊಬ್ಬರ ಕೊಡೋದಕ್ಕೆ ಯಾವಾಗ ಯೋಜನೆ ಹಾಕೊಂಡಿದ್ದೀರಾ
0: ಅದು ಮೈಸೂರು ಚೆನ್ನಾಗಿ ಇರಬೇಕು ಒಂದು 5-6 ಇಂಚು ಮಳೆ ಬಿದ್ದು ಮತ್ತು ಒಳ್ಳೆ ಮಾಹಿತಿ ಬೀಳ್ಕೋಬೇಕು ಹಾಗೆ ಬಿಸಿಲು ಇದ್ರೆ ಒಳ್ಳೇದು
1: ಯಾಕೆಂದ್ರೆ ಈ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗಿಯೋದು ಬಹಳ ಮುಖ್ಯ ಅಲ್ವಾ
0: ಕಳೆ ಬಂದ್ರೆ ರೌಂಡಿಂಗ್ ಸುತ್ತ ಮಾತ್ರ ತೆಗಿತಾರೆ ತೆಗಿಯಕ್ಕೆ ಆಗತ್ತಿಲ್ಲ ಕಷ್ಟ ಆಗುತ್ತೆ
1: ಬುಡ ಸುತ್ತ ತೆಗೀತಾರ
0: ಹೌದು ಒಂದು
1: ಸುತ್ತ ಎಷ್ಟು ಒಂದು 2 ಅಡಿ ಬುಡದಿಂದ ತೆಗಿತೀರಾ
0: ಅದೇ 1.5-2 ರೆಕ್ಕೆ ಹೋಗಿರ್ತದಲ್ಲ ಸರ್
1: ರೆಕ್ಕೆ ಮತ್ತೆ ಅದು ನೆರಳು ಬೀಳ್ತಾ ಇರುತ್ತಲ್ಲ ಗಿಡದ್ದು ಅಲ್ಲಿವರೆಗೂ ತೆಗಿಬಹುದಲ್ಲ ಅಷ್ಟು ಅಲ್ಲಿಗಿಂತ ತೆಗೆದು
0: ಚೆನ್ನಾಗಿ ಮಾಹಿತಿ ಹಾಕಬೇಕು ಮುಚ್ಚಬೇಕಾಗುತ್ತೆ
1: ಹೌದೌದು ಆಮೇಲೆ ನೀವು ಗೊಬ್ಬರ ಕೊಟ್ಟ ಮೇಲೆ ಮಣ್ಣಿಂದ ಮುಚ್ಚಬೇಕಾಗತ್ತೆ ಅದನ್ನ
0: ಅದು ತುಂಬಾ ಕೆಲಸ ಸರ್ ಅದು
1: ಅದೇ ಆವಿ ಆಗೋದನ್ನ ತಡೆಯೋದಕ್ಕೆ
0: ಈ ತರ ಮಾಹಿತಿ
1: ಸುಣ್ಣ ಏನಾದ್ರೂ ಕೊಟ್ಟಿದ್ರ ಈ ಸರಿ
0: ಸುಣ್ಣ ಇಲ್ಲ ಸರ್ ಅದಕ್ಕೆ ಸರಿಯಾಗಿ ಇದಾಗಿಲ್ಲ ಎಲ್ಲ ಇಂಟೇನ್ ಕೆಲಸನೇ ಆಗ್ತಾ ಇಲ್ಲ ಈಗ
1: ಅಂದ್ರೆ ಇದು ತೇವಾಂಶದ ಕೊರತೆ ಇದ್ದಾಗ ಅದು ಕೂಡ ಕಷ್ಟನೇ ಅಲ್ವೇ
0: ಹೌದೌದು ಮಾಯಿಶ್ಚರ್ ಬೇಕು
1: ಮಾಯಿಶ್ಚರ್ ಅಂದ್ರೆ ತೇವಾಂಶದ ಹೌದೌದು
0: ಮಳೆ ಹೊಡೆದು ಮಾಯಿಶ್ಚರ್ ನಿಲ್ಲೋದಿಲ್ಲ ಸರ್
1: ಹೌದೌದು
0: ಯಾಕಂದ್ರೆ ಆರ್ಗಾನಿಕ್ ಕೊಟ್ಟಿಗೆ ಗೊಬ್ಬರ ಇಲ್ಲ
1: ನಿಜ ನಿಜ
0: ಕಂಪ್ನಿ ಗೊಬ್ಬರ ಹಾಕಿ ಹಾಕಿ ಈ ತರ ನಿಲ್ಲೋದಿಲ್ಲ
1: ಅಲ್ಲ ಈಗ ಏನಾದ್ರೂ ಕೊಟ್ಟಿಗೆ ಗೊಬ್ಬರದ ಒಂದು ಲಭ್ಯತೆ ಇದ್ರೆ ನಿಮ್ಮ ಹತ್ರ ಕೊಟ್ಟಿಗೆ ಗೊಬ್ಬರ ಇದ್ರೆ ಈಗ ಕೊಡೋದಕ್ಕೆ ಸೂಕ್ತವಾದ ಕಾಲ
0: ಗೊಬ್ಬರ ಅನ್ನೋದೇ ಹುಡುಕೋದ್ರೂ ಸಿಗೋದಿಲ್ಲ
1: ಹೌದು ಒಳ್ಳೆ ಗುಣಮಟ್ಟದ ಗೊಬ್ಬರ ಆಗ್ಬೇಕಲ್ವಾ
0: ಅದು ಸಿಗೋದೇ ಇಲ್ಲ ಸರ್ ಕಾಸ್ಟ್ಲಿ ಬೇರೆ
1: ಹೌದು ಎಲ್ಲ ಮಣ್ಣು ಬೇರೆ ಬೇರೆ
0: 2-3 ವರ್ಷಕ್ಕೊಂದ್ಸತಿ ಹಾಕೋರು ಕಂಪೋಸ್ಟ್ ಮಾಡಿ
1: ಹೌದು

0: ಫರ್ಟಿಲಿಟಿ ಚೆನ್ನಾಗಿರೋದು.
1: ಅಂದ್ರೆ ಒಂದು ಗಿಡಕ್ಕೆ ಎಷ್ಟೊಂದು ಬುಟ್ಟಿ ಕೊಡ್ತೀರಾ?
0: ಒಂದು ಕುಕ್ಕೆ ಮಾಮ ಕೊಡಬೇಕು.
1: ಒಂದು ಕುಕ್ಕೆ ಕೊಡಬೇಕಲ್ಲ,
0: ಒಂದು ಎರಡು ಮೂರು ವರ್ಷಕ್ಕೊಂದು ಆಗ ಕೊಡ್ತಾ ಇದ್ದೀನಿ.
1: ಎರಡು ಮೂರು ಕೆ ಜಿ ಆದರೂ ಕೊಡಲೇಬೇಕಾಗತ್ತೆ.
0: ಎರಡು ಮೂರು ಮಿನಿಮಮ್.
1: ಅಷ್ಟು ಕೊಟ್ಟರೆ ಅದು ಮಣ್ಣಲ್ಲಿ ಒಂಥರ ತೇವಾಂಶ ಇದ್ದಾಗಲೇ ಅದು ಅನುಕೂಲ ಆಗುತ್ತೆ.
0: ಈ ಕಡೆ ಸಾಧಾರಣ ಎಲ್ಲ ಕೊಡೋರು. ಈಗ ನಾನು ನೋಡಿದೆ ಒಂದು 25-30 ವರ್ಷ ಆಯಿತು.
1: ಅದೇ ಎಲ್ಲ ಸಗಣಿ ಕೊಡಬೇಕು. ಅದೇ ಎಲ್ಲ ಕಡೆನೂ ಈಗ ಪಶುಪಾಲನೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು.
0: ಮೇಕೆ ದನನೇ ಇಲ್ಲ ಸರ್.
1: ಎಲ್ಲ ಈಗ ಮಿಶ್ರತಳಿ ಹಸುಗಳು ಇಟ್ಕೊಂಡಿದ್ದಾರೆ, ಹೆಚ್ಚು ಹಾಲಿನ ಉತ್ಪಾದನೆ ಕಡೆ ಗಮನ ಕೊಡುತ್ತಾ ಇರೋದ್ರಿಂದ.

0: ಈ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ ಈಗ,
1: ಹೌದು
0: ಅಂದರೆ ಸಾವಯವ ಗೊಬ್ಬರ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ.
1: ಬಹಳ ಕಷ್ಟ ಇದೆ.
0: ಅಂದರೆ ಈ ನಿಮ್ಮಲ್ಲಿ ಇದು ತರಗೆಲೆ ಇದೆಲ್ಲ ಸಿಗುತ್ತಲ್ಲ, ಅದನ್ನು ಬಳಸ್ಕೊಂಡು ಏನು ಗೊಬ್ಬರ ಏನಾದರೂ ಮಾಡ್ಕೋಬಹುದು.
1: ಆ ತರಗೆಲೆ ಇರೋದ್ರೆ ಸ್ವಲ್ಪ ಭೂಮಿ ಸ್ವಲ್ಪ ಚೆನ್ನಾಗಿದೆ.
0: ನಿಮ್ಮಲ್ಲಿ ತೊಟ್ಲು ತೊಟ್ಲು ಗುಂಡಿ ಇಂಥದ್ದೆಲ್ಲ ಏನು ಮಾಡ್ತೀರಾ ಅಲ್ಲಿ ತೇವಾಂಶ ಸಂರಕ್ಷಣೆ?
1: ಹಾಂ ಅದು ಮಾಡ್ತೀವಿ ಸರ್.
0: ಅದು ಮಾಡ್ತೀರ?
1: ಗಿರಿಧಾರ ಪ್ರದೇಶದಲ್ಲಿ ಬೇಕದು.
0: ಕಳೆದ ಸಾರಿ ಚೆನ್ನಾಗಿತ್ತ ಬೆಳೆ?
1: ಪರವಾಗಿಲ್ಲ ಸರ್, ಅಂತ ಹೇಳಂತದಿಲ್ಲ, ಮುಂಚೆಯಾಗಿ ಬರೋದಿಲ್ಲ. ಈಗ ಅದೇ ಈಗಿನ ರೇಟಿಗೆ ಓಕೆ.
0: ಮಣ್ಣಿನ ಫಲವತ್ತತೆ ಚೆನ್ನಾಗಿ ಆಗ್ಬೇಕು ಅಂತೀರಿ?
1: ಹೌದು ಸರ್, ತುಂಬಾ
0: ಮಣ್ಣಿನ ಫಲವತ್ತತೆ ಚೆನ್ನಾಗಾದ್ರೆ ಇಳುವರಿ ಬಂದೇ ಬರುತ್ತೆ.
1: ಮೊದ್ಲೆಲ್ಲ ಒಂದು 10 ಎಕರೆ ತೋಟ ಇರುವಾಗ 80 ಎಕರೆ ಕಾಡು ಇರ್ಬೇಕು ಅಂತ ನೋಡು. ಕಾಡಿದ್ರೆ ಆ ಕಾಡು ಮಣ್ಣು ತುಂಬ ಹಾಕ್ಬೋದಾಗಿತ್ತು.
0: ಹೌದೌದೌದು.
1: ಈಗ ಅದೆಲ್ಲ ಆಗೋದಿಲ್ಲ.
0: ಕಾಡು ಮಣ್ಣು ಮತ್ತೆ ಈ ದರ್ಗು
1: ಹೌದು
0: ಇದನ್ನೆಲ್ಲ ಬಳಸ್ಕೊಂಡು ಅದು ಒಂದು ರೀತಿ ಗೊಬ್ಬರದ ರೀತಿನೇ ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋದು.
1: ಒಳ್ಳೆ ಮಣ್ಣು ಹೂವಾಗಿರೋದು.
0: ಅಂದರೆ ಈ ಬರೀ ರಸಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಒಂದು ಚಟುವಟಿಕೆನೇ ಕಡಿಮೆ ಆಗಿದೆ ಅಂತೀರಾ?
1: ಹೌದು, ಮತ್ತೆ ಕಾಫಿ ಕ್ವಾಲಿಟಿ ಬೇರೆ ಇಲ್ಲ.
0: ಅಂದರೆ ಪೋಷಕಾಂಶಗಳು ಮತ್ತು ಅದರ ರುಚಿ ಗುಣಮಟ್ಟ ಇದೆಲ್ಲ ಕಡಿಮೆ ಆಗುತ್ತೆ ಅಂತನ?
1: ಗೊತ್ತಿಲ್ಲ ಸರ್.
0: ಕೆಲವರು ಸಾವಯವ ರೀತಿಯಲ್ಲೂ, ಬೋಪಯ್ಯ ಅವರೇ, ನಿಮ್ಮ ಸೋಮವಾರಪೇಟೆಯಲ್ಲೇ ಸಾವಯವ ರೀತಿಯಲ್ಲೂ ಕೆಲವರು ಈ ಕಾಫಿ ಬೆಳೀತಾ ಇದಾರಲ್ವಾ?
1: ಬಹಳ ಕಮ್ಮಿ ಸರ್.
0: ಬಹಳ ಕಡಿಮೆನೆ ಬೆಳೀತಾ ಇದ್ದಾರೆ ಕೆಲವರು?
1: ಬಹಳ ಕಮ್ಮಿ.
0: ಅದೇ ಅವರ ಅನುಭವ ತಿಳ್ಕೊಂಡು ಸ್ವಲ್ಪ ಮಾಡೋದನ್ನು ಒಳ್ಳೇದೇನೆ. ಸ್ವಲ್ಪ
1: ಮತ್ತೆ ಏನೇ ಬೆಳೆದ್ರು ಅವ್ರಿಗೂ ಮತ್ತೆ ಎಲ್ಲರಿಗೂ ಒಂದೇ ರೇಟ್ ಸಿಗುತ್ತೆ.
0: ರೇಟು ಒಂದೇ ಆಗುತ್ತೆ, ಆದರೆ ನಿಮ್ಮ ಜಮೀನು ಚೆನ್ನಾಗಿರುತ್ತಲ್ಲ, ಅದು
1: ಮಣ್ಣನ್ನ ಪ್ರಿಸರ್ವ್ ಮಾಡ್ಕೋತಾರೆ.
0: ಇಳುವರಿ ಒಂದೇ ಮಟ್ಟದಲ್ಲಿ ಇದ್ದೇ ಇರುತ್ತಲ್ವಾ?
1: ಮಣ್ಣು ಹಾಳಾಗದಂಗೆ ಮಾಡಬೇಕು.
0: ಕಾಫಿ ಜೊತೆಗೆ ಏನು ಕಾಳು ಮೆಣಸು ಇದೆಯಾ ನಿಮ್ದು?
1: ಕಾಳು ಮೆಣಸು ಬರೋದಿಲ್ಲ ಸರ್.
0: ಬರಲ್ಲ,
1: ಬೆಟ್ಟದ ಮೇಲೆ ಬರೋದಿಲ್ಲ.
0: ಬರೋದಿಲ್ಲ ಅಲ್ಲ. ಇನ್ನ ಬೇರೆ ಏಲಕ್ಕಿ ಇದೇನು ಇರಲಿಲ್ಲ?
1: ಏಲಕ್ಕಿ ಈಗೆಲ್ಲ ಬರೋದಿಲ್ಲ. ಇಂಥ ಮರಗಳೇ ಇಲ್ಲ
0: ಈಗ. ಸ್ವಲ್ಪ ಏಲಕ್ಕಿ ಬೆಲೆ ಒಂದು ಚೆನ್ನಾಗಿರೋದ್ರಿಂದ 2,500 ಆಸ್ಪಾಸ್ನಲ್ಲಿ ಸ್ವಲ್ಪ
1: ಎಲ್ಲರೆಲ್ಲ ಮಾಡ್ತಾ ಇದ್ದಾರೆ,
0: ಮತ್ತೆ ಎಲ್ಲ ಏಲಕ್ಕಿ ಕಡೆ ಜನ ಹೋಗ್ತಾ ಇದ್ದಾರೆ ಅಂತ ಅದೊಂದು ವಿಷಯ ತಿಳಿದು ಬಂತು.
1: ಅದೇ ಆ ತರ ಮರ ಗಿಡ ತುಂಬಾ ಖರ್ಚಿದೆ. ಅದಕ್ಕೆ
0: ಖರ್ಚಿದೆ,
1: ಮುಂಚೆ ತರ ಬರೋದಿಲ್ಲ ಸರ್.
0: ಈ ತಿಂಗಳು ಕೊನೆ ವರ್ಷದಕ್ಕೆ ನೀವು ಮರ ಕಪಾತು ಅದು ಮಾಡಬೇಕು ಅಂತ?
1: ಅದೇ ಮಾಡಬೇಕು. ಜನ ಸಿಗೋದಿಲ್ಲ ಸರ್.
0: ಜನ ಸಿಕ್ಕಾಗ ಮಾಡಬೇಕಾಗುತ್ತೆ.
1: ಬೇಗ ಮಾಡ್ತಿದ್ದಾರೆ ಈ ಜೊತೆ. 5-6 ಇಂಚು ಮನೆ ಬಿದ್ದಮೇಲೆ ಮಾಡಬೇಕು.
0: ಅದೇ ಯಾಕೆಂದ್ರೆ ವಾತಾವರಣ ತಂಪಾದಾಗಲೇ ಮಾಡಬೇಕು ಅನ್ನೋದು.
1: ಅವ್ರೊಳಗೆ ಕೆಲಸ ಮಾಡೋಕ್ಕೆ ಅಲ್ಲಿ ಬಿಸಿ ಬಿಸಿ ಇರ್ತದೆ. ಅಷ್ಟು ಪ್ರಾಬ್ಲಮ್ ಇದೆ.
0: ಸರಿ, ಒಂದು ಪ್ರಶ್ನೆ ಬೋಪಯ್ಯ ಅವರು, ಇವತ್ತು
1: ಕೇಳಿ ಸರ್.
0: ನೀವೇ ಹೇಳಿದ್ರಿ ಅದ ಈಗ ಅರೇಬಿಕಾಕ್ಕೆ ಈ ತೇವಾಂಶದ ಕೊರತೆಯನ್ನ ಸಹಿಸಿಕೊಳ್ಳೋ ಶಕ್ತಿ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಕಾರಣ ಏನಿರ್ಬಹುದು?
1: ಕಾರಣ ನಿಮಗೆ ಸ್ವಲ್ಪ ಅದೇ ಬ್ಯಾಕಿಂಗ್ ಸ್ವಲ್ಪ ಲೇಟ್ ಆಗುತ್ತೆ.
0: ಅಲ್ಲ, ಅದಕ್ಕೆ ಒಂದು ಸಸ್ಯದ ಒಂದು ಭಾಗನೇ ಕಾರಣ. ಯಾವ ಭಾಗ ಅದು? ತೇವಾಂಶವನ್ನ ಹೀರ್ಕೊಳ್ಳೋದು ಯಾವ ಭಾಗದಿಂದ ನಮ್ಮ ಗಿಡ, ಕಾಫಿ ಗಿಡ?
1: ಅದೊಂದು ಅಡಿಲಿ ಕೂರ್ಲಾಗಿ ಬೇರಿರುತ್ತೆ.
0: ಬೇರು ಬೇರು
1: ಕೂರ್ಲಾಗಿ,
0: ಅದೇ ರೋಮ್ ಬೇರು ಅಂತಾರಲ್ಲ, ಅದು ಪೋಷಕಾಂಶ ಇದೆಲ್ಲ ಹೀರ್ಕೊಳ್ಳುತ್ತೆ. ಆದ್ರೆ ಅರಬೇಕಾದ ಬೇರುಗಳು ಸ್ವಲ್ಪ ಆಳಕ್ಕಿರುತ್ತೆ ರೋಬಸ್ಟಕ್ಕೆ ಹೋಲಿಸಿದ್ರೆ. ಹಾಗಾಗಿ ಕೆಳಗಡೆ ಮಣ್ಣಿನ ಪದರದಲ್ಲಿರುವಂತ ತೇವಾಂಶವನ್ನು ಅದು ಹೀರ್ಕೊಳ್ಳೋ ಶಕ್ತಿ ಇರೋದ್ರಿಂದ ಅರಬೇಕಾಕ್ಕೆ ಈ ತೇವಾಂಶದ ಕೊರತೆಯನ್ನು ಸಹಿಸಿಕೊಳ್ಳೋ ಶಕ್ತಿ ಇದೆ ಅಂತ ನಮ್ಮ ತಜ್ಞರು ಅಭಿಪ್ರಾಯ ಪಡ್ತಾರೆ. ರೋಬಸ್ಟ ಒಂದು ಅಭ್ರವಾಗೂ ಇರುತ್ತೆ, ಅದಕ್ಕೆ ತೇವಾಂಶದ ಒಂದು ಅವಶ್ಯಕತೆನೂ ಜಾಸ್ತಿ, ಜೊತೆಗೆ ಬೇರುಗಳು ಕೂಡ ಅಷ್ಟು ಆಳವಾಗಿರಲ್ಲ ಇದಕ್ಕೆ ಹೋಲಿಸಿದ್ರೆ. ಹಾಗಾಗಿ ಅದು ಸ್ವಲ್ಪ ಬೇಗ ಬಾಡೋ ಸಾಧ್ಯತೆ ಇರುತ್ತೆ ಅಂತ.
1: ಮತ್ತೆ ಶೇಡ್ ಮೇಂಟೆನೆನ್ಸ್, ಟಾಪ್ ಶೇಡ್ ಮತ್ತೆ ಪಾನೋಳ ಹಾಕ್ಬೇಕು.
0: ಯಾವುದಕ್ಕೆ? ಅರೇಬಿಕಾಕ್ಕೆ.
1: ಅರೇಬಿಕ್ ಈಗ ಪಾನೋಳ ಆಗ್ತಾ ಇಲ್ಲ.
0: ಅದನ್ನ
1: ಎನಿ ಟೈಮ್ ಟ್ರಿಮ್ ಮಾಡ್ಕೋಬಹುದು.
0: ಅಂದ್ರೆ ಎರಡು ಹಂತದಲ್ಲಿ ನೆರಳಿರ್ಬೇಕು.
1: 2 ಲೇಯರ್

0: ಅದು ಈಗ ಇಲ್ಲ.
1: ಅದೇ ಅದೇ ಅದೇ ಶಾಶ್ವತ ನೆರಳು ಒಂದು 40 ಅಡಿ ಮೇಲ್ಗಡೆ ಇರಬೇಕು ಅಂತ ಹೇಳ್ತಾರೆ.
0: ಹೌದು ಹೌದು ಹೌದು,
1: ಇದು ತಾತ್ಕಾಲಿಕ ನೆರಳು ಗಿಡಗಳನ್ನು ಕೂಡ ಹಾಕೋಬೇಕು ಅಂತ.
0: ಮೊದಲೆಲ್ಲ ಅದೇ ತರ ಇತ್ತು, ಈಗ ಮರ್ತು ಬಿಟ್ಟಿದ್ದಾರೆ.
1: ಅದೇ ಈಗ ಆ ಗಿಡಗಳು ಎಲ್ಲ ನೆಡೋದಕ್ಕೂ ಇದು ಸೂಕ್ತವಾದ ಕಾಲ ಈಗ.
0: ಅದರಿಂದ
1: ರೆಂಬೆಗಳು ಅವನ್ನೆಲ್ಲ ನೆಟ್ಟು ಪಾಲ್ವಾಣ ಹಾಕೋದು ಒಳ್ಳೇದು, ಸಿಲ್ವರ್ ಓಕು ಬೇಡ ಅಂತ ಹೇಳ್ತಾ ಇದ್ದಾರೆ ಈಗೀಗ.
0: ಅದೇ ಮಳೆ ಹಿಡಿಯೋಕೆ ಅದನ್ನ ಕ್ಲೀನ್ ಮಾಡ್ಬಿಡ್ತಾರೆ, ಪುನಃ ಮಳೆ ಆದ್ಮೇಲೆ ಬರ್ತದೆ, ಎರಡು ಮೂರು ಕೈ ಬಿಟ್ಕೋತಾರೆ.
1: ಸರಿ ಬೊಪ್ಪಯ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು, ಧನ್ಯವಾದಗಳು. ಈಗ ವಿನೋದ್, ಇನ್ನೊಂದು ವಿಚಾರ ಏನು ಅಂತ ಅಂದರೆ, ನಮ್ಮ ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಈಗ ಮಡಿಕೇರಿಯಲ್ಲಿದೆ, ನಾಪೋಕ್ಲಲ್ಲಿದೆ, ಸಂಪಾಜಿಯಲ್ಲಿದೆ. ಇಲ್ಲಿ ಈ ಟ್ರೈಕೋಡರ್ಮ ಎನ್ನುವಂಥ ಒಂದು ಜೀವಾಣು ಗೊಬ್ಬರ, ಅದು ಜೈವಿಕ ಶಿಲೀಂಧ್ರ ಅಂತಾರೆ, ಜೈವಿಕ ಜೀವಾಣು ಅಂದರೆ ಬೇರೆ ಒಂದು ರೋಗಕಾರಕ ಶಿಲೀಂಧ್ರಗಳನ್ನು, ರೋಗಾಣುಗಳನ್ನು ಅದು ಹತೋಟಿಗೆ ತರುತ್ತೆ. ಆ ಒಂದು ಜೀವಾಣುವನ್ನು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ರೈತ ಬಾಂಧವರು FID ಇರುತ್ತಲ್ಲ ಅಂಥವರು ಆ ಸಂಖ್ಯೆಯೊಂದಿಗೆ ಹೋಗ್ಬೋದು, ಇಲ್ಲ ಅಥವಾ ಆಧಾರ್ ಸಂಖ್ಯೆ ಮತ್ತು ಬೇರೆ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಜಮೀನು ಇರೋದಕ್ಕೆ ಒಂದು ಪುರಾವೆಯನ್ನು ನೀಡಿ ಅದನ್ನ ಪಡ್ಕೋಬಹುದು ಅಂತ ಸಂಬಂಧಪಟ್ಟ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ನಮ್ಮ ರೈತ ಬಾಂಧವರಿಗೆ ನಾವು ಈ ಮೂಲಕ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಾವು?
2: ಗಣೇಶ್ ಕುಮಾರ್ ಅಂತೇಳಿ. ಧನ್ಯವಾದ, ತುಂಬಾ ಧನ್ಯವಾದ, ತುಂಬಾ ಅಪರೂಪ ಆಯ್ತು ಫೋನ್ ಮಾಡುದು.
1: ಹೇಳಿ ಗಣೇಶ್ ಕುಮಾರ್, ನಿನ್ನೆ ಏನಾದ್ರೂ ಮಳೆ ಆಯ್ತಾ?
2: ಆಯ್ತು ಸರ್, ನಮಗೆ ನಾವೆಲ್ಲ ದೇವಸ್ಥಾನ ಅಲ್ಲಿ ಒಂದು 80 ಸೆಂಟ್ ಬಂತು, ಮನೆ ಕಡೆಗೆ ಒಂದು 45-46.
1: ಓಹೋ, ಬೆಳೆಗೆ ಅನುಕೂಲ ಆಗಿದೆಯಾ?
2: ಅನುಕೂಲ ಸರ್, ತುಂಬಾ ಅನುಕೂಲ, ತುಂಬಾ ಅನುಕೂಲ. ಅಯ್ಯೋ,
1: ಅಂದ್ರೆ ಈಗ ಬಿಸಿಲಿನ ಬೇಗ ಸ್ವಲ್ಪ ಹೂಗಳೆಲ್ಲ ಮುದ್ರಡೋ ಹಂತದಲ್ಲಿದ್ವೇನೋ?
2: ಹೌದು ಸರ್, ಚೆನ್ನಾಗಿ ಆಗಿದೆ, ಏನ್ ತೊಂದರೆ ಇಲ್ಲ. ನನಗೆ ಸ್ವಲ್ಪ ತೋಟದಲ್ಲಿ ಸೇಡಿದೆ, ಅದನ್ನ ನಾನು ಈ ವರ್ಷ ನೀರು ಏನ್ ಆಡ್ತಿರ್ಲಿಲ್ಲ ಸರ್. ಅಂದ್ರೆ ಮೊನ್ನೆ ಡಿಸಿ ಪ್ರೋಗ್ರಾಮ್ ಇತ್ತಲ್ಲ ಜಿಲ್ಲಾಧಿಕಾರಿಗಳದ್ದು, ಅದರಲ್ಲೂ ಭಾಗವಹಿಸಿದೆ. ನನಗೆ ಸ್ವಲ್ಪ ರಿಸ್ಕ್, ನೀರಾದ್ರೆ ಮೋಟರ್ ಇದೆ, ಕೆರೆ ಇದೆ, ಎಲ್ಲ ಯೋಜನೆ ಇದೆ, ಆದ್ರೆ ಆಗ್ಲಿಲ್ಲ.
1: ಸರಿ, ಈಗ ಹೇಗಿದೆ ಬೆಳೆ?
2: ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಕಾಫಿ ಬೆಳೆ ಚೆನ್ನಾಗಿದೆ, ಏನ್ ಆಗ್ಲಿಲ್ಲ.
1: ಚೆನ್ನಾಗಿ ಹಿಡಿದಿದ್ಯಾ?
2: ಚೆನ್ನಾಗಿದೆ ಸರ್,
1: ಚೆನ್ನಾಗಿ ಸೆಟ್ ಆಗಿದೆ.
2: ಹೌದು, ಸೆಟ್ ಆಗಿದೆ.
1: ಈಗ ಏನು ತತ್ಕಾಲದಲ್ಲಿ ಏನು ಕ್ರಮಗಳು ಕೈಗೊಳ್ಬೇಕು ಅಂತ ಗಣೇಶ್?
2: ಈಗ ಸ್ವಲ್ಪ ಮರ ಕಾಪಾತ್ ಮಾಡಿದೆ ಸರ್, ಅದೇ ಬೇಸರ ಅಷ್ಟೇ, ಬೇರೆ
1: ಮಾಡಬಾರ್ದಾಗಿತ್ತು ಅಂತಾನ?
2: ಮಾಡಬಾರ್ದಾಗಿತ್ತು,
1: ಯಾಕಂದ್ರೆ ಬಿರು ಬಿಸಿಲು,
2: ಲೇಬರ್ ಪ್ರಾಬ್ಲಮ್ ಅಲ್ಲ ಸರ್.
1: ಇಲ್ಲ, ಲೇಬರ್ ಪ್ರಾಬ್ಲಮ್ ಬಂದು ಅದರಿಂದ ಮಾಡಿದ್ರಿಂದ ಏನು ತೊಂದರೆ ಆಗಿದೆಯಾ ನಿಮ್ಮ ಬೆಳೆಗೆ?
2: ಇಲ್ಲ ಇಲ್ಲ, ಆಗಿಲ್ಲ ಆಗಿಲ್ಲ ಆಗಿಲ್ಲ, ನೆರಳಿದೆ.
1: ಅತಿಯಾಗೂ ತೆಗಿಬಾರ್ದಲ್ವಾ?
2: ಹೌದು ಸರ್, ಅತಿಯಾಗಿ ತೆಗಿಲೇಬಾರ್ದು,
1: ಅತಿಯಾಗಿ ತೆಗಿಬಾರ್ದು.
2: ಒಂದು 50-60 ಅಡಿ ಮೇಲೆ ಎಲ್ಲ ನೆರಳು ಇದ್ರೆ ಒಳ್ಳೇದೇ ಸರ್.
1: ಅದೇ
2: ಲೆಕ್ಕದಲ್ಲಿ
1: ಒಂದು 40 ಅಡಿ ಹತ್ರದವರೆಗೂ ನೆರಳು ಇಲ್ದಿದ್ರು ಆಗುತ್ತೆ ಅಂತಾರೆ. ಆ ಒಂದು ಹಂತದಲ್ಲಾದ್ರೂ ನೆರಳಿರ್ಬೇಕು ಅಂತ.
2: ನೆರಳು ಬೇಕು ಸರ್, ಇಲ್ಲ ಈ ರೀತಿ ಉಷ್ಣಾಂಶ ಇದ್ದಾಗ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸರ್.
1: ನಿಮ್ದು ರೋಬಸ್ಟ ಅಲ್ವಾ?
2: ಹೌದು ಸರ್, ರೋಬಸ್ಟ್.
1: ರೋಬಸ್ಟಾಕ್ಕೆ ಸ್ವಲ್ಪ ಬಿಸಿಲನ್ನು ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ.
2: ಇರುತ್ತೆ ಸರ್,
1: ಅರೇಬಿಕಾಕ್ಕೆ ಹೋಲಿಸಿದ್ರೆ ಅರೇಬಿಕಾಕ್ಕೆ ಸ್ವಲ್ಪ
2: ಅಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಇಳಿಜಾರು ಪ್ರದೇಶ ಸ್ವಲ್ಪ ಡೌನ್.
1: ನಿಮ್ದು
2: ಬಂದ ನೀರು ಹರಿದು ಹೋಗುತ್ತೆ.
1: ಓಹೋ, ನಿಮ್ದು ಪೂರ್ವ ದಿಕ್ಕಿಗೆ ಇಳಿಜಾರು ಇದೆಯಾ?
2: ಹೌದೌದೌದು.
1: ಹಾಗಾಗಿ ನಿಮ್ಗೆ ತೀವ್ರವಾದಂತ ಸೂರ್ಯನ ಕಿರಣಗಳು ಬೀಳಲ್ಲ ಅಷ್ಟು ಅಲ್ವಾ?
2: ಬೀಳೋದಿಲ್ಲ ಸರ್, ಅಷ್ಟಿಲ್ಲ, ಮಧ್ಯಾಹ್ನ ಮೇಲೆ ತೀರ ಬೀಳೋದಿಲ್ಲ.
1: ಅದೇ ಬೆಳಗ್ಗೆ ಹೊತ್ತೇ ನಿಮ್ದು ಇದು.
2: ಹೌದೌದು,
1: ಅದು ಒಂದು ಅನುಕೂಲ ಅಲ್ವಾ ಗಣೇಶ್?
2: ಹೌದು ಸರ್, ಹೌದು ಸರ್, ಒಳ್ಳೆ ಅನುಕೂಲ.
1: ಮತ್ತೆ ಹೇಗಾಗಿತ್ತು ಈ ಸರಿ ಬೆಳೆ ನಿಮ್ದು?
2: ಬೆಳೆ ಚೆನ್ನಾಗಿದೆ ಸರ್,
1: ಮಟ್ಟದವರೆಗೂ ಬಂದಿದೆ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ನಮ್ಮ ರೈತ ಬಾಂಧವರಿಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾವು ಈ ಟ್ರೈಕೋಡರ್ಮದ ಬಗ್ಗೆ ಹೇಳ್ತಾ ಇದ್ದಾಗ FID ಬಗ್ಗೆ ಹೇಳಿದ್ವಿ.
3: ಹೌದು,
1: ಈಗ ರಸಗೊಬ್ಬರಗಳನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಇದು ಬೇಕೇ ಬೇಕು. ನಾನು ಮಧ್ಯಾಹ್ನ ನೋಡ್ತಾ ಇದ್ದೆ, ಒಬ್ಬರು ಒಂದು ವಾಹನದಲ್ಲೇ ಈ ರಸಗೊಬ್ಬರದ ಚೀಲಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು.

0: ಅಂದರೆ ಎಫ್ ಐ ಡಿ ಫಾರ್ಮರ್ಸ್ ಐ ಡಿ ಅಂತಾರೆ, ಫ್ರೂಟ್ಸ್ ಐ ಡಿ.
1: ಹೌದು.
0: ಅದರಲ್ಲಿ ಏನು ಅಂತಂದರೆ ರೈತರಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಇರ್ತವೆ, ಜೊತೆಗೆ ಅವ್ರಿಗಿರುವಂಥ ಜಮೀನಿನ ಒಂದು ಪ್ರಮಾಣ ಅದರದ್ದು ಕೂಡ ಇರುತ್ತೆ. ಅದಕ್ಕನುಗುಣವಾಗಿಯೇ ಗೊಬ್ಬರವನ್ನು ಈಗ ವಿತರಣೆ ಮಾಡುವಂಥದ್ದು. ಹೆಚ್ಚಿಗೆ ಬೇಕು ಅಂತಂದ್ರೂ ಕೊಡೋದಿಲ್ಲ, ಯಾಕೆಂದರೆ ಗೊಬ್ಬರವನ್ನು ಆದಷ್ಟು ಎಷ್ಟು ಬೇಕೋ ಅಷ್ಟು ಬಳಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ.
1: ಎಲ್ಲರಿಗೂ ಸಿಗಲಿ ಅಂತ,
0: ಎಲ್ಲರಿಗೂ ಸಿಗಲಿ ಅಂತಂದು. ಮತ್ತು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಕೂಡ ರೈತರು ಬಳಸ್ಕೋಬೇಕಾಗತ್ತೆ. ಕೆಲವರು ನಮಗೆ ಒಂದು ಡಿ ಎ ಪಿ ಬೇಕು, ಅದು ಕಪ್ಪು ಡಿ ಎ ಪಿನೇ ಆಗಬೇಕು ಅಂತಾರೆ, ಅದು ಚೆನ್ನಾಗಿ ಯಾವಾಗಲೂ ಒಂದ್ಸರಿ ಬಂದುಬಿಡಿರುತ್ತೆ, ಇಲ್ಲ ಅದೇ ನನಗೆ ಬೇಕು ಅಂತ ಕೂತ್ಕೊಳ್ತಾರೆ.
1: ಆನೆ ಮಾರ್ಕ್ ಇರಬೇಕಂತ,
0: ಹಾಂ, ಅದು ಆ ರೀತಿ ಒಂದು ಇದ್ದೇ ಇರುತ್ತದು ರೈತರ ಮನಸ್ಸಿನಲ್ಲಿ. ಅವೆಲ್ಲ ಎಲ್ಲ ಗೊಬ್ಬರಗಳು ಒಂದೇ ಥರ ಇರ್ತವೆ, ಆದರೆ ಏನು ಒಂದು ಅಂತಂದರೆ ತೂಕ ಮಾಡಿ ತೆಗೆದುಕೊಳ್ಳೋದು ಒಳ್ಳೆಯದು. ಇತ್ತೀಚೆಗೆ ಒಂದು ಪ್ರಕರಣ ಕೂಡ ವರದಿಯಾಗಿತ್ತು, 50 ಕೆಜಿ ಚೀಲದ ಬದಲಿಗೆ ಕಡಿಮೆ ತೂಕ ಇತ್ತು ಅಂತ ನಾವು ದಿನಪತ್ರಿಕೆಗಳಲ್ಲೆಲ್ಲ ನೋಡಿದ್ವಿ. ಹಾಗಾಗಿ ಅದನ್ನೊಂದು ಖಚಿತ ಮಾಡ್ಕೋಬೇಕು. ಮತ್ತು ಅದು ಒಂದು ಯಂತ್ರದಿಂದ ಹೊಲ್ದಿರಬೇಕು ಆ ಒಂದು ರಸಗೊಬ್ಬರದ ಚೀಲಗಳನ್ನು, ಮತ್ತು ಆ ರಸಗೊಬ್ಬರದ ಮೇಲೆ ಯಾವ ಗೊಬ್ಬರ ಅಂತ ಒಂದು ಹೆಸರಿರಬೇಕಾಗತ್ತೆ. ಅದರದ್ದು ಪೋಷಕಾಂಶದ ಪ್ರಮಾಣವನ್ನು ಕೂಡ ಅವರು ನಮೂದು ಮಾಡಿರಬೇಕಾಗತ್ತೆ. ಯಾವ ಸಂಸ್ಥೆಯವರು ಅದನ್ನ ತಯಾರು ಮಾಡಿದ್ದಾರೆ ಅದರ ಬಗ್ಗೆಯೂ ಕೂಡ ಅಲ್ಲಿ ಇರಬೇಕಾಗತ್ತೆ. ಜೊತೆಗೆ ಮಾರಾಟಗಾರರು ಗರಿಷ್ಠ ಮಾರಾಟ ಬೆಲೆಯನ್ನು ಪ್ರದರ್ಶಿಸಿರಬೇಕು. ಸುಮ್ಮನೆ ಒಂದು ಏನೋ ಒಂದು ಬಂದು ಕೇಳಿ ಆಮೇಲೆ ಅದನ್ನ ಹೇಳೋದಲ್ಲ, ಅವ್ರಿಗೆ ಮೊದಲು ಗೊಬ್ಬರ ಖರೀದಿ ಮಾಡೋದಕ್ಕಿಂತ ಮುಂಚೆನೇ ಅದರ ಬೆಲೆ ಗೊತ್ತಿರಬೇಕು. ಅದೊಂದು ವಿಚಾರ. ಮತ್ತು ಅದಕ್ಕೆ ಅವರು ಕೊಂಡ್ಕೊಳ್ಳೋದಕ್ಕೆ ಒಂದು ಅಧಿಕೃತ ರಸೀದಿ ಪಡೆಯೋದು, ತೂಕ ಮಾಡಿಸಿ ಒಂದು ತೆಗೆದುಕೊಳ್ಳೋದು, ಇದು ಕೂಡ ಕಡ್ಡಾಯ ಆಗುತ್ತೆ. ಅದಕ್ಕೆ ಎಫ್ ಐ ಡಿ ಇರಲೇಬೇಕು. ಅವರು ಕೂಡ ಮಾರಾಟಗಾರರು ಕೂಡ ಒಂದು ಸಂಬಂಧಪಟ್ಟ ಒಂದು ಪೋರ್ಟಲ್ ಮೂಲಕನೇ ಅವರು ಮಾಡಬೇಕಾಗತ್ತೆ. ಮಾರಾಟ ಮಾಡಿದ ಮೇಲೆ ಎಫ್ ಐ ಡಿ ಒಂದೆಲ್ಲ ಅವರು ನಮೂದಿಸೇ ಅದನ್ನು ಮಾರಾಟ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದನ್ನು ಅವ್ರಿಗೂ ನಿಬಂಧನೆಗಳನ್ನು ವಿಧಿಸಿದ್ದಾರೆ. ಗೊಬ್ಬರ ಕೊಂಡುಕೊಳ್ಳುವಾಗ ಮಾತ್ರ ರೈತ ಬಾಂಧವರು ಈ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಹೆಚ್ಚು ಗೊಬ್ಬರವನ್ನು ಕೊಂಡುಕೊಂಡು ನಾವು ಅದನ್ನು ಸರಿಯಾಗಿ ಶೇಖರಣೆ ಮಾಡಲಿಲ್ಲ ಅಂದ್ರೂ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ವಾತಾವರಣದಲ್ಲಿರೋ ತೇವಾಂಶ, ಉಷ್ಣಾಂಶಕ್ಕೆ ಆವಿಯಾಗೋದು, ಇದೆಲ್ಲ ಹಾಗಾಗಿ ಅವಸರ ಬೀಳಬಾರ್ದು. ಎಷ್ಟು ಬೇಕೋ ಈಗ ಅಷ್ಟು ಕೊಂಡುಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲ ಯಾಕೆಂದರೆ ರಸಗೊಬ್ಬರವನ್ನು ನಾವು ಶೇಖರಣೆ ಮಾಡೋದು ಕೂಡ ಇದೇ ಗಂಟು ಕಟ್ಕೊಳಂಗಾಗೋದು, ಅವಾಗೆಲ್ಲ ಏನಾಗುತ್ತೆ ರಸಗೊಬ್ಬರದ ಗುಣಮಟ್ಟ ಕಡಿಮೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ತಗೊಂಡು ಆ ಒಂದು ಹಂತಕ್ಕೆ ಅಷ್ಟು ಬಳಸ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ಕೂಡ ರಸಗೊಬ್ಬರ ಸಿಗುತ್ತೆ. ಆವಾಗ ರೈತ ಬಾಂಧವರು ಈ ಅಂಶವನ್ನು ಗಮನಿಸಬೇಕು ಅಂತ ನಾವು ಹೇಳ್ಬೋದು. ಇನ್ನು ಮುಖ್ಯವಾಗಿ ನಮ್ಮ ಕಾಫಿ ಒಂದು ಬೆಳೆನಲ್ಲಿ ಈಗ ಏನು ಕ್ರಮಗಳನ್ನು ಅನುಸರಿಸ್ಬೇಕು ಅಂತಂದರೆ, ಒಂದು ಮುಖ್ಯವಾಗಿ ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡಬೇಕು. ಅದಕ್ಕೆ ಈ ತೊಟ್ಲುಗುಂಡಿಗಳನ್ನು ಅವರು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಬಸ್ಸಿಗಾಲುವೆಗಳು, ಈ ಮತ್ತು ಈ ಕಂದಕಗಳು ಇದೆಲ್ಲ ಮಾಡಿರ್ತಾರೆ ಇಳಿಜಾರಿಗೆ ಅಡ್ಡಲಾಗಿ, ಅಂದರೆ ಅಲ್ಲಿ ತೇವಾಂಶದ ಸಂರಕ್ಷಣೆ ಆಗುತ್ತೆ. ಮೇಲ್ಮಣ್ಣು ಏನು ಕೊಚ್ಚೋಗ್ತಾ ಇರುತ್ತಲ್ಲ ಅದು ಕೂಡ ಅಲ್ಲದೆ ಸಂಗ್ರಹ ಆಗುತ್ತೆ. ಅದನ್ನು ನವೀಕರಣ ಮಾಡೋದು ಬಹಳ ಮುಖ್ಯ. ಜೊತೆಗೆ ಈಗ ಎಲ್ಲೆಲ್ಲಿ ಒಂದು ಅವಕಾಶ ಆಗುತ್ತೆ ಈ ಮುಂಗಾರು ಪೂರ್ವ ಗೊಬ್ಬರವನ್ನು ಕೂಡ ಅದನ್ನ ಮಾಡಲೇಬೇಕು. ಈಗ ಮೇ ಈ ತಿಂಗಳು ಕೊನೆಗೆ ಮಳೆ ಬಂದು ಮಣ್ಣಲ್ಲಿ ತೇವಾಂಶ ಇದ್ದಾಗ ಗೊಬ್ಬರ ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲೂ ಕೂಡ ಈಗ ಈ ಅರೇಬಿಕಾ ಕಾಫಿ ಬೆಳೆಯುವಂಥವರು ಈ ಬಿಳಿ ಕಾಂಡಕೊರಕದ ಕೀಟದ ಒಂದು ಚಲನವಲನಗಳನ್ನು ಅವರು ಗಮನಿಸಬೇಕಾಗತ್ತೆ. ಏಕೆಂದರೆ ಈಗ ಹಾರಾಟದ ಕಾಲ, ಗಂಡು ಹೆಣ್ಣು ಕೀಟಗಳು ಸಂಯೋಗ ಹೊಂದಿ ಮೊಟ್ಟೆ ಇಡುವಂಥ ಕಾಲ. ಆದ್ದರಿಂದ ಈಗ ಅವರು ಆ ಪ್ರೌಢ ಕೀಟಗಳನ್ನು ಸೆರೆ ಹಿಡಿದು ಅವುಗಳನ್ನು ನಾಶ ಮಾಡಿದರೆ ಸಾಕಷ್ಟು ನಿಯಂತ್ರಣಕ್ಕೆ ಬರುತ್ತೆ ಕಾಟ. ಅದಕ್ಕೋಸ್ಕರನೇ ಒಂದು ಎಕರೆಗೆ 10 ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸೋದನ್ನ ರೈತ ಬಾಂಧವರು ಮಾಡಲೇಬೇಕು. ಕಳೆದ ತಿಂಗಳಿಂದಲೇ ಪ್ರಾರಂಭ ಮಾಡಬೇಕು, ಅದು ಏಪ್ರಿಲ್ ಮೇ ತಿಂಗಳು ಅದು ಹಾರಾಟದ ಕಾಲ. ಹಾಗಾಗಿ ಕಳೆದ ತಿಂಗಳು ಮಾಡದೇ ಇರೋರು ಈಗ ಮಾಡಲೇಬೇಕು. ಈಗ ಒಂದು ದೂರವಾಣಿ ಕರೆಯಲ್ಲಿ ಸ್ವೀಕರಿಸೋಣ. ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು?
2: ಸರ್, ನಾನು ಮಡಿಕೇರಿ ಶಿವನಂಜು ಮಾತಾಡ್ತಾ ಇದ್ದೀನಿ.
0: ಹೇಳಿ ಶಿವನಂಜು ಅವರೇ.
2: ಸರ್,

0: ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತದವೆ.
1: ಸರಿ ಸರಿ.
0: ಆಮೇಲೆ ಬೆಳಕ ಹುಡುಕುತ್ತ ಕಾರ್ಯಕ್ರಮ ಮುಂದುವರ್ಸ್ಬೇಕು ಸರ್.
1: ಸರಿ
0: ಬೆಳಕ
1: ಸರಿ.
0: ಹುಡುಕುತ್ತ ಮೊನ್ನೆ ಬಹಳ ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ.
1: ಅಲ್ಲ, ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳಕ್ ಬಯಸ್ತೀರ? ಕೃಷಿ ಸಿರಿ
0: ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಇವತ್ತು ರಸಗೊಬ್ಬರದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ ನೀವು.
1: ಹೌದೌದು. ಯಾಕೆ ರಸಗೊಬ್ಬರ ಶಿವನಂಜೋರೆ ರೈತರಿಗೆ ಹೆಚ್ಚು ಖರ್ಚು ತರುವಂತ ಬಾಪ್ತದು. ಮತ್ತೆ ನಾವು ಆ ರಸಗೊಬ್ಬರವನ್ನು ಎಲ್ಲಿಗೆ ಹಾಕ್ತೀವಿ? ತಗೊಂಡೋಗಿ ಮಣ್ಣಿಗೆ ಹಾಕ್ತೀವಿ. ಅದು ಸೂಕ್ತವಾದ ಒಂದು ಗುಣಮಟ್ಟದ್ದಾಗಿರಬೇಕು, ಒಳ್ಳೊಳ್ಳೆ ಪ್ರತಿಷ್ಠಿತ ಸಂಸ್ಥೆಗಳಾಗಿರಬೇಕು. ಜೊತೆಗೆ ತೂಕ, ಆ ಗುಣಮಟ್ಟ, ಅದರಲ್ಲಿ ಎಷ್ಟು ಪೋಷಕಾಂಶ ಪ್ರಮಾಣ ಇದೆ ಅದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬರ ಹಕ್ಕು.
0: ಅದೇ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಸರ್ ನಾನು.
1: ಜೊತೆಗೆ ಬೆಲೆ, ಬೆಲೆ ಮುಂಚಿತವಾಗಿ ರೈತರಿಗೆ ಗೊತ್ತಿರಬೇಕಲ್ವಾ?
0: ಹೌದು ಸರ್.
1: ಆಮೇಲೆ ಏನೋ ಹೇಳಿ ಅವರಿಗೆ ನಾನು ಮೋಸ ಹೋದ್ನೆಲ್ಲಪ್ಪ ಅನ್ಸ್ಬಾರ್ದು, ಮುಂಚಿತವಾಗಿ ಗೊತ್ತಿರಬೇಕು. ಮತ್ತೆ ಅವರು ಅವರಲ್ಲಿರುವಂತ ದಾಸ್ತಾನು ವಿವರಗಳನ್ನೆಲ್ಲ ಪ್ರಕಟಿಸಿರ್ಬೇಕಲ್ಲಿ. ಇದ್ರ ಬಗ್ಗೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀವು ಕೃಷಿ ಇಲಾಖೆಯವರಿಗೆ ದೂರು ನೀಡಬಹುದು. ಇದು
0: ತುಂಬಾ ಉಪಯುಕ್ತವಾದ ಮಾಹಿತಿ ಸರ್, ಇದು ಕೇಳ್ತಾ ಇದ್ದೀನಿ ನಾನು ಕಾರ್ಯಕ್ರಮನ.
1: ಸರಿ ಸರಿ ಶಿವನಂಜಿ ಅವರೇ, ಧನ್ಯವಾದಗಳು.
0: ತುಂಬಾ ಖುಷಿ ಆಯ್ತು ಸರ್.
1: ಧನ್ಯವಾದಗಳು, ಧನ್ಯವಾದಗಳು. ಈಗ ನಾವು ಈ ಬಿಳಿ ಕಾಂಡಕೊರಕ ಕೀಟದ ಒಂದು ಸೆರೆಗೆ ಈ ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಬೇಕು ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಎಲ್ಲೆಲ್ಲಿ ಈ ಕಾಫಿ ಹಣ್ಣುಗಳನ್ನು ಬಿಡಿಸುವಾಗ ಕೆಲವು ಕೆಳಗಡೆ ಬಿದ್ದಿರ್ತವೆ ಹಣ್ಣುಗಳು, ಅದನ್ನು ಆರಿಸಿರಲ್ಲ, ನಮಗೆ ಕೆಲಸಗಾರರ ಕೊರತೆ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ಬೆರ್ರಿ ಬೋರರ್ ಹಾವಳಿ ಇರೋ ಸಾಧ್ಯತೆ ಇರುತ್ತೆ ಆ ತೋಟದಲ್ಲಿ. ಹಾಗಾಗಿ ಒಂದು ಎಕರೆಗೆ 10 ಬ್ರೋಕಾ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ ತೋಟದಲ್ಲಿ, ಒಂದು ಗಿಡಗಳ ಒಂದು ಎತ್ತರಕ್ಕೆ. ಇದರಿಂದ ನಾವು ಆ ಪ್ರೌಢ ಬೆರ್ರಿ ಬೋರರ್ ಕೀಟಗಳನ್ನು ಆಕರ್ಷಿಸಿ ಅವುಗಳನ್ನು ಕೊಲ್ಲಬಹುದು. ಮತ್ತು ಎಲ್ಲೆಲ್ಲಿ ಒಂದು ಸಾಧ್ಯವಾಗುತ್ತೆ, ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗದ ಸಾಧ್ಯತೆ ಇರುತ್ತಲ್ಲ, ಕಳೆದ ವರ್ಷಗಳಲ್ಲೆಲ್ಲ ಬಂದಿರುತ್ತಲ್ಲ, ಅಲ್ಲಿ ಶೇಕಡ 0.5 ಬೋರ್ಡೋ ಮಿಶ್ರಣವನ್ನು ಸಿಂಪಡಣೆ ಮಾಡಬೇಕು. ಸಾಧಾರಣವಾಗಿ ಶಿಫಾರಸು ಮಾಡೋದು 1% ಬೋರ್ಡೋ ಮಿಶ್ರಣ, ಆದರೆ ಈ ಕಾಫಿ ತುಕ್ಕು ರೋಗಕ್ಕೆ ಮಾತ್ರ 0.5 ಇದ್ರೆ ಸಾಕು. ಅಂದರೆ 100 ಲೀಟರ್ ನೀರಿಗೆ ನಿಮಗೆ 0.25 kg ಮೈಲ್ ತುತ್ತ, 0.25 kg ಸುಣ್ಣ ಹಾಕೊಂಡ್ರೆ ಸಾಕಾಗತ್ತೆ. ಇದು 0.5. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಕಳೆದ ಸರಿ ಹೆಚ್ಚು ಮಳೆಯಾದಾಗ ಕೇಳಿದ್ದೀವಿ, ಈಗ ಹಣ್ಣು ಕೊಳೆ ರೋಗ ಮತ್ತು ಹಣ್ಣಿನ ತೊಟ್ಟು ಕೊಳೆ ರೋಗ, ಎಲೆ ತೊಟ್ಟು ಕೊಳೆ ರೋಗ ಇದೆಲ್ಲನು, ಅದು ಕೆಲವು ಪ್ರದೇಶದಲ್ಲಿ ಸ್ವಲ್ಪ ಪ್ರತಿ ವರ್ಷನೂ ಬರ್ತಾ ಇರುತ್ತೆ ಹೆಚ್ಚು ಮಳೆಯಾಗಿ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ 1% ಈ ಬೋರ್ಡೋ ಮಿಶ್ರಣ, ಅದು ಕ್ಷಾರೀಯವಾಗಿರಬೇಕು. ಅಂತಹ ಒಂದು ಬೋರ್ಡೋ ಮಿಶ್ರಣವನ್ನು ಈ ಮೇ ತಿಂಗಳ ಕೊನೆಗೆ, ನಮ್ಮ ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಸ್ವಲ್ಪ ಮುಂಚಿತವಾಗಿ, ಕಾಫಿ ಗಿಡದ ಎಲೆಗಳು ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕು. ಜೊತೆಗೆ ಈಗ ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿರ್ತಾವಲ್ಲ, ಅದಕ್ಕೂ ಕೂಡ ತಲುಪಬೇಕು. ಎರಡೂ ಒಂದು ಅಕ್ಕಪಕ್ಕದಲ್ಲಿ ಇರುವಂತಹ ಎಲೆಯ ಒಂದು ಎರಡೂ ಪಾರ್ಶ್ವಗಳಿಗೆ ಅದು ಚೆನ್ನಾಗಿ ತಲುಪೋ ರೀತಿಯಲ್ಲಿ ಸಿಂಪಡಣೆ ಮಾಡಿದರೆ ಈ ಕಾಫಿಗೆ ಬರುವಂತಹ ಈ ಕೊಳೆ ರೋಗಗಳಿದಾವಲ್ಲ, ಹಣ್ಣು ಕೊಳೆ ರೋಗ, ತೊಟ್ಟು ಕೊಳೆ ರೋಗ ಮತ್ತು ಎಲೆ ಕೊಳೆ ರೋಗ, ಇವುಗಳಿಗೆ ಒಂದು ರೀತಿ ಮುಂಜಾಗ್ರತಾ ಕ್ರಮವಾಗಿ ಅದು ಕೆಲಸ ಮಾಡುತ್ತೆ. ಮತ್ತು ಇದು ಇನ್ನೊಂದು ನಾವು ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಗಿಡಕ್ಕೆ 1-5 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕೂ ಕೂಡ ಸೂಕ್ತವಾದ ಕಾಲ. ಹೆಚ್ಚು ಮಳೆಯಾದಾಗ ಕೊಟ್ಟರೆ ಏನಾಗುತ್ತೆ ಅಂದರೆ ಇನ್ನೂ ಅಲ್ಲಿ ತೇವಾಂಶ ಜಾಸ್ತಿ ಆಗಿಬಿಡುತ್ತೆ, ಅದು ಹಾಗಾಗಿ ಅದು ಕೂಡ ಒಂದು ಸಮಸ್ಯೆ ಆಗುತ್ತೆ. ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಸ್ವಲ್ಪ ಪೇಟೆ ಧಾರಣೆ ಕಡೆಗೆ ಗಮನ ಕೊಡೋಣ ಅಲ್ವೇ?
2: ಹಾಂ ಸರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಂದ 23,500 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 9,100 ರೂಪಾಯಿಂದ 10,100 ರೂಪಾಯಿ.
1: ಇನ್ನು ನಮ್ಮ ನಾಳಿನ ರೈತ ಧ್ವನಿ

ಕಿಸಾನ್ ವಾಣಿ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವಂಥ ಕಾರ್ಯಕ್ರಮದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಈಗಿನ ಸಂದರ್ಭದಲ್ಲಿ ತತ್ಕಾಲಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದು ಈ ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗಿನ ಒಂದು ಸಂದರ್ಶನವನ್ನು ಕೇಳ್ಬೋದು. ಇವತ್ತು ನಮಗೆ ಕರೆ ಮಾಡಿದಂಥ ಬೋಪಯ್ಯ ಅವರು, ಗಣೇಶ್ ಕುಮಾರು ಮತ್ತು ಶಿವನಂಜು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ವಂದಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಅರೆಕಾಡು ನಿವಾಸಿ ದಿವಂಗತ ಬಾಬು ಅವರ ಪತ್ನಿ ಸರೋಜಿನಿ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ಸರೋಜಿನಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಮೃತರ ಸ್ವಗೃಹದ ಅರೆಕಾಡು ನೇತಾಜಿ ನಗರದಲ್ಲಿ ನಡೆಯಲಿದೆ. ಕೊಳಕೇರಿ ಗ್ರಾಮಾಂತರ ನಿವಾಸಿ ತಟ್ಟಂಡ ನಾಣಯ್ಯ ಅಂಗಡಮಾವ ಮನು ಮುತ್ತಪ್ಪ ಇಂದು ಬೆಂಗಳೂರು ಮರಣಪಟ್ಟಿದ್ದು 40 ವಯಸ್ಸರ ತಟ್ಟಂಡ ಮನು ಮುತ್ತಪ್ಪ ಅಂಗಡ ಕಿರಿಕಾರ್ಯ ನಾಳೆ ಕೊಳಕೇರಿ ಸ್ವಗೃಹದ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಅರಣ್ಯ ಜೀವಿಶಾಸ್ತ್ರ ಮತ್ತು ಅರಣ್ಯ ಮಂತ್ರಿ ಈಶ್ವರ ಬಿ ಖಂಡ್ರೆವು ಇಂದು ಜಿಲ್ಲೆಗೆ ಬಂದಿದ್ದು ಮಂತ್ರಿಗ ದುಬಾರೆಯಲ್ಲಿ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹನ ಕಟ್ಟಿಕೆ ಭೂಮಿ ಪೂಜೆನ ಮಾಡ್ದು. ಅಲ್ಲಿಂದ ಮಾತಾಡಿ, ಕಾಡು ಪ್ರಾಣಿಗಳ ಸಂಖ್ಯೆ ದಿನಂದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಜನರ ಜೀವ ಬೆಳೆಗಳ ನಷ್ಟನ ತುಪ್ಪಿಸಿಕೆ ಅದೊದು ಜಾಗಲಿ. ಕಾಡು ಪ್ರಾಣಿಗಳ ಸಂತಾನನ ತಡೆಯಕ್ಕೆ ಸಲಹೆಗ ಬಂದುಟ್ಟು ಇದರ ಕುರಿತು ಸಾರ್ವಜನಿಕವಾಗಿ ತಜ್ಞರ ಮಟ್ಟದಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಉಂಟು. ರೈಲ್ವೆ ಬ್ಯಾರಿಕೇಡ್ ಆನೆ ಕಂದಕನ ಹಾಕಿಕೆ ದುಡ್ಡಿಗೆ ಬರಲಿಲ್ಲ. ಅನುದಾನದ ತಾಪತ್ರೆಯೂ ಇಲ್ಲೇ. ಜಾಸ್ತಿ ಅನುದಾನ ಕೊಡಕುತ್ತ ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡೋಣೆ. ಆದಷ್ಟು ಬೇಗ ಜಾಸ್ತಿ ಬ್ಯಾರಿಕೇಡ್ಗಳು ಹಾಕಿವೆ. ಕಾಡಲಿರುವ ಜನ ಹಾಗೆ ಕಾಡು ಕರೆಗಳಲ್ಲಿ ವಾಸ ಇರುವ ಜನ ತುಂಬ ವರ್ಷಗಳಿಂದ ಕಾಡನ್ನ ಕಾಪಾಡಿಕೊಂಡು ಬಂದಳೋ. ಆದರೆ ಇಂದು ಮನುಷ್ಯರು ಕಾಡು ಪ್ರಾಣಿಗಳಿಂದ ಜೀವನ ಕಳ್ಕೊಳ್ತಾವಳೋ. ಅಧಿಕಾರಿಗ ಮತ್ತು ಸಿಬ್ಬಂದಿಗ ಜನರ ಜೀವನ ಉಳಿಸಿಕೆ ನಿಗನ ಕೊಡಕು. ಪ್ರವಾಸಿಗರ ಅನುಕೂಲಕ್ಕಾಗಿ ಹಾಗೆ ದುಬಾರಿ ಹಾಡಲಿರುವ 150 ಮನೆಗಳ ಜನರ ಅನುಕೂಲಕ್ಕಾಗಿ ಪೇಟೆಗೆ ಬಾಕೆ 7.3 ಕೋಟಿ ರೂಪಾಯಿ ಖರ್ಚಿಲಿ ಒಳ್ಳೆ ಗುಣಮಟ್ಟದ ಸೇತುವೆನ ಕಟ್ಟಿವೆ. ಜನರೊಟ್ಟಿಗೆ ಅರಣ್ಯ ಅಧಿಕಾರಿಗ ಮತ್ತು ಸಿಬ್ಬಂದಿಗ ತುಂಬ ಸಂಧಾನಲ್ಲಿ ಒಳ್ಳೆ ತರಲಿ ಮಾತಾಡೋಕು. ಯಾವುದೇ ಕಾರಣಕ್ಕೂ ದರ್ಪಣ ತೋರಿಸಿಕೆ ಹೋಗಬೇಡಿ. ಕಾನೂನನ್ನ ಪಾಲನೆ ಮಾಡಿ ಜನರಿಗೆ ತಿಳುವಳಿಕೆ ಬರೆಸಿತ ಮಂತ್ರಿಗ ಕೆಮಿ ಮಾತನ್ನು ಹೇಳ್ದು. ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತಾಡಿ, ಅರಣ್ಯ ಇಲಾಖೆಯಲ್ಲಿ ಸುಮಾರು ಬದಲಾವಣೆಗಳ ಈಶ್ವರ ಖಂಡ್ರೆವು ತಂದಳು. ಕೊಡಗಲಿ ಕಾಡು ಪ್ರಾಣಿಗಳ ಉಪದ್ರವ ಜಾಸ್ತಿ ಆಗ್ತಾ ಉಂಟು. ಅದರಲ್ಲೂ ಆನೆಗಳ ಉಪದ್ರವ ಅಂತೂ ಹೇಳದೇ ಬೇಡ. ತೋಟಗಳಿಗೆ ಕೂಡಿಕೊಂಡು ಉಪದ್ರವ ಕೊಡ್ತಿರುವ ಕಾಡಾನೆಗಳ ಓಡಿಸಿಕೆ ಸರಿಯಾಗಿ ಕ್ರಮ ತಗೊಳಕು. ಬೆಳೆ ನಷ್ಟಕ್ಕೆ ಸರಿಯಾದ ಪರಿಹಾರನ ಕೊಡಕುತ್ತ ಮನವಿ ಮಾಡ್ದು. ಇದೇ ಹೊತ್ತಲ್ಲಿ ಅರಣ್ಯ ಇಲಾಖೆನ ಜನಸಂಪರ್ಕ ಕಾರ್ಯಕ್ರಮದಡಿಲಿ ಫಲಾನುಭವಿಗಳಿಗೆ ಜೇನು ಪೆಟ್ಟಿಗೆ ಹೊಲಿಗೆ ಮಿಷಿನ್ ಸೇರಿದಂಗೆ ಸುಮಾರು ಸೌಕರ್ಯಗಳ ಹಂಚಿದವು. ಕೊಡಗು ಗೌಡ ಯುವ ವೇದಿಕೆಯ ಕಡೆಯಿಂದ ಗೌಡ ಕುಟುಂಬಗಳ ನಡುಲಿ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ನಡೀತಿರುವ ಕುಟುಂಬ 2026ರ ಇಂದು ನಡೆದ ಆಟಲಿ ಚೆಟ್ಟಿಮಾಡ ಊರು ಬಯಲು ಬಾರಿಕೆ ದಂಡಿನ ತಂಡಗಿದ್ದು ಮುಂದಿನ ಹಂತಕ್ಕೆ ತಲುಪಿಳು. ನಾಳೆ ಕಡಿಯತ್ತೂರು ಮುಕ್ಕಾಟಿ ತಡ್ಡಿಯಪ್ಪನ ಪಡುಪು ಮನೆ ಖಂಡಿಗೆ ನೆಯ್ಯಾನಿರ ಬಾಣೆಗದ್ದೆ ಪಾಲಾರು ಮೂಲೆ ಹೊನ್ನುಕೋಟಿ ಕುತ್ಯಾಡಿ ಅಚ್ಚಪಟ್ಟಿರ ಗುಡ್ಡೆಮನೆ ಹೊನ್ನಿಮನೆ ಕಾನಡ್ಕ ಬಾರಿಕೆ ಪೊನ್ನಚ್ಚನ ಯಾಲದಾಳು ಶೆಡ್ಡಿಯಪ್ಪನ ಕಾಳಮನೆ ಇದಿಷ್ಟು ತಂಡಗಳಿಗೆ ಆಟ ನಡೆದದೆ. ಜೂನ್ ತಿಂಗಳ ಸುರ್ಣವಾರಲ್ಲಿ ಮುಂಗಾರು ಮಳೆ ಸುರಾಗುವ ಸಾಧ್ಯತೆ ಉಂಟು. ದಾರಿ ಕೆಲಸಗಳ ಆದಷ್ಟು ಬೇಗ

0: ಮುಗ್ಸೋಕುತ್ತ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಸೂಚನೆ ಕೊಟ್ಟು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಕಂಡವು ಮಾತಾಡಿ, ಜಿಲ್ಲೆಯಲ್ಲಿ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿನ ದಾರಿಗಳ ಸರಿ ಮಾಡುವುದು ಸೇರಿದಂಗೆ ಅವಶ್ಯ ಇರುವ ಸುಮಾರು ಕೆಲಸಗಳ ಆದಷ್ಟು ಬೇಗ ಮುಗಿಸೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಸಭೆಗೆ ಸುಮಾರು ಇಲಾಖೆಯ ಅಧಿಕಾರಿಗಳು ಹಾಜರಾಗಿ ತಮ್ಮ ತಮ್ಮ ಇಲಾಖೆಯ ಪ್ರಗತಿನ ಕುರಿತು ಮಾಹಿತಿನ ಕೊಟ್ಟು, ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಕಡೆಯಿಂದ ರಾಜ್ಯ ಮಟ್ಟದ ತತ್ವಪದ ವಿಮರ್ಶಾ ಲೇಖನ ಪೈಪೋಟಿನ ಏರ್ಪಾಡು ಮಾಡಿಳು. 18 ರಿಂದ 40 ವರ್ಷ ವಯಸ್ಸಿನೊಳಗೆ ನಾವು ಈ ಪೈಪೋಟಿಲಿ ಕೂಡಿಯಾಡಕುತ್ತ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಸಂಘ ಕೆದಮಳ್ಳೂರು ತೋರ ವಿರಾಜಪೇಟೆ ಇವರ ಕೂಡು ಕೂಟಲಿ ಇದೇ ತಾರೀಕು 13ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ತೋರ ಸಮುದಾಯ ಭವನದಲ್ಲಿ ಅರೆಭಾಷೆ ಗಡಿನಾಡ ಹಬ್ಬ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ ಹಂಗೆ ಸಾಮಾಜಿಕ ಜಾಲತಾಣದ ಹೆಸರು ಪಡೆದ ತಮಾಸೆಗಾರ ಜೀವನ್ ಕೆರೆಮೂಲೆ ಅವರಿಂದ ನೆಗೆ ಚಟಾಕಿ ಏರ್ಪಾಡಾಟು. ಇದೇ ತಿಂಗಳ ತಾರೀಕು 29 ಮತ್ತು 30ಕ್ಕೆ 2 ದಿನ ಸುಂಟಿಕೋಪಲಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗ ಹಂಗೆ ಅಧಿಕಾರಿಗ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ನಾಪೋಕುಲು ಮತ್ತು ಸಂಪಾಜಿ ಹೋಬಳಿಗಳಲ್ಲಿ ರೈತರಿಗೆ ರಿಯಾಯಿತಿ ಕ್ರಯಲಿ ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡರ್ಮನ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕ ಮಾಡಕುತ್ತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
5: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27ರಿಂದ ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
12: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
14: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
15: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಸನ್ ಸಿಟಿ ಅರ್ಪಿಸುತ್ತಿದೆ.

0: ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕಾಡು ಪ್ರಾಣಿಯಡ ಕಣಕ್ಕೆ ದಿನಪೋದನಕ್ಕೆ ಅಧ್ಯಯನಗೊಂಡು ಜನರ ಜೀವಾಪಿನ ಬಳೆ ನಷ್ಟತ್ನ ತಡಪಕ್ಕೆ ಆಂಧ್ರಪ್ರದೇಶದ ಆಂಜ ಕಾಡು ಪ್ರಾಣಿಯಕ್ಕೆ ಸಂತಾನ ನಿಯಂತ್ರಣ ಮಾಡುವ ಸಲಹೆ ಬಂದಿತ್ತು. ಹಿಂಗೆ ಸಂಬಂಧಪಟ್ಟನಿಗೆ ಸಾರ್ವಜನಿಕ ಆಯಿತು. ತಜ್ಞರ ಕೂಡ ಚರ್ಚೆ ಅಂಡಿ ಅವಶ್ಯಕತೆ ಉಂಡು ಅರಣ್ಯ ಜೀವಿಶಾಸ್ತ್ರ ಪಿಂಗೆ ಪರಿಸರ ಸಚಿವ ಈಶ್ವರ ಖಂಡ್ರೆ ಅಣಿಚಿ. ದುಬಾರೆ ಚಾಕಾನೆ ಶಿಬಿರಕ್ಕೆ ಪೋಪಕ್ಕೆ ಕಾವೇರಿ ಪಳಕ್ಕೆ ಅಡ್ಡಾಯಿತು. ತೂಂಗುವ ಪಾಲ ಕಟ್ಟುವ ಕೂಡನಕ್ಕೆ ಅಧಿಕಾರಿಯಕ್ಕೆ ವಸತಿ ಗೃಹ ಕಟ್ಟುವ ಕಾಮಗಾರಿಕೆ ಇಂದು ಭೂಮಿ ಪೂಜೆ ನಡೆಸಿತು. ತಕ್ಕ ಪರಂದ ಸಚಿವಂಗ ಆನೆ ಮಾನವ ಸಂಘರ್ಷತ್ನ ತರ್ಪಕ್ಕೆ ರಚನೆ ಮಾಡಿದ ತಜ್ಞಗಡ ಸಮಿತಿ ವರದಿನ ಒಪ್ಪಿಚಿಟ್ಟಿತ್ತು ಎಂದು ಅರಿಚಿಟ್ಟಿತ್ತು. ಕಾಡಲು ಪಿನ್ನ ಕಾಡು ಕರೆಯಲು ವಾಸವುಳ್ಳವು ಇಲಾಖೆರ ಅಧಿಕಾರಿಯ ಪಿನ್ನ ಸಿಬ್ಬಂದಿರ ಕೂಡ ಕೈ ಕೂಟಿಯಂಡ್ ಜೀವನಷ್ಟ ಹಾಕದನಕ್ಕೆ ಮೇನತ್ತು ವಹಿಸೊಂದು ಸಲಹೆ ಕೊಡುತ್ತದೆ. ಅರಣ್ಯ ಇಲಾಖೆರ ಆದನಲ್ಲಿ ಲೋಕೋಪಯೋಗಿ ಇಲಾಖೆರ ಮೂಲಕ ಸುಮಾರು 7.3 ಕೋಟಿ ರೂಪಾಯಿ ಖರ್ಚು ಕಟ್ಟುವ 195 ಮೀಟರ್ ಉದ್ದದ ತೂಂಗುವ ಪಾಲತರ ಕಾಮಗಾರಿನ ಇನ್ನು 12 ತಿಂಗಳ ಉಪಯೋಜನೆ ಇದಾಯಿತುಂಡು. ಶಾಸಕ ಡಾಕ್ಟರ್ ಮಂತ್ರಗೌಡ ಕುಂಡನಿಗೆ ಖನಪಟ್ಟವು ಹಾಜರಿಂಜ ಕಾರ್ಯಕ್ರಮದ ಅರಣ್ಯ ಇಲಾಖೆಯ ಜನಸಂಪರ್ಕ ಕಾರ್ಯಕ್ರಮದ ಅಡಿಲು ಫಲಾನುಭವಿಯಕ್ಕೆ ತೇನು ಪುಟ್ಟಿ ಪಿನ್ಯ ಕಾಡು ಕರೆಲವಾಸವುಳ್ಳ ಪೊಮ್ಮಕ್ಕೆ ಪೊಲ್ಲುವ ಮಿಷಿನ್ ಕೊಡ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯಗಳಾಯಿತು. ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನು ಶಾಸಕ ಅಜ್ಜ ಕುಟೀರ ಪೊನ್ನನಾಯಿಗಳ ನೇಮಕ ಮಾಡಿತ್ತು. ಸರ್ಕಾರ ಆದೇಶ ಮಾಡಿತ್ತು. ಸರ್ಕಾರಿ ಚಾಕ್ರಿಯರ ನೇರ ನೇಮಕಾತಿ ಪೈಪೋಟಿ ಪರೀಕ್ಷಾ ಕೂಡನಕ್ಕೆ ಬಾರೆ ಬಾರೆ ಆಯ್ಕೆ ಪ್ರಕ್ರಿಯೆ ನಡೆಸುವಂತಹ ಸಂವಿಧಾನಾತ್ಮಕ ಸಂಸ್ಥೆಯನ್ನ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅಜ್ಜ ಕುಟೀರ ಪೊನ್ನನಾಯಿಗಳ ನೇಮಕ ಮಾಡಿರುವುದು ಜಿಲ್ಲೆಗೆ ಪೆರಮೆರ ವಿಷಯ. ಜಿಲ್ಲೆರ ಬಾಸ್ಕೆಟ್ಬಾಲ್ ಕಳಿಕಾರಕ್ಕೆ ಪುರುಡು ಕೊಡುವ ಉದ್ದೇಶದ ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ಪಿನ್ನ ಬಾರೆ ಬಾರೆ ಬಾಸ್ಕೆಟ್ಬಾಲ್ ಕ್ಲಬ್ರ ಕೂಟ ಆದ ನೆಲೆ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಕಳಿಕೂಟ ಇದೇ ಪತ್ತಂಗ್ ಪೊನ್ನಂಪೇಟೆಯ ಸೇಂಟ್ ಆಂಟೋನಿಸ್ ಹೈಸ್ಕೂಲ್ ನಡಪ. ಕೊಡಗರ ಕಳಿಕಾರ ಮಾತ್ರ ಕೂಡಿಯಾಡುವ ಅವಕಾಶವುಳ್ಳ ಈ ಕಳಿಕೂಟತ್ರ ಮೇದ ಅರ ಅರಿವಿಕೆ ಬೋಂಡ್ಯಾನವು 9-5-3-5-6-7-7-8-5 ಇಲ್ಲೆಂಗಿ 8-1-0-5-4-8-8-5-1-0 ನಂಬರ್ನ ಸಂಪರ್ಕ ಮಾಡಲು ಒಂದು ಆಯೋಜಕ ಸಂಸ್ಥೆಯ ಚೊಟ್ಟಂಗಡ ಸದಾಸೋಮಯ್ಯ ಅರಿಚಿಟ್ಟಿತು. ಇದೇ 29 ಪಿಂಜ ನುಪ್ಪದಾಂಗ ಸುಂಟಿಕೊಪ್ಪದ ನಡಪಂತ ಕೊಡಗು ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷಗಳಾಯಿತು. ಸಾಹಿತಿ ಅಬ್ದುಲ್ ರಶೀದ್ ಆಯ್ಕೆ ಆಯಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷಗಳನ್ನು ಎಂಪಿ ಕೇಶವ ಕಾಮತ ಎಂಡಕೊರುವ ಕಾರ್ಯಕ್ಕೆ ಕೊಡಗು ಪತ್ರಿಕಾ ಭವನ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷಗಳ ಆಯ್ಕೆ ಮಾಡಿದ್ದು ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಡಕೊರುವ ಕಾರ್ಯಕ್ಕೆ ಸ್ವಾಗತ ಸಮಿತಿ ರಚನೆ ಮಾಡಿಚಿ. ಕೂಟಕ್ಕೆ ಕಾರ್ಯಕ್ರಮದ ಯಶಕ್ ಪನ್ನೊಂದಾಂಗು ಅಧ್ಯಯನ ಉಪಸಮಿತಿಯಲ್ಲಿ ರಚನೆ ಮಾಡಿದ್ದು ಸಮ್ಮೇಳನದ ತಯಾರಿಗೆ ಮೊಳಿಯಿಟ್ಟದ್ದು. ಸಮ್ಮೇಳನತ್ರ ಮಾರಿಪತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟನಕ್ಕೆ ಬಾರೆ ಬಾರೆ ವಿಚಾರಗೋಷ್ಠಿ, ಕವಿಗೋಷ್ಠಿ, ಪಾಠ ಪಾಡುವ ಕೂಡನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತ್ತು. ಕನ್ನಡ ನಾಡು, ನುಡಿ, ನೆಲ, ನೀರು, ಪಾಜ, ಸಂಸ್ಕೃತಿ ಪಿನ್ನ ಸಾಹಿತ್ಯ ಕೊತ್ತನಕ್ಕೆ ನೆನಪು ಸಾಂಸ್ಕೃತಿಕ ಕಾರ್ಯವಾರಲು ಕೂಡಿಯಾಡಬೇಕು ಇರಾದೆ ಉಳ್ಳ ಕಲಾವಿದಂಗ ಪಿನ್ನ ಕಲಾ ತಂಡಕಾರ ತಂಗಡ ಪೆದತ್ನ ಇದೇ ಪತ್ತಾಂಡೋಳೆ ನೋಂದಣಿ ಮಾಡಿಯೋಡು. ಅರ ಮಾಹಿತಿಗೆ 9-4-9-4-7-5-9-6-5 ಇಲ್ಲೆಂಗೆ 9-4-8-1-0-6-3-0-2-7 ನಂಬರ್ನ ಸಂಪರ್ಕ ಮಾಡುವನಕ್ಕೆ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷಗಳನ್ನು ಅಜ್ಜಿಕುಟ್ಟಿರ ಗಿರೀಶ್ ಅರಿಚಿಟ್ಟಿತು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೊರಂದಿರ ಕಾರ್ಯಪ್ಪ ಕಾಲೇಜಿನ ಪಳೆಯ ವಿದ್ಯಾರ್ಥಿ ಸಂಘತ್ರ ಆದನಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಖರ್ಚಿಲು ಕಾಲೇಜ್ ಪರಂಬರ ಪಕ್ಕ ಕಟ್ಟಿನ ಶಾರ್ಟ್ ರೇಂಜ್ ರೈಫಲ್ ಫೈರಿಂಗ್ ರೇಂಜ್ನ 19ನೇ ಕರ್ನಾಟಕ ಬೆಟಾಲಿಯನ್ರ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ರಿಜಿತ್ ಮುಕುಂದನ್ ಪಿನ್ಯ ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಉದ್ಘಾಟನೆ ಮಾಡಿಚಿ. ಬಯಂಜ ತಕ್ಕಪರಂದ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ರಿಜಿತ್ ಮುಕುಂದನ್ ಮಡಿಕೇರಿ ಸುತ್ತಮುತ್ತಲ ಎನ್ಸಿಸಿ ಕೆಡೆಟ್ ವರ್ಕ್ ಈ ಫೈರಿಂಗ್ ರೇಂಜ್ನೊಂದು ಪೆರತು ಅನುಕೂಲ ಆಪ ಇದನ್ನ ಪ್ರಯೋಜನತ್ನ ಮಕ್ಕ ಪಡೆದವನಿಗೆ ಅರಿಚಿಟ್ಟದು. ಗಿಡಕ್ಕೆ ನೀರು ಬೂಕಿತ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ತಕ್ಕ ಪರಂದಿತ್ತು. ಕಾಲೇಜಿನ ಪಳೆಯ ವಿದ್ಯಾರ್ಥಿ ಸಂಘತರ ಕೊಡುಗೆನ ಕೊಂಡಾಡಿಚಿ. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಮುಕ್ಕಾಟಿರ ಅಪ್ಪಯ್ಯ ಎನ್ಸಿಸಿಗೂ ಕೂಡುವ ನುಂಡು ಆಪ ಪ್ರಯೋಜನ ಪಿನ್ನ ಅದನ್ನುಂಡು ತಂಗಡ ಬಹುಸನ ಎನ್ನನ್ನು ರೂಪುಚಿಟ್ಟುಲೊಂದು ಬಟ್ಟೆ ಬಳಿಯಿರತಕ್ಕ ಪರಂದತ್ತು. ಕಾಲೇಜಿನ ಪ್ರಿನ್ಸಿಪಲ್ ಮೇಜರ್ ಡಾಕ್ಟರ್ ರಾಘವ ಎಂಡಕೊರುವ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಖನಪಟ್ಟವು ಕೂಡಿಯಾಡಿ ತಿಂಜತ್ತು. ಕೊಡಗು ಹೆಗ್ಗಡೆ ಸಮಾಜತ್ರ ಆದ ನೆಲೆ ಹಾತೂರು ಸ್ಕೂಲ್ ಪರಮಲು ನಡೆದ ನಿಂಜ ಕಳಿಕೂಟ ಆಕಿರಿ ಆಚಿ. ಕ್ರಿಕೆಟ್, ಥ್ರೋಬಾಲ್, ಕೇರ್ಬಲಿ ಪೈಪೋಟಿಲು ಕೂಡಿಯಾಡನೋ ಕಕಾರ ಖುಷಿ ಪಟ್ಟತ್ತು. ಆಕಿರಿ ಸಮಾರಂಭತ್ರ ಕೊರುವು ಕಾರ್ಯಕ್ಕೆ ವಹಿಸಿಣೆ ತಕ್ಕ ಪರಂದ ಸಮಾಜತ್ರ ಅಧ್ಯಕ್ಷ ಕೊರಕುಟ್ಟಿರ ಸರಾ ಚಂಗಪ್ಪ ಒಕ್ಕಡೊಕ್ಕಡ ಉಳಲು ಒಗ್ಗಟ್ಟನ್ನು ಬಳತುವಕ್ಕೆ ಇಂಥ ಕಳಿಕೂಟ ಪೆರೆತು ಸಹಕಾರಿ ಆಯ್ತುಂಡು ಅಣಿತು. ಯುವ ಜನಾಂಗ ಬಾರೆ ಬಾರೆ ಕೋಬಲು ಸಾಧನೆ ಮಾಡಿತು ಸಮಾಜತ್ನ ಇಂಜಕ್ಕೆ ಬಲಪಡ್ತುಂಡು ಅರಿಚಿಟ್ಟತ್ತು. ಮುಖ್ಯ ಬಿಂದು ಆಯ್ತು ಕಾರ್ಯಕ್ರಮಕ್ಕೆ ಕೂಡಿಯಾಡಿದ ವೃತ್ತ ನಿರೀಕ್ಷಕಗಳನ್ನ ತುದಿಮಾಳ ಸವಿ ಲೋಕೇಶ್ ಪಿನ್ಯ ಸಮಾಜತ್ರ ನಿಕಟಪೂರ್ವ ಅಧ್ಯಕ್ಷಗಳನ್ನ ಪಡಿಞಾರಂಡ ಅಯ್ಯಪ್ಪ ಈ ನೇರತ್ತ ತಕ್ಕ ಬರಂದತ್ತು ಖನಪಟ್ಟವು ಕೂಡಿಯಾಡಿ ತಿಂಜ ಕಾರ್ಯಕ್ರಮಕ್ಕೆ ಸಾಧಕಗಳ ಸನ್ಮಾನ ಮಾಡಿಚಿ. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಪಿನ್ನ ಸಾಹಿತ್ಯ ಅಕಾಡೆಮಿ ಪಿನ್ನ ಕೆದಮಳ್ಳೂರರ ಅರೆಭಾಷಾ ಸಂಸ್ಕೃತಿ ಪಿನ್ನ ಅಭಿವೃದ್ಧಿ ಸಂಘತರ ಕೂಡು ಕೂಟತ್ ಅರೆಭಾಷಾ ಗಡಿನಾಡ ಉತ್ಸವ ಇದೇ 13ನಾಗ ಪಲಕ 9 ಗಂಟೆಗೆ ತೋರಾ ಸಮುದಾಯ ಭವನತ್ ನಡಪ. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾ.

leading developers, Sun City. ಕೆಳಗಡೆ ಸಮಯ ಇನ್ನೇನು 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಬರಿ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್: ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಈ ಮಾತುಕತೆಯ ನಂತರ ಭಾರತ ಮತ್ತು ವಿಯೆಟ್ನಾಂ ನಡುವೆ ಇಂದು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ಸಾರ್ವಜನಿಕ ವಲಯದ ಲೆಕ್ಕ ಪರಿಶೋಧನೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹಲವಾರು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ 1 ತಿಂಗಳ ಒಳಗೆ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡುತ್ತಿರುವಂತಹ ಮೊದಲ ರಾಷ್ಟ ಭಾರತವಾಗಿದ್ದು, ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ಅವರು ಎಷ್ಟು ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನ ಪ್ರಾಚೀನ ಚಂಪಾ ನಾಗರಿಕತೆಯ ಮೈಸನ್ ಮತ್ತು ನಾನ್ ಟೌನ್ ದೇಗುಲಗಳನ್ನು ಭಾರತ ಪುನಃ ಸ್ಥಾಪಿಸುತ್ತಿದೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಭಾರತ ಡಿಜಿಟಲೀಕರಣಗೊಳಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಎರಡೂ ದೇಶಗಳ ನಡುವಿನ ಪಾಲುದಾರಿಕೆಯಲ್ಲಿ ಪರಂಪರೆ ಮತ್ತು ಅಭಿವೃದ್ದಿ ಎರಡೂ ಮಹತ್ವದ ವಿಷಯಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಭಾರತದ ಕೃಷಿ, ಮೀನುಗಾರಿಕೆ ಮತ್ತು ಪ್ರಾಣಿ ಉತ್ಪನ್ನಗಳು ವಿಯೆಟ್ನಾಂಗೆ ಸುಗಮವಾಗಿ ರಫ್ತಾಗುತ್ತಿದ್ದು, ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಇಂದು ಎರಡೂ ದೇಶಗಳು ಕೇಂದ್ರ ಬ್ಯಾಂಕುಗಳ ನಡುವಿನ ಸಹಕಾರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಯುಪಿಎ ಮತ್ತು ವಿಯೆಟ್ನಾಂನ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಒಂದುಗೂಡಿಸಲಾಗುವುದು. ವಿಯೆಟ್ನಾಂ ಭಾರತದ ಆಕ್ಟ್ ಈಸ್ಟ್ ಯೋಜನೆ ಮತ್ತು ವಿಷನ್ ಓಷನ್ನ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವ ಮೂಲಕ ಉಭಯ ದೇಶದವರು ಕಾನೂನು, ನಿಯಮ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾಗಿ ಮತ್ತು ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ನೀಡಿದ ಸಹಕಾರಕ್ಕಾಗಿ ಭಾರತವು ವಿಯೆಟ್ನಾಂಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭಾರತ ಭೇಟಿಯು ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಆಯೋಜನೆ ಮಾಡಿದಂತಹ ಔಪಚಾರಿಕ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದಂತಹ ಸಚಿವರು, ಈ ಭೇಟಿಯು ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವಂತಹ ಸಂಬಂಧಗಳನ್ನು ಒತ್ತಿ ಹೇಳುತ್ತದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮುಂದಿನ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಾದ ಕೆಎ ಸೆಂಟೋ ಟೈಯನ್, ಎನ್ ಆನಂದ್, ಸಿಟಿಆರ್ ನಿರ್ಮಲ್ ಕುಮಾರ್ ಮತ್ತು ಇತರರೊಂದಿಗೆ ರಾಜ್ಯಪಾಲರನ್ನು

0: ಭೇಟಿಯಾದರು. ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ತನ್ನ ಬಹುಮತವನ್ನು ಸಾಬೀತುಪಡಿಸಲು ಇನ್ನೂ 10 ಸ್ಥಾನಗಳು ಅವಶ್ಯಕವಾಗಿವೆ. ಇದಕ್ಕೆ ರಾಜ್ಯಪಾಲರ ಬಳಿ 2 ವಾರಗಳ ಕಾಲ ಅವಕಾಶವನ್ನು ಪಕ್ಷವು ಕೋರಿದೆ. ಇಂದು ಮುಂಜಾನೆ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಮತ್ತು ಪಕ್ಷದ ಇತರ ನಾಯಕರು ಟಿವಿಕೆ ಮುಖ್ಯಸ್ಥರನ್ನು ಭೇಟಿ ಮಾಡಿ 5 ಶಾಸಕರ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೊಂದು ಬೆಳವಣಿಗೆಯಲ್ಲಿ ವೇಸಿಕೆ ಮುಖ್ಯಸ್ಥರಾದಂತಹ ಥೋಲ್ ತಿರುಮಾವಲವನ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಟಿವಿಕೆ ನೀಡಿದ ಆಹ್ವಾನದ ಬಗ್ಗೆ ತಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರು 1 ಅಥವಾ 2 ದಿನಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾದ ಟಿವಿಕೆಯನ್ನು ಸರ್ಕಾರ ರಚಿಸಲು ಕರೆಯುವ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಎಐಎಡಿಎಂಕೆ ಚುನಾಯಿತ ಶಾಸಕರ ಒಂದು ಭಾಗವು ಪಕ್ಷದ ನಾಯಕತ್ವವು ಟಿವಿಕೆಯನ್ನು ಬೆಂಬಲಿಸಬೇಕೆಂದು ಬಯಸುತ್ತದೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡಾ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡಾ 70% ಎಂದು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ಲೈನ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ನಡೆಯಲಿದೆ. ಈ ಸಮಾರಂಭವು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನ ಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರ ನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನವದೆಹಲಿಯಲ್ಲಿ ಇಂದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನಾಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನಗಳು, ಸೈಬರ್ ಭೌತಿಕ ವ್ಯವಸ್ಥೆಗಳು, ವಿದ್ಯುತ್ ಚಲನಶೀಲತೆ, ಶುದ್ಧ ಇಂಧನ ಮತ್ತು ಸುಧಾರಿತ ಕಂಪ್ಯೂಟಿಂಗ್ನಲ್ಲಿ ಈ ಕ್ಷೇತ್ರಗಳಿಗೆ ಭಾರತ ಹೆಚ್ಚಿನ ಒತ್ತು ನೀಡುತ್ತಿದ್ದು ಜಂಟಿ ಸಂಶೋಧನೆ ಮತ್ತು ಕೈಗಾರಿಕಾ ಪಾಲುದಾರಿಕೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಒನಾಡಾ ಕಿಮಿ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯತೆಯತ್ತ ಭಾರತಕ್ಕಿರುವಂತಹ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ. ಈ ಸಭೆಯಲ್ಲಿ ವಿನಿಮಯ ಮಾಡಿಕೊಂಡ ಒಪ್ಪಂದಗಳು ಸಂಶೋಧನೆ ಮತ್ತು ಅನ್ವಯಿಕ ಕ್ಷೇತ್ರಗಳಲ್ಲಿ ಗಾಢವಾದ ಸಹಕಾರಕ್ಕೆ ದಾರಿ ಮಾಡಿಕೊಡಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಕೊಲಿಜಿಯಂ ಇದೇ ಸೋಮವಾರ ನಡೆದ ಸಭೆಯಲ್ಲಿ

0: ವಕೀಲರಾದಂತಹ ಮೋನಿಕಾ ಚಿಬ್ಬರ್ ಶರ್ಮಾ, ಹರ್ಮಿತ್ ಸಿಂಗ್ ಡಿಯೋಲ್, ಪೂಜಾ ಚೋಪ್ರಾ, ಸುಶೀತ್ ಬಿನ್ಲಿಶ್, ನವನೀತ್ ಸಿಂಗ್, ದಿವ್ಯಾ ಶರ್ಮಾ, ರವೀಂದ್ರ ಮಲಿಕ್, ಪ್ರವೀಂದ್ರ ಸಿಂಗ್ ಚೌಹಾಣ್, ರಾಜೇಶ್ ಕೌರ್ ಮತ್ತು ಮೇಂದರ್ಜೀತ್ ಯಾದವ್ ಅವರನ್ನು ನ್ಯಾಯಾಧೀಶರನ್ನಾಗಿ ಅನುಮೋದಿಸಿದೆ. ಮತ್ತೊಂದು ನಿರ್ಧಾರದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ಗೆ ಮೂವರು ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಕೊಲಿಜಿಯಂ ಅನುಮೋದಿಸಿದೆ. ಸುನೀತಾ ಗಾಂಧವ್, ಅಲಪತಿ ಗಿರಿಧರ್ ಮತ್ತು ಪುರುಷೋತ್ತಮ್ ಕುಮಾರ್ ಚಿಂತಲಪುಡಿ ನಿರ್ದೇಶಿತ ಅಧಿಕಾರಿಗಳಾಗಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನಾಳೆ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45.
2: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಫರ್ನಿಚರ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ. ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
5: ಆಕಾಶವಾಣಿಗೆ 90ರ ಸಂಭ್ರಮ.
6: ಆಕಾಶವಾಣಿಗೆ 90ರ ಸಂಭ್ರಮ.
5: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
6: ಆಕಾಶವಾಣಿಗೆ 90ರ ಸಂಭ್ರಮ.
5: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
6: ಆಕಾಶಬುಟ್ಟಿ
5: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
6: ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿ.

ಕೆಲವರೇ, ಸಮಯ ಈಗ 7:48:50 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಕುವೆಂಪು ಅವರ ರಚನೆಯನ್ನ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್.

0: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಬಿಸಾಡುವುದು ಬೇಡ.
1: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
0: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
1: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
0: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.

0: ಕೆಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
1: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
0: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
1: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.

ಆಕಾಶವಾಣಿ ಮಡಿಕೇರಿ ಕೆಳಗರೆ ಸಮಯ ಇನ್ನೇನು 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಘೋಷಾಲ್ ಅವರ ದನಿಯಲ್ಲಿ ಸೇವಂತಿ ಸೇವಂತಿ. ಚಿತ್ರದ ಗೀತೆ ಕುನಾಲ್ ಗಾಂಜಾವಾಲಾ ಅವರ ದನಿಯಲ್ಲೂ ಸಹ ಇದೆ. ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಪ್ರೀತಿಯನ್ನ ಮತ್ತು ಅತ್ಯಂತ ಒಂದು ಅನ್ಯೂನ್ಯವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂಥ ಹೆಣ್ಣು ಮಗಳು ತವರಿನಲ್ಲಿ ತನ್ನ ತಾಯಿಯನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸ್ತಾಳೆ ಅನ್ನೋದನ್ನ ನೋಡೋದಾದ್ರೆ, ತಾಯಿ ಇಲ್ಲದಂತಹ ತನ್ನ ತವರು ಮನೆಗೆ ಭೇಟಿ ನೀಡೋದೇ ತಪ್ಪು, ಅದು ಅಸಹನೀಯ ಮತ್ತು ನೋವಿನಿಂದ ಕೂಡಿದ್ದಾಗಿದೆ ಅಂತ ಹೇಳ್ತಾಳೆ. ಅವಳ ಮನಸ್ಸಿನ ನೋವು ಹೀಗೆ ವ್ಯಕ್ತವಾಗುತ್ತೆ. ತಾಯಿಲ್ಲ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ, ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ ಆಗ ನೋಡಿದರ ದುಃಖಗಳ. ಮತ್ತೆ ಇನ್ನೊಂದು ತ್ರಿಪದಿಯನ್ನ ಗಮನಿಸೋದಾದ್ರೆ, ಕಡಗ ಇಲ್ಲದ ಕೈಯ, ಕರುಣಾ ಇಲ್ಲದ ಪುರುಷ, ಹಡೆದವ್ವನಿಲ್ಲದ ತವರಿಗಿ, ಹಡೆದವ್ವನಿಲ್ಲದ ತವರಿಗಿ ಹೋದಾರ ಅಡವ್ಯಾಗ ವಸ್ತಿ ಇಳಿದಾಂಗ ಅಂತ ಹೇಳ್ತಾಳೆ. ಅಂದ್ರೆ ತಾಯಿ ಇಲ್ಲದ ತವರು ಕಾಡಿನಲ್ಲಿ ವಸತಿ ಹಾಗೂ ನೀರಿಲ್ಲದ ಕೆರೆಗೆ ಬಾಯಾರಿದ ಕರುವೊಂದು ಬಂದಂತೆ ಎಂಬಂತಹ ಅದ್ಭುತ ಉಪಮೆಗಳ ಚಿತ್ರಣಗಳನ್ನ ಕೊಡ್ತಾಳೆ. ಇನ್ನೀಗ ಕೇಳೋಣ ಹಾಲುಂಡ ತವರು ಚಿತ್ರದ ಗೀತೆ. ಮನು ಅವರ ದನಿಯಲ್ಲಿರುವ ಈ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಮೊದಲ ಮಗುವಿನ ಬಾಣಂತನ ಮುಗಿಸಿಕೊಂಡು ತವರ್ಮನೆಯಿಂದ ಗಂಡನ ಮನೆಗೆ ಹಿಂದಿರುಗುವಾಗ ಹೆಣ್ಣು ಮಗಳು ಭಾವುಕಳಾಗಿ ತನ್ನ ತವರು ಮನೆಯೊಂದಿಗಿನ ತನ್ನ ಬಾಂಧವ್ಯವನ್ನ ನೆನೆಸಿಕೊಂಡು ಪದೇ ಪದೇ ಹಿಂದಿರುಗಿ ನೋಡಿಕೊಂಡು ಹೋಗ್ತಾಳೆ. ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಹುಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡಿಯಾಳು. ಎಂತಹ ಒಂದು ಬಾಂಧವ್ಯ, ಎಷ್ಟು ಪ್ರೀತಿ ಅವಳಿಗೆ ತನ್ನ ತವರು ಮನೆ ಬಗ್ಗೆ. ಹಾಗೆ ಗಂಡನ ಮನೆಯಲ್ಲಿ ಎಷ್ಟೇ ಸುಖವಾಗಿದ್ರೂ ಕೂಡ ತನ್ನ ತವರು ಮನೆಯ ಎಲ್ಲ ಬಾಂಧವ್ಯಗಳ ಜೊತೆಗಿನ ನಂಟನ್ನು ಎಂದಿಗೂ ಕೂಡ ಅವಳು ಮರೆಯಲ್ಲ. ಅದರಲ್ಲೂ ಅಣ್ಣ ತಮ್ಮಂದಿರು, ಅತ್ತಿಗೆ ನಾದಿನಿಯರು, ಹೀಗೆ ಎಲ್ಲ ಸಂಬಂಧಗಳ ಜೊತೆಗೆ ಅತ್ಯಂತ ಪ್ರೀತಿಯಿಂದನೇ ನಡ್ಕೋತಾಳೆ, ಪ್ರೀತಿಯಿಂದಲೇ ಕಾಣ್ತಾಳೆ. ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗ. ಹಾಗೆ ಮುಂದುವರಿಸಿ ಅತ್ತಿಗೆಯನ್ನ ನೆನಿತಾಳೆ. ಆದರೆ ಅವಳ ರೀತಿ ನೀತಿಯನ್ನು ಕುರಿತು ಹೇಳ್ತಾಳೆ. ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆಯವಳು, ಸುಣ್ಣದ ನೀರ ಒಲಿಮುಂದ ಇಟ್ಕೊಂಡು ಎಮ್ಮಿ ಹಾಲೆಂದು ಬಡಿಸ್ಯಾಳ. ಇಷ್ಟಾದರೂ ಆಕೆಗೆ ಅಣ್ಣನ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ. ಅತ್ತಿಗೆ ಏನೇ ಮಾಡಿದ್ರೂ ಕೂಡ ಅಣ್ಣನ ಹತ್ರ ಅದರ ಸುಳಿಹನ್ನ ಒಂದು ಚೂರು ಬಿಟ್ಕೊಡಲ್ಲ. ಇನ್ನು ತಮ್ಮನೆಂದ್ರೋ ಅತೀ ಮುದ್ದು, ಹಾಗೆ ಅಷ್ಟೇ ಪ್ರೀತಿ. ತಮ್ಮನನ್ನು ತನ್ನ ಸ್ವಂತ ಮಗುವಿನ ಥರನೇ ಕಾಣ್ತಾಳೆ. ಅವನನ್ನು ತ ದೊರೆ ಸಮಾನ ಅಂತ ಹೀಗೆ ಕರೀತಾಳೆ. ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನಿಬಾಗಿ ಹಾಲ ಸುರಿದಾವ ಅಂಥೇಳಿ ಹೆಮ್ಮೆಯಿಂದ ತನ್ನ ತಮ್ಮನನ್ನು ರಾಜನಿಗೆ ಹೋಲಿಕೆ ಮಾಡ್ತಾ ಅವನಂದ್ರೆ ಸುಮ್ಮನೇನಾ ಅಂತ ಹೇಳ್ತಾಳೆ. ಇನ್ನಷ್ಟು ನಾವು ಜನಪದ ತ್ರಿಪದಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನೀಗ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ದನಿಯಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ತವರಿನ ಸೀರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಮಧು ಬಾಲಕೃಷ್ಣ, ಚಿತ್ರ, ನಂದಿತಾ ಹಾಗೂ ಮಂಗಳ ಅವರ ದನಿಯಲ್ಲಿ.

ಬಗ್ಗೆ ಎಷ್ಟೆಲ್ಲ ಬಾಂಧವ್ಯ ಹೊಂದಿರತಕ್ಕಂಥ ಹೆಣ್ಣು ಗಂಡನ ಮೇಲೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಾಳೆ. ಗಂಡ ಹೆಂಡಿರ ನಡುವೆ ಪ್ರೀತಿ ಮುನಿಸು ಜಗಳ ಸಹಜ. ಆ ಜಗಳ ಹೇಗಿರಬೇಕು ಅಂತ ನಮ್ಮ ಜನಪದರು ಹೇಳೋದು ಹೀಗೆ: ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ, ನಿಂಗ ನೀರು ಹೆರದಾಂಗ, ನಿಂಗ ನೀರು ಎರದಾಂಗ, ಹಿರಿಹೊಳೆಯ ಗಂಗವ್ವಾಸಾಗಿ ಹರಿದಾಂಗ ಅಂತ ಹೇಳ್ತಾರೆ. ಗಂಡ ಹೆಂಡತಿ ನಡುವಿನ ಪ್ರೀತಿಯಲ್ಲಿ ಸಿರಿತನ ಬಡತನವೆಂಬುದು ಇರೋದಿಲ್ಲ. ಗಂಡನನ್ನು ಆಕೆ ಇರುವಂತೆಯೇ, ಅಂದರೆ ಅವನು ಯಾವ ಸ್ಥಿತಿಯಲ್ಲಿರ್ತಾನೋ ಅದೇ ಸ್ಥಿತಿಯಲ್ಲೇ ಒಪ್ಪಿಕೊಂಡಿರ್ತಾಳೆ. ಅವನು ಬಡವನಾದರೂ ಕೂಡ ಅವನೇ ನನ್ನ ದೊರೆ ಅಂತ ಹೇಳ್ತಾಳೆ. ಕೂಲಿ ಮಾಡಿದರೇನಾ, ಕೋರಿ ಹೊತ್ತರೇನಾ, ನಮರಾಯ ಬಡವರೇನಾ, ನಮಗ ನಮರಾಯ ಬಡವೇನ ಬಂಗಾರ, ಮಾಲಾ ಇದ್ದಂಗ ಮನೆಯಾಗ ಅಂತ ಹೆಮ್ಮೆಯಿಂದ ಹೇಳ್ತಾಳೆ.

0: ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.
1: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜ್ಕುಮಾರ್ ಎಸ್ಸಿ ಅವರು ಸಂಗೀತ ನೀಡಿರುವ ತಂದೆಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ದನಿಯಲ್ಲಿ

ಮಿಡಿದ ಹೃದಯಗಳು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇನ್ನು ಜನಪದ ಹೆಣ್ಣು ಮಕ್ಕಳು ಮಕ್ಕಳ ಕುರಿತಾಗಿ ಎಷ್ಟೊಂದು ತ್ರಿಪದಿಗಳನ್ನು ಬರೆದಿದ್ದಾರೆ. ಅವ್ರಿಗೆ ಮಕ್ಕಳು ಅಂತ ಅಂದರೆ ಅತೀ ಅಚ್ಚುಮೆಚ್ಚು. ಎಲ್ಲವನ್ನ ಬಿಟ್ಟು ಮಕ್ಕಳ ಆಟ ಪಾಠಗಳ ಕಡೆ ಗಮನವನ್ನು ಕೊಡ್ತಾಳೆ. ಕೂಸು ಇದ್ದ ಮನೆಗೆ ಬೇಸಣಿಗೆ ಯಾತಾಕ, ಕೂಸು ಕಂದವ ಒಳಹೊರಗ, ಕೂಸು ಕಂದವ ಒಳಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಅಂತಾಳೆ. ಮಕ್ಕಳಿಗೆ ಆಡಿಬಾ ಎನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತಳೆದೇನು ಅಂತಾಳೆ. ಇಷ್ಟೊಂದು ಪ್ರೀತಿ ಅಕ್ಕರೆಯನ್ನು ತನ್ನ ಮಕ್ಕಳಿಗೆ ತೋರಿಸ್ತಾ ಅವರ ಲಾಲನೆ ಪಾಲನೆಯಲ್ಲಿ ತನಗಾದ ಎಷ್ಟೋ ನೋವುಗಳನ್ನು ಮರೆತ ಜನಪದ

ಹೆಣ್ಣು ಮಗಳು ಸಾಕ್ತಾ ತನ್ನೆಲ್ಲ ಭಾವನೆಗಳನ್ನ ಸಂವೇದನೆಗಳನ್ನ ತ್ರಿಪದಿಗಳ ಮುಖಾಂತರವಾಗಿ ಹಾಡನ್ನ ರಚಿಸ್ತಾ ತ್ರಿಪದಿಗಳನ್ನ ಹೇಳ್ತಾ ತಲೆಯಿಂದ ತಲೆಮಾರಿಗೆ ಸಾಗಿ ಬರ್ತಾನೆ ಇದೆ. ಈ ರೀತಿಯಾದ ಹೆಣ್ಣಿನ ಮತ್ತು ಜನಪದರ ಭಾವನಾತ್ಮಕ ಅಂಶಗಳನ್ನು ತಿಳಿಸುವಂತಹ ಸಾವಿರಾರು ತ್ರಿಪದಿಗಳು ನಮಗೆ ಕಾಣಸಿಗುತ್ತವೆ. ಜನಪದ ಸಾಹಿತ್ಯ ನಮ್ಮೊಳಗಿನ ಸಾಹಿತ್ಯವೇ ಆಗಿದೆ. ಸರ್ವಕಾಲಕ್ಕೂ ಇಡೀ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯೇ ಹೌದು ಅಂತನೂ ಹೇಳ್ಬೋದು. ಇನ್ನೀಗ ಕೇಳೋಣ ಪಿ ಸುಶೀಲಾ ಅವರ ದನಿಯಲ್ಲಿ ಬೆಳ್ಳಿ ಮೋಡ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಿರಿಗಂಧ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

0: ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಇದು ತೀರಾ ಹಿಂದಿನ ಮಾತಲ್ಲ. ಭಾರತದಲ್ಲಿ ಮಹಿಳೆಯರ ಹೆಚ್ಚಿನ ಕೆಲಸಗಳು ಅದೃಶ್ಯವಾಗಿಯೇ ಉಳಿದಿದ್ದವು. ಅವು ಹೆಚ್ಚಾಗಿ ಮನೆಗೆಲಸಗಳು, ಕೌಟುಂಬಿಕ ಉದ್ಯಮಗಳು ಮತ್ತು ಅನೌಪಚಾರಿಕ ಪಾತ್ರಗಳಾಗಿದ್ದವು. ಇವು ಅಧಿಕೃತ ದಾಖಲೆಗಳಲ್ಲಿ ಅಪರೂಪವಾಗಿ ಸ್ಥಾನ ಪಡೆಯುತ್ತಿದ್ದವು. ಅವರ ಕೊಡುಗೆ ನಿರಂತರವಾಗಿತ್ತು, ಆದರೆ ಅದಕ್ಕೆ ಸಿಕ್ಕ ಮಾನ್ಯತೆ ಮಾತ್ರ ಸೀಮಿತವಾಗಿತ್ತು. ಆ ಚಿತ್ರಣ ಈಗ ಬದಲಾಗುತ್ತಿದೆ. ಇದು ದೇಶದ ಕಾರ್ಮಿಕ ಭೂದೃಶ್ಯವನ್ನು ಮರುರೂಪಿಸುತ್ತಿದೆ. ಭಾರತದ ಕಾರ್ಯಪಡೆಯ ಕಥೆಯನ್ನು ಮಹಿಳೆಯರು ವ್ಯಾಖ್ಯಾನಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುವಿಕೆ ಎಂದರೆ ಹೇಗಿರುತ್ತದೆ ಎಂಬುದನ್ನು ಮರು ವ್ಯಾಖ್ಯಾನಿಸುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯು ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3%, 2025 ವೇಳೆಗೆ 40%+ ಏರಿದೆ ಎಂದು ತೋರಿಸುತ್ತದೆ. ಗ್ರಾಮೀಣ ಭಾರತವು ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ಆಳವಾದ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಈ ಏರಿಕೆಯು ಉದ್ಯೋಗಾವಕಾಶಗಳ ವ್ಯಾಪಕ ವಿಸ್ತರಣೆ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಔಪಚಾರಿಕೀಕರಣದತ್ತ ಸಾಗುತ್ತಿರುವ ಸ್ಥಿರ ಚಲನೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಅಂಕಿಅಂಶಗಳು ಕಥೆಯ ಒಂದು ಭಾಗವನ್ನು ಮಾತ್ರ ಹೇಳುತ್ತವೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರಗಳನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಈ ವೇಗವು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖ್ಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಪರಿವರ್ತನೆಯು ಸ್ಥಳೀಯ ಆರ್ಥಿಕತೆಗಳನ್ನು ಮೌನವಾಗಿ ಮರುರೂಪಿಸುತ್ತಿದೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಮಾರ್ಟ್ ಆಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಮಾರ್ಟ್ ಆಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶವು ವಿಶ್ವದ 3ನೇ ಅತಿದೊಡ್ಡ ಸ್ಮಾರ್ಟ್ ಆಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಮಾರ್ಟ್ ಆಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಗಮನಾರ್ಹವಾಗಿ ಈ ಸ್ಮಾರ್ಟ್ ಆಪ್ಗಳು 1 ಲಕ್ಷಕ್ಕೂ ಹೆಚ್ಚು ಸಂಸ್ಥೆಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕರನ್ನು ಹೊಂದಿವೆ. ಇದು ನಾವೀನ್ಯತೆ ಆಧಾರಿತ ವಲಯಗಳಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ನಿಧಿಗಳ ಸುಲಭ ಲಭ್ಯತೆ, ಇನ್ಕ್ಯುಬೇಷನ್ ಬೆಂಬಲ ಮತ್ತು ಹೆಚ್ಚು ಪೂರಕವಾದ ನೀತಿ ಪರಿಸರದೊಂದಿಗೆ ಮಹಿಳೆಯರು ಹೆಚ್ಚಾಗಿ ನಾಯಕತ್ವದ ಪಾತ್ರಗಳಿಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಇದು ಭಾರತದ ಹೊಸ ಆರ್ಥಿಕತೆಯಲ್ಲಿ ಕೇವಲ ಭಾಗವಹಿಸುವಿಕೆಯಿಂದ ಉದ್ಯಮಶೀಲತೆಯತ್ತ ಸಾಗುತ್ತಿರುವ ಬದಲಾವಣೆಯನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಆದರೂ ಭಾಗವಹಿಸುವಿಕೆ ಎಂದರೆ ಕೇವಲ ಅವಕಾಶವಲ್ಲ, ಅದು ಕೆಲಸದ ಸ್ಥಳದಲ್ಲಿ ಭದ್ರತೆ ಮತ್ತು ಘನತೆಯೂ ಆಗಿದೆ. ಇತ್ತೀಚಿನ ಕಾರ್ಮಿಕ ಸುಧಾರಣೆಗಳು ಈ ಕೊರತೆಯನ್ನು ನೀಗಿಸಲು ಪ್ರಯತ್ನಿಸಿವೆ. 23 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಕ್ರೋಢೀಕರಿಸಿ

ಮೂಲಕ ನಿಯಂತ್ರಕ ಚೌಕಟ್ಟನ್ನು ಸರಳಗೊಳಿಸಲಾಗಿದೆ ಮತ್ತು ರಕ್ಷಣೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಕನಿಷ್ಠ ವೇತನ, ಔದ್ಯೋಗಿಕ ಸುರಕ್ಷತೆ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಈಗ ಅನೌಪಚಾರಿಕ ಮತ್ತು ಅಸಂಘಟಿತ ವಲಯದವರನ್ನೂ ಒಳಗೊಂಡಂತೆ ಕಾರ್ಯಪಡೆಯ ವ್ಯಾಪಕ ವಿಭಾಗವನ್ನು ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಸುಧಾರಣೆಗಳ ಅನುಷ್ಠಾನವನ್ನು ಸ್ವಾಗತಿಸುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಮನಿಸಿದಂತೆ ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಮಹಿಳೆಯರಿಗೆ ಇದು ಒಂದು ಪ್ರಮುಖ ಬದಲಾವಣೆಯಾಗಿದೆ. ಸೀಮಿತ ಪ್ರವೇಶದಿಂದ ಹಿಡಿದು ಕಾರ್ಯಪಡೆಯಲ್ಲಿ ಅವರ ಪಾತ್ರವನ್ನು ಗುರುತಿಸುವ ಮತ್ತು ಸುರಕ್ಷಿತ, ಸಮಾನ ಹಾಗೂ ಘನತೆಯ ಕೆಲಸದ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುವ ಹೆಚ್ಚು ರಚನಾತ್ಮಕ ಚೌಕಟ್ಟಿನತ್ತ ಸಾಗುವ ಬದಲಾವಣೆ ಇದಾಗಿದೆ. ಈ ರೂಪಾಂತರವು ಔಪಚಾರಿಕೀಕರಣದತ್ತ ನಿರಂತರವಾಗಿ ನೀಡಲಾಗುತ್ತಿರುವ ಉತ್ತೇಜನದ ಮೂಲಕ ಬಲಗೊಳ್ಳುತ್ತಿದೆ. 31 ಕೋಟಿಗೂ ಹೆಚ್ಚು ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಿಕೊಂಡಿರುವ ಇಶ್ರಮ್ ಪೋರ್ಟಲ್ ಕಲ್ಯಾಣ ಯೋಜನೆಗಳ ತಲುಪುವಿಕೆಯನ್ನು ಸುಧಾರಿಸಲು ಸಮಗ್ರ ರಾಷ್ಟೀಯ ದತ್ತಾಂಶ ಸಂಚಯವನ್ನು ನಿರ್ಮಿಸುತ್ತಿದೆ. ಈ ನೋಂದಣಿಗಳಲ್ಲಿ ಕೃಷಿ, ನಿರ್ಮಾಣ ಮತ್ತು ಸಾಂಪ್ರದಾಯಿಕವಾಗಿ ಔಪಚಾರಿಕ ವ್ಯವಸ್ಥೆಗಳಿಂದ ಹೊರಗುಳಿದಿರುವ ಇತರ ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿರುವ ಮಹಿಳಾ ಕಾರ್ಮಿಕರು ಸೇರಿದ್ದಾರೆ. ವ್ಯಾಪಕ ಮಟ್ಟದಲ್ಲಿ ಭಾರತವು ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015ರಲ್ಲಿ ಸುಮಾರು ಶೇಕಡ 19%ರಷ್ಟಿದ್ದುದರಿಂದ 2025ರಲ್ಲಿ ಶೇಕಡ 64%ಕ್ಕಿಂತ ಹೆಚ್ಚು ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಪ್ರಯತ್ನಗಳ ಪ್ರಭಾವವು ಭಾರತದ ಸಾಮಾಜಿಕ ಭದ್ರತಾ ಚೌಕಟ್ಟಿನ ಪ್ರಮುಖ ಸ್ತಂಭವಾದ ನೌಕರರ ರಾಜ್ಯ ವಿಮಾ ಯೋಜನೆಯ ಅಡಿಯಲ್ಲಿ ಆರೋಗ್ಯ ಸೇವೆಗಳ ಬಲವರ್ಧನೆಯಲ್ಲೂ ಕಂಡುಬರುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಬುದ್ಗಾಮ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ಇಎಸ್ಐಸಿ ಆಸ್ಪತ್ರೆಯು 50,000ಕ್ಕೂ ಹೆಚ್ಚು ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಸೇವೆ ಸಲ್ಲಿಸಿದೆ. ಇದು ವೈದ್ಯಕೀಯ ಆರೈಕೆಯ ಲಭ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ಕಲ್ಯಾಣದ ವಿಶಾಲ ಗುರಿಯನ್ನು ಬಲಪಡಿಸುತ್ತದೆ. ಇಲ್ಲಿ ಹೊರಹೊಮ್ಮುತ್ತಿರುವುದು ಕೇವಲ ಒಂದು ಬಿಡಿ ಕಥೆಯಲ್ಲ, ಬದಲಾಗಿ ಬದಲಾವಣೆಯ ಒಂದು ವಿಶಾಲವಾದ ಮಾದರಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಪಡೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರು ಆದಾಯ ತರುವ ಚಟುವಟಿಕೆಗಳು ಮತ್ತು ಸ್ಥಳೀಯ ಉದ್ಯಮಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದಾರೆ. ಅವರು ಕೌಶಲ್ಯಗಳು, ಸಾಮಾಜಿಕ ಭದ್ರತೆ ಮತ್ತು ಔಪಚಾರಿಕ ವ್ಯವಸ್ಥೆಗಳ ಪ್ರವೇಶವನ್ನು ಪಡೆಯುತ್ತಿದ್ದಾರೆ. ಅವರು ಆರ್ಥಿಕ ಚೌಕಟ್ಟಿನೊಳಗೆ ಹೆಚ್ಚು ಮಿಂಚುತ್ತಿದ್ದಾರೆ. ಅದೇ ಸಮಯದಲ್ಲಿ ಬೆಳೆಯುತ್ತಿರುವ ಈ ಆರ್ಥಿಕ ಭಾಗವಹಿಸುವಿಕೆಯು ಪ್ರಾತಿನಿಧ್ಯ ಮತ್ತು ನಾಯಕತ್ವದ ವಿಶಾಲ ಪ್ರಶ್ನೆಗಳೊಂದಿಗೆ ಬೆರೆಯಲು ಪ್ರಾರಂಭಿಸುತ್ತಿದೆ. ನಾರಿಶಕ್ತಿ ವಂದನ್ ಅಧಿನಿಯಮದಂತಹ ಶಾಸನಾತ್ಮಕ ಕ್ರಮಗಳು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರವನ್ನು ಬಲಪಡಿಸುವ ವಿಶಾಲವಾದ ಒತ್ತನ್ನು ಪ್ರತಿಬಿಂಬಿಸುತ್ತವೆ. ಆದುದರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಕೇವಲ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಯೋಚಿಸುವ ಕ್ಷಣವಲ್ಲ, ಬದಲಾಗಿ ಕಾರ್ಯಪಡೆಯಲ್ಲಿ ನಡೆಯುತ್ತಿರುವ ನಿರಂತರ ರೂಪಾಂತರವನ್ನು ಗುರುತಿಸುವ ಸಮಯವೂ ಆಗಿದೆ. ಭಾಗವಹಿಸುವಿಕೆ ವಿಸ್ತರಿಸಿದಂತೆ ಮತ್ತು ವ್ಯವಸ್ಥೆಗಳು ವಿಕಸನಗೊಂಡಂತೆ ಕೆಲಸವು ಸುರಕ್ಷಿತ, ಘನತೆಯುಕ್ತ ಮತ್ತು ಒಳಗೊಳ್ಳುವಿಕೆಯಿಂದ ಕೂಡಿದೆ ಎಂದು ಖಚಿತಪಡಿಸಿಕೊಳ್ಳುವತ್ತ ಗಮನವು ಹೆಚ್ಚುತ್ತಿದೆ. March 12ರಂದು ನವದೆಹಲಿಯಲ್ಲಿ ನಡೆದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತ ಜಾಗತಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಬಿತ್ತನೆ, ಕೊಯ್ಲು, ಸಂಸ್ಕರಣೆ ಮತ್ತು ಬೆಳೆಗಳನ್ನು ಮಾರುಕಟ್ಟೆಗಳಿಗೆ ಸಾಗಿಸುವುದೂ ಸೇರಿದಂತೆ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಮೀನುಗಾರಿಕೆ, ಜೇನು ಸಾಕಾಣಿಕೆ, ಪಶುಸಂಗೋಪನೆ, ಅರಣ್ಯ ಉತ್ಪನ್ನಗಳ ಸರಿಯಾದ ಬಳಕೆ ಹಾಗೂ ಕೃಷಿ ಆಧಾರಿತ ಉದ್ಯಮಗಳ ಕಾರ್ಯಾಚರಣೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅವರು ದಣಿವರಿಯದೆ ಕೆಲಸ ಮಾಡುತ್ತಾರೆ. ಕೃಷಿ ಆರ್ಥಿಕತೆಗೆ ಮಹಿಳೆಯರು ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಾರೆ ಎಂದು ತಿಳಿಸಿದರು. ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳಲ್ಲಿ ಶೇಕಡ 50ಕ್ಕಿಂತ ಹೆಚ್ಚು ಮಹಿಳೆಯರಾಗಿದ್ದಾರೆ ಮತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅವರ ಪ್ರಮಾಣ ಶೇಕಡ 60ಕ್ಕಿಂತ ಹೆಚ್ಚಾಗಿದೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಈ ಹುಡುಗಿಯರು ಅತ್ಯುತ್ತಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸಹ ಪ್ರದರ್ಶಿಸುತ್ತಾರೆ. ಈ ಭರವಸೆಯ ಹೆಣ್ಣುಮಕ್ಕಳಿಗೆ ಕೃಷಿ ಮತ್ತು ಆಹಾರ ಧಾನ್ಯಗಳ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸಲು ಅನುವು ಮಾಡಿಕೊಡಲು ಸಾಧ್ಯವಿರುವ ಎಲ್ಲಾ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಒದಗಿಸಬೇಕಿದೆ. ಇದು ಸರ್ಕಾರ, ಸಮಾಜ ಮತ್ತು ಕೃಷಿ ಕ್ಷೇತ್ರದ ಎಲ್ಲಾ ಮಧ್ಯಸ್ಥಗಾರರ ಜವಾಬ್ದಾರಿಯಾಗಿದೆ ಎಂದು ಅವರು ಒತ್ತಿ ಹೇಳಿದರು. ನಾಯಕತ್ವವು ತಾಯ್ತನದಲ್ಲಿ ಅಂತರ್ಗತವಾಗಿದೆ, ಆದರೆ ಹೆಣ್ಣಿನ ತಾಯ್ತನದ ಗುಣವನ್ನು ಹೆಚ್ಚಾಗಿ ಮನೆಗಷ್ಟೇ ಸೀಮಿತ ಎಂದು ಪರಿಗಣಿಸಲಾಗುತ್ತದೆ. ನಾವು

ಮನಸ್ಥಿತಿಯನ್ನು ಬದಲಾಯಿಸಬೇಕು ಮತ್ತು ನಾಯಕತ್ವವನ್ನು ಒದಗಿಸಲು ಮಹಿಳಾ ರೈತರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯೊಂದಿಗೆ ಮುಂದುವರಿಯಬೇಕು ಎಂದು ರಾಷ್ಟಪತಿ ಹೇಳಿದರು. ವಿಶ್ವಸಂಸ್ಥೆಯು 2026ನೇ ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟೀಯ ವರ್ಷ ಎಂದು ಘೋಷಿಸಿದೆ. ಈ ಘೋಷಣೆಯು ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಲು ಮತ್ತು ಕೃಷಿ ಆಹಾರ ಮೌಲ್ಯ ಸರಪಳಿಗಳಲ್ಲಿ ಮಹಿಳೆಯರಿಗೆ ನಾಯಕತ್ವದ ಪಾತ್ರಗಳನ್ನು ಉತ್ತೇಜಿಸಲು ಸಾಮೂಹಿಕ ಕ್ರಮಕ್ಕೆ ಕರೆ ನೀಡುತ್ತದೆ ಎಂದು ರಾಷ್ಟಪತಿಗಳು ಹೇಳಿದರು. ಕೃಷಿಯಲ್ಲಿ ವಿಶೇಷವಾಗಿ ಕೃಷಿ ಆಹಾರ ವ್ಯವಸ್ಥೆಯಲ್ಲಿ ತೊಡಗಿರುವ ಮಹಿಳೆಯರಲ್ಲಿ ನಾಯಕತ್ವವನ್ನು ಪ್ರೋತ್ಸಾಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಭಾರತವು ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಕಲ್ಪನೆಯೊಂದಿಗೆ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿಗಳು ಒತ್ತಿ ಹೇಳಿದರು. ನೀತಿ ನಿರೂಪಣೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ನಾಯಕತ್ವದ ಸ್ಥಾನಗಳಲ್ಲಿ ಕೃಷಿ ಕ್ಷೇತ್ರದ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಇರಬೇಕು. ಈ ವಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯು ಸಮಗ್ರ ಲಿಂಗ ಅಂತರವಿರದ ಕೃಷಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಅವರು ಹೇಳಿದರು. ಔಪಚಾರಿಕ ಭೂ ಮಾಲೀಕತ್ವ, ತಾಂತ್ರಿಕ ಜ್ಞಾನ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಇತರ ಬೆಂಬಲ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಹಿಳಾ ರೈತರಿಗೆ ಸಹಾಯ ಮಾಡಬೇಕು ಎಂದು ರಾಷ್ಟಪತಿ ಕರೆ ನೀಡಿದರು. ಕಳೆದ ದಶಕದಲ್ಲಿ ಭಾರತವು ಕೃಷಿಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಅವರು ಸಂತಸ ವ್ಯಕ್ತಪಡಿಸಿದರು. ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನು ಉತ್ತೇಜಿಸುವ ಉಪಕ್ರಮಗಳು ಕೃಷಿಯಲ್ಲಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವಲ್ಲಿ ಪರಿಣಾಮಕಾರಿಯಾಗಿವೆ ಎಂದು ಅವರು ಹೇಳಿದರು. ಜನರು ಭೂಮಿ, ಸಮೃದ್ಧಿ, ಶಾಂತಿ ಮತ್ತು ಪಾಲುದಾರಿಕೆಗಳಿಗೆ ಸಮಾನ ಪ್ರಾಮುಖ್ಯತೆ ನೀಡಬೇಕೆಂಬ ಬಗ್ಗೆ ಜಾಗತಿಕ ಒಮ್ಮತವಿದೆ ಎಂದು ರಾಷ್ಟಪತಿ ಹೇಳಿದರು. ಜನರು ಎಂಬ ಆಯಾಮದಲ್ಲಿ ಚಿಂತನೆ ಮತ್ತು ಕ್ರಿಯೆಯಲ್ಲಿ ಲಿಂಗಕ್ಕೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಅವರು ಎಲ್ಲಾ ಮಧ್ಯಸ್ಥಗಾರರನ್ನು ಒತ್ತಾಯಿಸಿದರು. ಕೃಷಿ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮಕಾರಿ ಲಿಂಗ ಸೇರ್ಪಡೆಯೊಂದಿಗೆ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವುದು ಮಾತ್ರವಲ್ಲದೆ ಭೂಗ್ರಹವನ್ನು ಹೆಚ್ಚು ಸೂಕ್ಷ್ಮ ಮತ್ತು ಸಾಮರಸ್ಯದ ಸ್ಥಳವನ್ನಾಗಿ ಮಾಡಬಹುದು ಎಂದು ಅವರು ಹೇಳಿದರು. ಈ ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸುವವರು ಪ್ರಗತಿಯನ್ನು ಮುನ್ನಡೆಸಲು ಮತ್ತು ಹೊಸ ಎತ್ತರವನ್ನು ತಲುಪಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಂದಿಗೆ ಸಂವಾದ. ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಹೇಗೆ ಬೆಳೆದು ಬಂತು, ಹಾಗೆ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆಯ ಬೆಳವಣಿಗೆಯ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಆದ ಮನೋಹರ್ ಕಾಮತ್ ಅವರು. ಮನೋಹರ್ ಕಾಮತ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ ಮೇಡಮ್.
0: ಮನೋಹರ್ ಅವರೇ, ಜಿಮ್ನಾಸ್ಟಿಕ್ ಕ್ರೀಡೆ ಯಾವ ದೇಶದ್ದು?
1: ನನಗೆ ತಿಳಿದಿರೋ ಮಟ್ಟಿಗೆ ಜರ್ಮನಿಯಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬೇಕಾದ್ರೆ ಜನಕ್ಕೆ ಸೋಲ್ಜರ್ಸ್ ಅನ್ನ ಟ್ರೈನ್ ಮಾಡೋದಕ್ಕೆ ಕುದುರೆಗಳು ಸಿಗ್ತಾ ಇರ್ಲಿಲ್ಲ. ಆವಾಗ ಅವರಿಗೆ ಅದನ್ನ ಹತ್ತಿ ಇಳಿಯುವಂತ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡೋದಕ್ಕೆ ಜಿಮ್ನಾಸ್ಟಿಕ್ಸ್ ಅನ್ನ ಅಲ್ಲಿ ಶುರು ಮಾಡಿದ್ರು ಅಂತ ಒಂದು ಇತಿಹಾಸ ಇದೆ. ಸೊ ಜರ್ಮನಿಯಲ್ಲಿ ಜಿಮ್ನಾಸ್ಟಿಕ್ಸ್ ಆಕ್ಚುಲಿ ಗಾಟ್ ಇನಿಷಿಯೇಟೆಡ್. ಅದಾದ್ಮೇಲೆ ಇಟ್ ಹಾಸ್ ಅಂಡರ್ಗಾನ್ ಫಿನಾಮಿನಲ್ ಚೇಂಜಸ್. ಈಗ ನಾನು ನೋಡಿದ್ರೆ ನನ್ನ ಕಳೆದ 50 ವರ್ಷದಲ್ಲಿ ನಾನಿದ್ದಾಗಿಂದ 50 ವರ್ಷದಿಂದ ಹೆಂಗಿತ್ತು ಜಿಮ್ನಾಸ್ಟಿಕ್ಸ್ ಇವತ್ತು ಆ ತರ ಇಲ್ಲ, ತುಂಬಾ ಮುಂದೆ ಹೋಗ್ಬಿಟ್ಟಿದೆ.
0: ಮನೋಹರ್ ಅವರೇ, ಈ ಜಿಮ್ನಾಸ್ಟಿಕ್ ಅಲ್ಲಿ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು ನಿಮಗೆ?
1: ನಾನು ಆಕ್ಚುಲಿ ನನ್ನ SLC ಪರೀಕ್ಷೆ ಆದ್ಮೇಲೆ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ನಾನು ರಾಷ್ಟ್ರೋತ್ತರ ಶಾರೀರಿಕ ಶಿಕ್ಷಾ ಕೇಂದ್ರಕ್ಕೆ ಹೋದೆ. ಹೋದಾಗಲ್ಲ ಅವರು ನನ್ನ ನೋಡಿ ಹೇಳಿದ್ರು, ನೀನು ಜಿಮ್ನಾಸ್ಟಿಕ್ಸ್ ಈಗ ಶುರು ಆಗ್ತಾ ಇದೆ ಅಲ್ಲಿ ನೀನು ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಸೇರಿದ ಮೇಲೆ ಪ್ರಯತ್ನಗಳೆಲ್ಲ ನಡೀತಾ ಇದ್ದಾಗ ನನ್ನ ಜೊತೆ ಇರುವಂತ ನನ್ನ ಸಹೋದ್ಯೋಗಿಗಳು ಯಾರಿದ್ರು ಅವರೆಲ್ಲರೂ ನನ್ನ ಹೆಲ್ಪಿಂದ ಅವರೆಲ್ಲ ಖುಷಿಯಾಗಿದ್ರು. ಆ ರೀತಿಯಲ್ಲಿ ನಾನು ತರಬೇತಿಗೆ ಕ್ರೀಡೆಗೆ ಬಂದೆ ಅಷ್ಟೇ.
0: ಈ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಯಾಕನಿಸ್ತು, ಜಿಮ್ನಾಸ್ಟಿಕ್ ಸಂಸ್ಥೆ?
1: ನಾನೊಬ್ಬ ಬೇಸಿಕಲಿ ಈಗ ಇಂಜಿನಿಯರ್, 3 MNC ಕೆಲಸ ಮಾಡಿದವನು. ದುಡ್ಡಿನ ಅಗತ್ಯ ನನಗೆ ಇರ್ಲಿಲ್ಲ. ಇವತ್ತಿಗೂ ನಮ್ಮ ಸೆಂಟರ್ ಅಲ್ಲಿ 25 ರೂಪಾಯಿಗೆ ನಾವು ಟ್ರೈನ್ ಮಾಡೋದು. ನಾವು ತಗೊಳ್ಳೋದು ಬರೀ 25 ರೂಪಾಯಿ ತಿಂಗಳಿಗೆ. ಯಾಕೆ ಅಂದ್ರೆ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಒಬ್ಬ ಬೆನ್ಸ್ ಕಾರ್ ಅಲ್ಲಿ ಬರ್ಬೋದು ಅಥವಾ ಒಂದು ಕೆಲಸದ ಆಡಿನ ಮಗ ಇರ್ಬೋದು, ಕೌಶಲ್ಯತೆ ಇದ್ರೆ ಅವನಿಗೆ ನಾವು ಪ್ರಮೋಟ್ ಮಾಡ್ಬೇಕು. ನಾವ್ ಏನಾರ ದುಡ್ಡನ್ನು ಚಾರ್ಜ್ ಮಾಡಿದ್ರೆ ಯಾರು ನಮ್ಗೆ ದುಡ್ಡು ಕೊಡ್ತಾರೋ ಅವ್ರು ಡಿಮಾಂಡ್ ಮಾಡ್ತಾರೆ.
0: ಬಟ್ ಇದಕ್ಕೆ ಬೇಕಾಗುವ ಪರಿಕರಗಳು ದುಡ್ಡು ಕೊಟ್ಟೆ ತಗೋಬೇಕಲ್ಲ ಸರ್?
1: ಹೌದು, ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಜಯನಗರದಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಕ್ರಿಯೇಟ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ.
0: ಮನೋಹರ್ ಕಾಮತ್ ಅವರೇ, ಏರೋಬಿಕ್ಸ್ ಇವೆಲ್ಲ ಹೇಳ್ತಾರಲ್ಲ, ಹಾಗೆ ಜಿಮ್ನಾಸ್ಟಿಕ್, ಜಿಮ್ನಾಸ್ಟಿಕ್ ಅನ್ನೋದು ಏನದು ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದ್ರೆ?
1: ಜಿಮ್ನಾಸ್ಟಿಕ್ ಅನ್ನೋದು ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ ದೇಹದಾಢ್ಯತೆ ಏನಿದೆ ಇಡೀ ದೇಹಕ್ಕೆ ಅದು ಅನ್ವಯಿಸುತ್ತೆ, ಒಂದು ಪರ್ಟಿಕ್ಯುಲರ್ ಏರಿಯಾಗ ಮಾತ್ರ ಅಲ್ಲ. ಅದರಿಂದ ಜಿಮ್ನಾಸ್ಟಿಕ್ಸ್ ಅಲ್ಲಿ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಇಸ್ ವೆರಿ ಹೈ. ಇಟ್ಸ್ ಅ ಹೈಲಿ ರಿಸ್ಕ್ ಡ್ರಿವನ್, ಅಂದ್ರೆ ಸಿಕ್ಕಾಪಟ್ಟೆ ಇದರಲ್ಲಿ ಶ್ರಮತೆ ಇರಬೇಕು. ಮನಸ್ಸು ಮತ್ತೆ ದೇಹದ ಕೋಆರ್ಡಿನೇಷನ್ ಏನಿದೆ ಅದು ಭಾರಿ ಇಂಪಾರ್ಟೆಂಟ್. ಅದರಿಂದ ಒಬ್ರು ಜಿಮ್ನಾಸ್ಟ್ ಆದ್ರೆ ಅವ್ರು ತುಂಬಾ ಒಳ್ಳೆ ಕ್ರಿಕೆಟರ್ ಆಗ್ಬೋದು, ಅವರು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಆಗ್ಬೋದು, ಒಂದು ಒಳ್ಳೆ ಸ್ಪ್ರಿಂಗ್ ಬೋರ್ಡ್ ಡೈವಿಂಗ್ ಎಕ್ಸ್ಪರ್ಟ್ ಆಗ್ಬೋದು. ನಾವು ನೋಡಿರೋ ಪ್ರಕಾರ ಜಿಮ್ನಾಸ್ಟಿಕ್ ಯಾರ್ಯಾರು ಅವರ ಬಾಲ್ಯದಲ್ಲಿ ಆಡಿದಾರೋ ಅವರೆಲ್ಲ ಮುಂದೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಚೆನ್ನಾಗಿದ್ದಾರೆ. ಒಂದ್ ಸುಮ್ನೆ ಒಂದ್ ಹೆಸರು ತಗೋಬೇಕು ಅಂದ್ರೆ ಡಾಕ್ಟರ್ ಖ್ಯಾತಿ ಬಕಾರಿಯಾ ಅಂತಿದ್ದಾರೆ. ಅವರು ಸುಮಾರು 15 ವರ್ಷ ಜಿಮ್ನಾಸ್ಟಿಕ್ಸ್ ಮಾಡಿದ್ರು, ಆಮೇಲೆ ಅವರು ಪೋಲ್ ವಾಲ್ಟ್ ಅದಕ್ಕೆ ಸಾಧನೆ ಮಾಡಿದ್ರು, ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು ಅವರು ಖಾಲಿ ಒಂದ್ 2.5 ವರ್ಷದಲ್ಲಿ ವುಮೆನ್ಸ್ ಅಲ್ಲಿ. ಯಾಕಾಯ್ತು ಅಂದ್ರೆ ಅವರಿಗೆ ಬೇಸಿಕ್ ವಾಸ್ ಜಿಮ್ನಾಸ್ಟಿಕ್ಸ್. ಜಿಮ್ನಾಸ್ಟಿಕ್ಸ್ ಅಲ್ಲಿ 7 disciplines ಇದೆ. ಮೋಸ್ಟ್ ಪಾಪ್ಯುಲರ್ ಯಾವುದು? ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂತ. ಜನರಲ್ಲಿ ಒಂದು 6 apparatus ಹುಡುಗರಿಗಿರುತ್ತೆ, 4 apparatus ಹುಡುಗಿಯರಿಗೆ. ಅದು ಬಿಟ್ರೆ ನೆಕ್ಸ್ಟ್ ರಿಥಮಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ಬಾಲು, ಹೂಪು, ರಿಬನ್ನು, ಕ್ಲಬ್ಸ್, ಇದು ಬರೀ ಹುಡುಗಿಯರಿಗೆ ಸೀಮಿತವಾಗಿದೆ. ನೆಕ್ಸ್ಟ್ ತಗೊಂಡ್ರೆ ನಾವು ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ವೇರ್ ಬ್ಯಾಲೆನ್ಸ್ ಅಂಡ್ ಡೈನಾಮಿಕ್ಸ್, ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಬೇಕು ಅದಕ್ಕೆ, ಅದು ತುಂಬಾ ಕಷ್ಟದ ಡಿಸಿಪ್ಲಿನ್. ಅದಾದ್ಮೇಲೆ ಏರೋಬಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ಇಲ್ಲಿ ಬೇರೆ ಏರೋಬಿಕ್ಸ್ ತರ ಅಲ್ಲ, ಅದು ಸ್ಪೋರ್ಟ್ಸ್ ಅಲ್ಲಿ ಬೇಸಿಕ್ 7 steps ಏನ್ ಯೂಸ್ ಮಾಡ್ತಾರೆ ಅದನ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಪ್ರದರ್ಶನ ಮಾಡ್ಬೇಕು. ಅದರಲ್ಲಿ ಡೈನಾಮಿಕ್ಸ್ ಇದೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ತುಂಬಾ ಕಷ್ಟ, ಒಂದು ರೊಟೀನ್ ಮಾಡಿ ನಿಲ್ಲದಕ್ಕೂ ನಿಮ್ಗೆ ಎನರ್ಜಿ ಇರಲ್ಲ, ಅಷ್ಟು ಡಿಮಾಂಡಿಂಗ್ ಆಗಿರುತ್ತದೆ. ಅದಾದ್ಮೇಲೆ ಟ್ರಾಂಪಲಿನ್ ಅಂತಿದೆ, ಟ್ರಾಂಪಲಿನ್ ಅನ್ನೋನು

0: ಮ್ಯೂಸಿಕ್ಕಾಗಿ ಸೇಮ್ ಆಸ್ ಆರ್ಟಿಸ್ಟಿಕ್ ಫ್ಲೋರ್ ಅಲ್ಲಿ ಏನಿರುತ್ತೋ ಅದೇ ತರದ ಎಲಿಮೆಂಟ್ ಇರುತ್ತೆ. ಬಟ್ ಟ್ರಾಂಪೊಲಿನ್ ಯಾವತ್ತು ಏನು ಅಂದ್ರೆ ಈವನ್ ಎ ಸ್ಮಾಲೆಸ್ಟ್ ಎರರ್ ಇಟ್ ಮ್ಯಾಗ್ನಿಫೈಸ್, ಯಾಕೆಂದ್ರೆ ಅದು ಪುಷ್ ಅಷ್ಟು ಜಾಸ್ತಿ ಕೊಡ್ತಾ ಇರುತ್ತೆ. ಒಂದು ಸ್ಮಾಲ್ ಇಂಬ್ಯಾಲೆನ್ಸ್ ಇಟ್ ವಿಲ್ ಥ್ರೋ ಯು ಟು ದ ಸೈಡ್. ಅದರಿಂದ ಟ್ರಾಂಪೊಲಿನ್ ಇಸ್ ಆಲ್ಸೋ ವೆರಿ ಹೈಲಿ ಆಕ್ಯುರೇಟ್ ಸ್ಪೋರ್ಟ್ಸ್. ಅದಾದ್ಮೇಲೆ ಟಂಬ್ಲಿಂಗ್ ಅಂತಿದೆ, ಒಂದು ಫುಲ್ ಲೆಂತ್ಗೆ ಸ್ಟಿಕ್ ಫ್ಲೋರ್ ಹಾಕಿರ್ತಾರೆ, ಅದರಲ್ಲಿ ನೀವು ನಿಮ್ಮ ಕೌಶಲ್ಯತೆಯನ್ನು ತೋರಿಸ್ಬೇಕು. ಅದನ್ನು ಭಾರಿ ಕಷ್ಟ ಒಂದು ಲೆಂತ್ ಅಲ್ಲಿ ಮಾಡೋದು. ಅದಾದ್ಮೇಲೆ ಈಗ ಪಾರ್ಕೋರ್ ಅಂತ ಬಂದಿದೆ, ಅಂದ್ರೆ ಫ್ರೀ ರನ್ ಅಂತಾರಲ್ಲ, ಈ ಬಿಲ್ಡಿಂಗ್ ಎಲ್ಲ ಕ್ರಾಸ್ ಮಾಡ್ತಾರಲ್ಲ ಅಬ್ಸ್ಟ್ರಕಲ್ ಕ್ರಾಸಿಂಗ್, ಆ ತರದನ್ನು ಈಗ ಜಿಮ್ನಾಸ್ಟಿಕ್ಗೆ ಅಳವಡಿಸ್ಕೊಂಡಿದ್ದಾರೆ. ಈ ಎಲ್ಲದಕ್ಕೂ ಬೇಸಿಕ್ ಆರ್ಟಿಸ್ಟಿಕ್ ಇಂದನೇ ಹೋಗ್ತಾರೆ, ಆದ್ರೆ ರಿಥಮಿಕ್ ಮಾತ್ರ ಹೈ ಫ್ಲೆಕ್ಸಿಬಿಲಿಟಿ ಡ್ರಿವನ್.
1: ನೀವ್ ಹೇಳಿದ್ರಿ ರಿದಮಿಕ್ ಆಗ್ಲಿ ಯಾವ್ದೇ ಆಗ್ಲಿ ನಮಗೆ ಒಂದು ದೈಹಿಕವಾಗಿ ಸಾಮರ್ಥ್ಯ ಇರಬೇಕು ಅಂತ ಹೇಳಿದ್ರಿ. ಈಗ ದೈಹಿಕವಾಗಿ ಸಾಮರ್ಥ್ಯ ಇರ್ಬೇಕಂತಂದ್ರೆ ನಮ್ಮ ದೇಹ ರಬ್ಬರ್ ಹಾಗೆ ನಮ್ ಮಾತು ಕೇಳ್ಬೇಕು, ಅಂದ್ರೆ ನಾವ್ ಹೇಗ್ ಹೇಳ್ತೀವಿ ಹಾಗೆ ಬೆಂಡ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮೇನ್ ಆಗಿ ಬೇಕಾಗಿರೋದು? ಯಾಕಂದ್ರೆ ಈಗ ಒಬ್ಬ ಜಿಮ್ನಾಸ್ಟಿಕ್ ಕಲಿಬೇಕಂತ ಬಂದ್ರೆ ಅವನಲ್ಲಿ ನೀವ್ ಏನ್ ನೋಡ್ತೀರಾ?
0: ಜನರಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಬರುವಂತ ಪ್ರತಿ ಒಂದು ಪ್ರತಿಭೆಗೂ ನಾವು ಅವಕಾಶ ಕೊಡಬೇಕು ಅಂತ ನಮ್ಮ ಮನಸ್ಸು. ಯಾಕೆಂದ್ರೆ ಅವ್ರು ಜಿಮ್ನಾಸ್ಟಿಕ್ಸ್ ಇಲ್ಲದೆ ಇದ್ರು ಬೇರೆ ಕ್ರೀಡೆಗೆ ಹೋದ್ರೆ ಅವರಲ್ಲಿ ಯಶಸ್ಸು ಕಾಣಬೇಕು. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೋರ್ ಸ್ಟ್ರೆಂಥನಿಂಗ್ ಅಂತ ಮಾಡ್ತೀವಿ. ಕೋರ್ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ಅವರಲ್ಲಿ ಆಟೋಮೆಟಿಕ್ ದೇಹದಲ್ಲಿ ಬೇಕಾಗಿರುವಂತ ದಾರ್ಢ್ಯತೆ ಏನಿದೆ ಅದೆಲ್ಲಾನು ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಟೇಕ್ಸ್ ಒಂದು 2-3 ವರ್ಷ ಗ್ಯಾರಂಟಿ ತಗೊಳುತ್ತದೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ದೇಹ ದಾಟತೆ ಇದ್ರೆ ಸಾಲದು, ಯಾಕಂದ್ರೆ ಜಿಮ್ನಾಸ್ಟಿಕ್ ಮಾಡೋದಕ್ಕೆ ಗಟ್ಟಿ ಮನಸ್ಸುನು ಬೇಕು. ಹುಡುಗನಿಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಮಾಡಿದ್ರೆ ನನ್ಗೆ ಏಟ್ ಬಿಡೋ ಚಾನ್ಸ್ ಇದೆ ಅಂತ. ಭಯದಿಂದನೇ ಬೇಕಾದಷ್ಟು ಎಲಿಮೆಂಟ್ ಅನ್ನ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾನೆ.
1: ಇದೊಂದು ಡೇಂಜರಸ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಈಗ ನಾನು ಜಿಮ್ನಾಸ್ಟಿಕ್ ಕಲಿಬೇಕು ಅಂತ ಬಂದ್ರೆ ಗಟ್ಟಿ ಮನಸ್ಥಿತಿ ಇರಬೇಕು, ಮತ್ತೊಂದು ಪಾಲಕರು ಇದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು.
0: ಅದು ಅವನು ಶ್ರಮ ಪಟ್ಟಂಗೆ ಅವನಿಗೆ ಬಂದ್ಬಿಡುತ್ತೆ. ಯಾವಾಗ ಅವನಿಗೆ ಗೊತ್ತಾಗತ್ತೋ ನಾನು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಟೈಮ್ ಮಾಡ್ತಾ ಇದ್ದೀನಿ ಅಂದ್ರೆ ಅವನ ಮೇಲೇನೆ ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಓವರ್ ಎ ಟೈಮ್ ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದೇ ತರ ಜಿಮ್ನಾಸ್ಟಿಕ್ಸ್ ಅಲ್ಲೂ ಆಸ್ ದೇ ಕೀಪ್ ಡೂಯಿಂಗ್ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದು ಅದನ್ನ ಮಾಡ್ತಾರೆ. ಆದ್ರೆ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನ್ ಮಾಡುತ್ತೆ, ಬೇಕಾದಷ್ಟು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಆದ್ರೆ ಅವ್ರಿಗೆ ಅದು ಮಾಡೋ ಅಂತ ಮನಸ್ಸು ಇರಲ್ಲ, ಯಾಕಂದ್ರೆ ಹೆದರಿಕೆ ಇರುತ್ತೆ. ನಾವು ನಮ್ಮ ಸೆಂಟರ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಒಬ್ಬ ಜಿಮ್ನಾಸ್ಟ್ ಅನ್ನ ಸ್ಟಡಿ ಮಾಡ್ತೀವಿ, ಅವ್ರು ಮಾಡೋದಕ್ಕೆ ಏನೇನ್ ದೇಹದ ಪ್ರಾಬ್ಲಮ್ ಮೈಂಡ್ ಪ್ರಾಬ್ಲಮ್ ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಇಂದ ನಾವು ಬೇರೆ ಡಿವಿಷನ್ಸ್ ಗೆ ಮೂವ್ ಮಾಡ್ತೀವಿ, ಡಿಸಿಪ್ಲಿನ್ಸ್ ಗೆ ಮೂವ್ ಮಾಡ್ತೀವಿ. ಕೆಲವರು ಬೈ ಬರ್ತ್ ಒಳ್ಳೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸೊ ಅಂತವ್ರನ್ನ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ ಹಾಕ್ತಿವಿ. ಓವರ್ ಫ್ಲೆಕ್ಸಿಬಿಲಿಟಿ ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಮೆನಿ ಜಿಮ್ನಾಸ್ಟಿಕ್ ಡಿಸಿಪ್ಲಿನ್ಸ್, ಆರ್ಟಿಸ್ಟಿಕ್ ಎಲ್ಲ ಒಳ್ಳೇದಲ್ಲ. ಅದು ಯಾರಿಗೆ ತುಂಬಾ ಹೆದರಿಕೆ ಇರುತ್ತೋ ಅಂತವ್ರಿಗೆ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಗೆ ಆತರದಕ್ಕೆ ಹಾಕ್ತಿವಿ. ಯಾರ್ಯಾರಿಗೆ ಮನಸ್ಸಿನ ದೃಢತೆ ಇದೆಯೋ ದೇಹದ ದೃಢತೆ ಜೊತೆಗೆ ಅಂತವರಿಗೆ ನಾವು ಆರ್ಟಿಸ್ಟಿಕ್ ಆಕ್ರೋಬ್ಯಾಟಿಕ್ಸ್ ಟ್ರಾಂಪಲಿನ್ ಅಂತ ಕಡೆ ಹಾಕ್ತಿವಿ. ಮುಂಚೆ ಇದು ನಡೀತಾ ಇರ್ಲಿಲ್ಲ ನಮ್ಮಲ್ಲಿ, ಯಾಕಂದ್ರೆ ನಮ್ಗೆ ಈ ತರದ ಮಾಡಬಹುದು ಅನ್ನೋದು ನಮ್ಗೆ ಅರಿವಿರ್ಲಿಲ್ಲ. ಫಿಟ್ನೆಸ್ ಪಾಯಿಂಟ್ ಇಂದ ನಾವು ನಿಮ್ಗೆ ಜಿಮ್ನಾಸ್ಟಿಕ್ಸ್ ಅನ್ನ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತೀವಿ, ಯಾಕಂದ್ರೆ ಅದು 360 ಡಿಗ್ರಿ ಡೆವಲಪ್ಮೆಂಟ್. ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಹ್ಯಾಸ್ ಟು ಬಿ ಪರ್ಫೆಕ್ಟ್,
1: ಅಂದ್ರೆ ದೇಹದ ಇಂಚು ಇಂಚು ಸಹಿತ
0: ಪರ್ಫೆಕ್ಟ್
1: ಆಗಿರ್ಬೇಕು.
0: ಅಂತವ್ರು ಮಾತ್ರ ಜಿಮ್ನಾಸ್ಟಿಕ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ವೆರಾಸ್ ಶಟ್ಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇದಕ್ಕೆಲ್ಲ ಲಿಮಿಟೆಡ್ ರಿಕ್ವೈರ್ಮೆಂಟ್ಸ್ ಇದೆ ಬಾಡಿದು, ಜಿಮ್ನಾಸ್ಟಿಕ್ಸ್ ಅಲ್ಲಿ ಲಿಮಿಟೆಡ್ ಅಲ್ಲ. ಎರಡನೇದು, ಜಿಮ್ನಾಸ್ಟಿಕ್ಸ್ ಈಸ್ ಹೈಲಿ ರಿಸ್ಕ್ ಡ್ರಿವನ್, ಇಟ್ ಈಸ್ ನಾಟ್ ದ ಸೇಮ್ ವಿತ್ ವಾಲಿಬಾಲ್ ಅಥವಾ ಕಬಡ್ಡಿ ಶಟಲ್. ದೇ ಆರ್ ಸ್ಕಿಲ್ಡ್, ನಾಟ್ ಡಿಸ್ಕೌಂಟಿಂಗ್ ಇಟ್. ಅದರಲ್ಲಿ ಡೇಂಜರ್ಸ್ ಇಲ್ಲ, ಬಾರಿ ಲಿಮಿಟೆಡ್ ಆಗುತ್ತೆ ಇಂಜುರೀಸ್. ಇಲ್ಲಿ ಎವ್ರಿ ಡೇ ಚಾನ್ಸಸ್ ಇದೆ, ಎವ್ರಿ ಟೈಮ್ ಸಂಬಡಿ ಪರ್ಫಾರ್ಮ್ಸ್ ಈಸ್ ಸಸೆಪ್ಟಬಲ್. ಅದರ್ ಸ್ಪೋರ್ಟ್ಸ್ ಅಲ್ಲಿ ಆ ಸಸೆಪ್ಟಬಿಲಿಟಿ ಇಸ್ ವೆರಿ, ದ ಡಿಗ್ರಿ ಆಫ್ ಆಕ್ಸಿಡೆಂಟ್ಸ್ ಆರ್ ವೆರಿ ವೆರಿ ಲೋ ಐ ವುಡ್ ಸೇ. ಅದರಿಂದ ಜಿಮ್ನಾಸ್ಟಿಕ್ಸ್ ಈಸ್ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಅದರಿಂದ ನಾವು ಹೇಳ್ತೀವಿ.
1: ಸರಿ, ನೀವೇ ಹೇಳಿದ್ರಿ ರಿಸ್ಕಿ ಗೇಮು. ಸೊ ಈಗಾಗ್ಲೇ ನಮ್ಮ ಪಾಲಕರು ಓದ್ ನೀನು ಯಾವ ಸ್ಪೋರ್ಟ್ಸ್ ಬೇಡ ಯಾಕೆ ಅಂದ್ರೆ, ಒಂದು ಲೆವೆಲ್ಗೆ ಹೋಗೋರಿಗೂ ಸ್ಪೋರ್ಟ್ಸ್ ಓಕೆ ಅಂದ್ರೆ ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ಮೇಲೆ ಅವರಿಗೆ ಒಂದು ಭವಿಷ್ಯದ ಭದ್ರತೆ ಕಾಣಿಸ್ತದೆ ಆಟಗಾರರಿಗೆ. ಅಲ್ಲಿವರೆಗೂ ಸಾಗೋ ದಾರಿ ಬಹಳ ದೂರ ಇರ್ತದೆ. ಹಾ, ಕಠಿಣವಾಗಿದೆ. ಅದಕ್ಕೆ ಅವ್ರೇನಂತಾರೆ, ಯಾಕೆ ಎಜುಕೇಶನ್ ಅಲ್ಲೇ ಮುಂದೆ ಹೋಗು. ಸೊ ನೀವು ಒಬ್ಬ ಜಿಮ್ನಾಸ್ಟಿಕ್ ನ ಒಂದು ಸ್ಪೋರ್ಟ್ ಆಗಿ ತಗೋಬೇಕು ಅಂತ ಯಾವ ಒಂದು ಉದ್ದೇಶದಿಂದ ಹೇಳ್ತೀರಿ?
0: ಒಂದು ಸ್ಟಡಿ ಆಗಿದೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ, ಅದೇನ್ ಹೇಳುತ್ತೆ ಅಂದ್ರೆ ಜಿಮ್ನಾಸ್ಟಿಕ್ಸ್ ಮಾಡಿದವರು ವೆರಿ ಶಾರ್ಪ್, ಅವ್ರ ಸ್ಟಡೀಸ್ ಅಲ್ಲೂ ಚೆನ್ನಾಗಿದ್ದಾರೆ ಅಂತ. ನಮ್ಮ ಅನುಭವನೂ ಅದೇ, ನನ್ನ ಜೊತೆಗಿರುವಂತ ಪ್ರತಿಯೊಂದು ಪ್ರತಿ

0: ಡಾಕ್ಟರ್ಸು, ಇಂಜಿನಿಯರ್ಸು, ಅಡ್ವೊಕೇಟ್ಸು, ಆಡಿಟರ್ಸು, ಇಂಥ ಒಳ್ಳೆ ಒಳ್ಳೆ ಪ್ರೊಫೆಷನ್ಗೆ ಹೋದವರಿದ್ದಾರೆ. ಆ್ಯಕ್ಚುಲಿ ಮುಂಚೆ ಅದೊಂದು ಕಾನ್ಸೆಪ್ಟ್ ಇತ್ತು, ನೀನೇನು ಓದಲ್ವಾ ಸರಿಗೆ, ಹೋಗಿ ಆಟ ಆಡು ಅಂತ. ಆಟ ಅನ್ನೋದು ಖಾಲಿ ದೈಹಿಕ ಅಲ್ಲ, ಅದು ಮಾನಸಿಕವಾಗಿ ಕೊಡುವಂತ ಒಂದು ರಿಕ್ವೈರ್ಮೆಂಟ್ ಅದು ಆಕ್ಚುಲಿ ಬಾಡಿಗೆ. ಒಬ್ಬ ಮನುಷ್ಯ ಹಿ ಶುಡ್ ಡೂ ಎನಿ ಕೈಂಡ್ ಆಫ್ ಎ ಸ್ಪೋರ್ಟ್ಸ್, ಯಾವ್ದಾದ್ರು ಒಂದಾದ್ರು ಕ್ರೀಡೆ ಆಟ ಆಡ್ಬೇಕು ದಿನ, ಅದು ಯಾವುದೇ ಇರ್ಬೋದು, ಜಿಮ್ನಾಸ್ಟಿಕ್ಸ್ ಅಂತ ನಾನು ಹೇಳಲ್ಲ. ಏನಕ್ಕೆ ಆಡಬೇಕು ಅಂದ್ರೆ ಅದರಿಂದ ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಬೆನಿಫಿಟ್ಸ್ ಇದೆ. ಅವನು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾನೋ, ಸ್ಟೇಟ್ ಲೆವೆಲ್ ಆಟ ಆಡ್ತಾನೋ, ಅದೆಲ್ಲಾನು ಇಟ್ ಈಸ್ ಸೀಕ್ವೆನ್ಸ್ ಅಂದ್ರೆ ಒಂದು ಸನ್ನಿವೇಶ ಅದು ಅಷ್ಟೇ. ಅದನ್ನೇ ಗುರಿಯಾಗಿಟ್ಕೊಂಡು ಯಾರು ಸ್ಪೋರ್ಟ್ಸ್ಗೆ ಬರಬೇಕು ಅಂತ ನಾನು ಹೇಳಲ್ಲ. ಮೊದಲನೇದು. ಎರಡನೇದು, ಈಗ ಪಾಲಕರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಆಗಬೇಕು. ಇವತ್ತು ಇಂಜಿನಿಯರಿಂಗ್ ಮಾಡಿದ್ರೆ ಬರೀ 17% ಆಫ್ ದಿ ಇಂಜಿನಿಯರ್ಸ್ ಆರ್ ಗೆಟಿಂಗ್ ಜಾಬ್ಸ್. ಏನಾರ ಒಂದು ಕ್ಯಾರಿಯರ್ನ ಗ್ಯಾರಂಟಿ ಮಾಡ್ತಾ ಇಲ್ಲ, ಅದು ನಾವು ಅನ್ಕೊಳ್ಳೋದು ಅಷ್ಟೇ. ಆದರೆ ಇವತ್ತು ದೇರ್ ಆರ್ ಸೋ ಮಚ್ ಆಫ್ ಇಂಟ್ರೆಸ್ಟ್. ಈಗ ಬೆಂಗಳೂರಿನಲ್ಲಿ ಸುಮಾರು 36 ಜಿಮ್ನಾಸ್ಟಿಕ್ ಸೆಂಟರ್ಸ್ ಇದ್ದಾವೆ. ಇಟ್ ಈಸ್ ಶೋಯಿಂಗ್ ದಟ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇಸ್ ದೇರ್ ಇನ್ ಜಿಮ್ನಾಸ್ಟಿಕ್ಸ್. ಅಂಡ್ ಅದರಲ್ಲಿ ಹುಡುಗಿಯರ ಪ್ರಾಬಲ್ಯತೆ ಜಾಸ್ತಿ ಇದೆ. ಸುಮಾರು 70% ಹುಡುಗಿಯರಿದ್ದಾರೆ, ಬರೀ 30% ಹುಡುಗರಿದ್ದಾರೆ ಈಗ ಜಿಮ್ನಾಸ್ಟಿಕ್ಸ್ ಆಸ್ ಅ ಸ್ಪೋರ್ಟ್ಸ್ ಇನ್ ಕರ್ನಾಟಕ ತಗೊಂಡ್ರೆ. ಯಾವುದೇ ಸೆಂಟ್ರಿಗೆ ಹೋಗಿ ನೀವು ಜಿಮ್ನಾಸ್ಟಿಕ್ಸ್, ಎಲ್ಲಾ ಸೆಂಟ್ರಲ್ಲೂ ಹುಡುಗಿಯರು ಜಾಸ್ತಿ ಇದ್ದಾರೆ. ಕಾರಣ ಏನು ಅಂದ್ರೆ, ಈಗ ಅದಕ್ಕೆ ಹುಡುಗಿಯರಿಗೆ ಅದ್ರದ್ದು ದೇರ್ ಗುಡ್ನೆಸ್ ಗುಡ್ ಫೀಲಿಂಗ್ ಅಂತಾರಲ್ಲ, ಹುಡುಗರು ಚೆನ್ನಾಗಿ ಮಾಡ್ತಾರೆ, ಹುಡುಗಿಯರು ಮಾಡ್ತಾರೆ. ಹುಡುಗರಿಗಿರೋ ಆಪರೇಟರ್ಸ್ ಬೇರೆ, ಹುಡುಗಿಯರಿಗಿರೋ ಆಪರೇಟರ್ಸ್ ಬೇರೆ. ಅದ್ರದ್ದು ಆಲ್ಮೋಸ್ಟ್ ಕ್ಲೋಸ್ನೆಸ್ ಈಗ ಬಂದ್ಬಿಟ್ಟಿದೆ. ಈಗ ಹುಡುಗರು ಏನೇನು ಹಾರಿಜಾಂಟಲ್ ಬಾರಲ್ ಮಾಡ್ತಾರೋ, ಸೇಮ್ ಎಲಿಮೆಂಟ್ಸ್ ಹುಡುಗಿಯರು ಈಗ ನಿಮ್ಮ ಬಾರಲ್ ಮಾಡ್ತಾರೆ. ದೇಹದ ದೃಷ್ಟಿಯಿಂದ ನನ್ಗನ್ಸಲ್ಲ ಅದರಿಂದ ಏನಾರ ಒಂದು ಮಿತಿ ಇದೆ, ಅಥವಾ ಅದರಿಂದ ಯಾವ್ದಾರ ಅನುಕೂಲಗಳು ಅಥವಾ ಅನಾನುಕೂಲಗಳಿದೆ ಅಂತ ನಂಗನ್ಸಲ್ಲ. ಅದು ನಿಜ, ಹುಡುಗಿಯರ ಫ್ಲೆಕ್ಸಿಬಿಲಿಟಿ ಇಸ್ ಮಚ್ ಹೈಯರ್ ದನ್ ದ ಬಾಯ್ಸ್ ಬೈ ನೇಚರ್, ಅದೆಲ್ಲ ನಿಜ. ಆದ್ರೆ ಹುಡುಗಿಯರು ಯಾಕೆ ಜಾಸ್ತಿ ತಗೋತಿದಾರೆ ಅಂದ್ರೆ ಅವೇರ್ನೆಸ್. ಇದರಿಂದ ನಾವು ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ, ಬೇಕಾದಷ್ಟು ಜನ ಇವಾಗ ನೀವು ಡ್ಯಾನ್ಸ್ ಶೋಗಳು ನೋಡಿದ್ರೆ ತುಂಬಾ ಜನ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ, ಡ್ಯಾನ್ಸ್ ಗಿಂತ ಜಾಸ್ತಿ ಜಿಮ್ನಾಸ್ಟಿಕ್ ಮಾಡ್ತಾರೆ ಅವ್ರ ರೂಟೀನ್ಸ್ ಅಲ್ಲಿ. ಮೇಬಿ ಬಿಕಾಸ್ ಆಫ್ ದಟ್ ದೇರ್ ಇಸ್ ಅ ಹ್ಯೂಜ್ ಇಂಟ್ರೆಸ್ಟ್ ಇನ್ ಜಿಮ್ನಾಸ್ಟಿಕ್ಸ್, ಅದನ್ನ ಡ್ಯಾನ್ಸ್ ಎಲ್ಲ ಅಳವಡಿಸ್ಕೋಬಹುದಲ್ಲ. ಸೊ ಅದರಿಂದನೂ ತುಂಬಾ ಜನ ಜಿಮ್ನಾಸ್ಟಿಕ್ಗೆ ಹುಡುಗಿಯರು ಬರ್ತಾ ಇದಾರೆ. ಮುಂಚೆ ಎಲ್ಲ ಹುಡುಗಿಯರು ಬಾರಿ ಕಮ್ಮಿ ಇದ್ರು, ಈಗ ತುಂಬಾ ಜಾಸ್ತಿ ಇದಾರೆ. ಅಂಡ್ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಹುಡುಗಿಯರದು ಹುಡುಗರು.
1: ಸರ್, ಈಗ ಭಾರತದಲ್ಲಿ ಪ್ರಸಿದ್ಧಿ ಪಡೆದಿದೆ ಬಹಳಷ್ಟು ಆಟಗಳು, ಒಲಿಂಪಿಕ್ಸ್ ಅಂದ ಆಗಿರ್ಬೋದು ಅಥವಾ ಇಲ್ಲಿ ನ್ಯಾಷನಲ್ ಗೇಮು, ಖೇಲೋ ಇಂಡಿಯಾ ಇಂಥವೆಲ್ಲ ಆಗಿರೋದ್ರಿಂದ ಎಲ್ರಿಗೂ ಈಗ ಓಕೆ, ನನ್ನ ಮಗ ಅಥವಾ ಮಗಳು ಯಾವ್ದಾದ್ರು ಒಂದು ಆಟವನ್ನ ಸ್ಪೋರ್ಟ್ ಅಲ್ಲಿ ಇರಬೇಕು ಅನ್ನೋ ಒಂದು ಜಾಗೃತಿ ಅಂತೂ ಪಾಲಕರಲ್ಲಿ ಮೂಡಿದೆ. ಆದ್ರೆ ಈಗ ನೀವು ಹೇಳಿದ್ರಲ್ಲ ಜಿಮ್ನಾಸ್ಟಿಕ್, ಅದು ಸ್ವಲ್ಪ ನಮ್ಮ ಭಾರತ ಅಥವಾ ಕರ್ನಾಟಕದಲ್ಲಿ ಕಡಿಮೆ ಕಾಣಿಸ್ತದ ಅಂತ.
0: ಮುಂಚೆ ಭಾರತದಲ್ಲಿ ಅದು ಕಮ್ಮಿ ಇತ್ತು, ಯಾಕೆಂದ್ರೆ ಸರ್ಕಾರ ಏನು ಪ್ರೋತ್ಸಾಹ ಕೊಡ್ತಾ ಇತ್ತು ಅದು ಬಾರಿ ಕಮ್ಮಿ ಇತ್ತು. ಈಗ ನನ್ಗೆ ಆತರ ಅನ್ಸಲ್ಲ, ಈಗ ಜಿಮ್ನಾಸ್ಟಿಕ್ಸ್ ಇಸ್ ಕ್ವೈಟ್ ವೆಲ್ ಆರ್ಗನೈಸ್ಡ್, ವೆಲ್ ಎಸ್ಟಾಬ್ಲಿಷ್ಡ್. ನಮ್ ಜಿಮ್ನಾಸ್ಟ್ಗಳು ಇಂಟರ್ನ್ಯಾಷನಲ್ಲಿನೂ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ನೋಡಿ ಮೇಡಮ್, ಈ ಒಂದು ಕಬಡ್ಡಿನ, ಒಂದು ವಾಲಿಬಾಲ್ನ ಅಥವಾ ಒಂದು ಶಟಲ್ನ ಯಾವುದೇ ಒಂದು ಜಾಗದಲ್ಲಿ ಆಟ ಆಡ್ಬಿಡ್ಬೋದು. ಜಿಮ್ನಾಸ್ಟಿಕ್ಗೆ ಡೆಡಿಕೇಟೆಡ್ ಫೆಸಿಲಿಟೀಸ್ ಬೇಕು. ಅಂಡ್ ಆ ಫೆಸಿಲಿಟೀಸ್ ಸೇಫ್ಟಿ ಓರಿಯೆಂಟೆಡ್ ಆಗಿರ್ಬೇಕು, ಯಾಕಂದ್ರೆ ಇಟ್ ಈಸ್ ಹೈಲಿ ರಿಸ್ಕ್ ಡ್ರಿವನ್. ಎವ್ರಿ ಟೈಮ್ ಅವ್ನು ಮಾಡಿದಾಗ ರಿಸ್ಕ್ ತಗೊಂಡೇ ತಗೋತಾನ. ಜೀರೋ ರಿಸ್ಕ್ ಇರೋಂತ ಯಾವ ಎಲಿಮೆಂಟು ಇಲ್ಲ ಜಿಮ್ನಾಸ್ಟಿಕ್ಸ್ ಅಲ್ಲಿ. ಎ ಸಿಂಪಲ್ ಕಾರ್ಟ್ ವೀಲ್ ಕ್ಯಾನ್ ಆಲ್ಸೋ, ಇಫ್ ಡನ್ ರಾಂಗ್ಲಿ, ಕ್ಯಾನ್ ರಿಸಲ್ಟ್ ಇನ್ ಎ ಇಂಜುರಿ. ಅದರಿಂದ ಜಿಮ್ನಾಸ್ಟಿಕ್ ಸೆಂಟರ್ ಕರ್ನಾಟಕದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಂಟರ್ನ ನಾವು ಜನರೇಟ್ ಮಾಡಬೇಕು. ಇದುವರೆಗೂ ಅದು ಇಲ್ಲ. ಮೈಸೂರಲ್ಲಿ ಒಂದಿದೆ, ಅದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಪರೇಟರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಸಿಸ್ಟಮ್ಸ್ ಏನ್ ಬೇಕು ಅದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪಿಟ್ ಬೇಕು, ಸ್ಪಾಂಜ್ ಪಿಟ್ಸ್, ಹೆಲ್ಪಿಂಗ್ ಏಡ್ಸ್ ಬೇಕು, ಸೇಫ್ಟಿ ಬೆಲ್ಟ್ಸ್ ಬೇಕು, ಈ ತರದ ಯಾವುದೇ ಅನುಕೂಲತೆಗಳು ಅಲ್ಲಿ ಅವೈಲೇಬಲ್ ಅಲ್ಲ. ಅದರಿಂದ ಒಬ್ಬ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾನೋ ಕರ್ನಾಟಕದಲ್ಲಿ, ಹೀ ಈಸ್ ಅಟ್ ಎ ಡಿಸ್ಅಡ್ವಾಂಟೇಜ್ ಕಂಪೇರ್ಡ್ ಟು ಸ್ಟೇಟ್ ಲೈಕ್ ಮಹಾರಾಷ್ಟ್ರ, ಎ ಸ್ಟೇಟ್ ಲೈಕ್ ವೆಸ್ಟ್ ಬೆಂಗಾಲ್, ಎ ಸ್ಟೇಟ್ ಲೈಕ್ ಪಂಜಾಬ್. ಯಾಕೆ ಅಂದ್ರೆ ಅವ್ರಿಗೆ ಇದೆಲ್ಲಾನು ಅವೈಲೇಬಲ್ ಇದೆ. ಅದರಿಂದ ನೀವು ನ್ಯಾಷನಲ್ಸ್ಗೆ ಹೋದ್ರೆ ಯು ವಿಲ್ ಫೈಂಡ್ ವೆರಿ ಫ್ಯೂ ಜಿಮ್ನಾಸ್ಟ್ ಫ್ರಮ್ ಕರ್ನಾಟಕ ಎಕ್ಸಲಿಂಗ್. ಅದು ಅವರ ಒಂದು ತುಂಬಾ ಶ್ರಮದಿಂದ ಅವ್ರ ಮೇಲೆ ಬಂದಿರ್ತಾರೆ, ಯಾಕಂದ್ರೆ ಅವ್ರಿಗೆ ಫೆಸಿಲಿಟಿ ಲಿಮಿಟೆಡ್ ಆಗಿದೆ. ಬಟ್ ಆ ತರ ಫೆಸಿಲಿಟಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಜನರೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಇವತ್ತು ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇರುವಷ್ಟು ಉತ್ಸಾಹ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ಗೆ ಬೇರೆ ಜಾಗದಲ್ಲಿ ಇಲ್ಲ. ಒಂದ್ ಟೈಮಲ್ಲಿ ಧಾರವಾಡದಲ್ಲಿತ್ತು, ಮೈಸೂರಲ್ಲಿತ್ತು. ಆದ್ರೆ ಈಗ ಬೇರೆ ಡಿಸ್ಟಿಕ್ ಅಲ್ಲೂ ಬರ್ಬೇಕು ಅಂದ್ರೆ ಆ ತರದ ಫೆಸಿಲಿಟಿ ಬರ್ಬೇಕು ಮೊದಲನೇದಾಗಿ. ಎರಡನೇದು, ಆ ತರದ ತರಬೇತುದಾರರು ಇರ್ಬೇಕು. ಸರ್ಕಾರ ಅಂತವ್ರನ್ನ ಅಪಾಯಿಂಟ್ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅದರ್ ಸ್ಪೋರ್ಟ್ಸ್ ವೇರ್ ಸಂಬಡಿ ಕ್ಯಾನ್ ಕಮ್ ಅಂಡ್ ಸಿಂಪ್ಲಿ

0: ನೀನು ಇದನ್ ಮಾಡು ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ. ಅದಕ್ಕೆ ಒಳ್ಳೆ ತರಬೇತಿಗಾರರು ಬೇಕು. ಅದು ಸರ್ಕಾರ ಸ್ವಲ್ಪ ಮನಸ್ಸು ಕೊಟ್ರೆ ತುಂಬಾ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ. ಟ್ಯಾಲೆಂಟ್ ಇಸ್ ದೇರ್. ಇನ್ಫ್ಯಾಕ್ಟ್ ಈ ಸತಿನು ನಮ್ಮ ರೀಸೆಂಟ್ ಆಗಿ ಒಡಿಸಾದಲ್ಲಿ ಆಗಿರುವಂತ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಆರ್ಟಿಸ್ಟಿಕ್ ಸೀನಿಯರ್ ಅಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ರು ನಮ್ಮ ಉದಯ್ ನಾಯ್ಡು ಅವರು ಆನ್ ವಾಲ್ಟಿಂಗ್ ಟೇಬಲ್, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಹೈಲಿ ಸ್ಕಿಲ್ಡ್ ಆಪರೇಟರ್ಸ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಇಂದ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 3 ಜನ ಹೋಗಿದ್ದಾರೆ.
1: ಯಾರ್ಯಾರು ಸರ್?
0: ಉಜ್ವಲ್ ನಾಯ್ಡು ಅಂತಿದ್ದಾರೆ, ಆಮೇಲೆ ಉದಯ್ ನಾಯ್ಡು ಅಂತ ಅವ್ರ ಬ್ರದರ್ಸ್, ಋತುಜಾ ನಟರಾಜ್ ಅಂತ ಇನ್ನೊಬ್ರು ಇದ್ದಾರೆ. ಅವ್ರಿಗೆ ಇಂಜುರಿ ಆಗಿತ್ತು, ಅದರಿಂದ ಅವ್ರಿಗೆ ಕಂಟಿನ್ಯೂ ಮಾಡ್ತಾ ಇಲ್ಲ, ಇನ್ನು ರಿಹ್ಯಾಬ್ ಅಲ್ಲಿ ಇದ್ದಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್ ಗಳು ಆರ್ಟಿಸ್ಟಿಕ್ ಅಲ್ಲಿ. ಏರೋಬಿಕ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಹೋದವರು, ಮೆಡಲ್ ಮಾಡಿದವರು ಇದ್ದಾರೆ. ಸಾರ್ಶಾಬ ಅಂತ ಇದ್ದಾಳೆ, ಅವಳನ್ನು ಮೆಡಲ್ ಮಾಡಿಬಿಟ್ಟು ಈಗ ಆಫ್ ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಅವರು LLB ಓದ್ತಾ ಇದ್ದಾರೆ. ನೆಕ್ಸ್ಟ್ ಆಕ್ರೋಬ್ಯಾಟಿಕ್ಸ್ ಬಂದು ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಮೆಡಲ್ ಮಾಡಿದವರು ಇದ್ದಾರೆ, ಇಂಟರ್ನ್ಯಾಷನಲ್ ಮಾಡಿದವರು ಇದ್ದಾರೆ. ಸೊ ಅದೇನ್ ತೋರಿಸ್ತಾ ಇದೆ ಅಂದ್ರೆ ಪ್ರತಿಭೆ ಇದೆ. ಆ ಪ್ರತಿಭೆನ ನಾವು ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಗೆ ಅಂತದಕ್ಕೆ ಹೋಗ್ಬೇಕು ಅಂದ್ರೆ ಲೆವೆಲ್ ಅಪ್ ಆಗ್ಬೇಕು. ಅದಕ್ಕೆ ಸೇಫ್ಟಿ ಇಂಪಾರ್ಟೆಂಟ್. ಈವನ್ ಆಕ್ರೋಬ್ಯಾಟಿಕ್ಸ್ ಅಲ್ಲೂ ಸೇಫ್ಟಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಡೇಂಜರಸ್. ಒಂದು ಬ್ಯಾಲೆನ್ಸ್ ಒಬ್ಬ ಸೋಮರ್ ಮಾಡಿ ಕೈಯಲ್ಲಿ ವಾಪಸ್ ಲ್ಯಾಂಡ್ ಆಗ್ಬಿಡ್ತಾನೆ ನೆಲದ ಮೇಲೂ ಅಲ್ಲ. ಆ ತರದವನ್ ಮಾಡ್ಬೇಕು ಅಂದ್ರೆ ಅದು ಎಷ್ಟು ಸಿಂಕ್ರೊನೈಸ್ಡ್ ಆಗಿರ್ಬೇಕು. ಇಟ್ಸ್ ಒನ್ ಆಫ್ ದಿ ಮೋಸ್ಟ್. ಒಬ್ಬ ಮನುಷ್ಯ ಏನಿಲ್ಲ ಅನ್ನೋ ಒಂದು 50 KG ಇರ್ತಾನೆ ಮೇಲ್ಗಡೆ ಇರೋನು, ಕೆಳಗಡೆ ಇರೋನು ಒಂದು 70 KG ಇರ್ತಾನೆ. 50 KG ಅವನಿಗೆ ಹಂಗ ಹಿಡಿಬೇಕು ಅವನು, ಅದು ಅಷ್ಟು ಸಿಂಪಲ್ ಅಲ್ಲ. ಅದಕ್ಕೆ ಸೇಫ್ಟಿ ಬೇಕು.
1: ಈಗ ಜಿಮ್ನಾಸ್ಟಿಕ್ ಇದೆ ಅಲ್ಲ, ಇಂಡಿವಿಜುವಲ್ ಪ್ಲಸ್ ಗ್ರೂಪ್ ಅಂದ್ರೆ ಇಬ್ರು ಹೀಗೆ ಆಡಬಹುದಾ?
0: ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಎಲ್ಲ ಇಂಡಿವಿಜುವಲ್, ರಿಥಮಿಕ್ ಜಿಮ್ನಾಸ್ಟಿಕ್ ಇಂಡಿವಿಜುವಲ್ ಮತ್ತೆ ಗ್ರೂಪ್ ಎರಡು ಇದೆ. ಏರೋಬಿಕ್ಸ್ ಅಲ್ಲಿ ಇಂಡಿವಿಜುವಲ್ ಇದೆ, ಗ್ರೂಪ್ ಇದೆ. ಅದ್ರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್ ಏರೋಬಿಕ್ಸ್ ಹೋದ್ರೆ ಇಂಡಿವಿಜುವಲ್ ವುಮೆನ್, ಇಂಡಿವಿಜುವಲ್ ಮೆನ್, ಮಿಕ್ಸ್ಡ್ ಪೇರ್, ಟ್ರಯೋಸ್, ಗ್ರೂಪ್ ಅಂತಿದೆ. ಆಕ್ರೋಬ್ಯಾಟಿಕ್ಸ್ ಬಂದ್ರೆ ಎಲ್ಲಾನು ಗ್ರೂಪೇ. ಫಾರ್ ಎಕ್ಸಾಂಪಲ್ ಮೆನ್ಸ್ ಪೇರ್ ಅಂತ ಇರುತ್ತೆ, ವುಮೆನ್ಸ್ ಪೇರ್ ಅಂತ ಇರುತ್ತೆ, ಟ್ರಯೋಸ್ ಅಂತ ಇರುತ್ತೆ, ಮೆನ್ಸ್ ಗ್ರೂಪ್ ಅಂತ ಇರುತ್ತೆ. ಟ್ರಾಂಪಲಿನ್ ಹೋದ್ರೆ ವುಮೆನ್ಸ್ ಮತ್ತೆ ಮೆನ್ಸ್ ಸಪರೇಟ್ ಆಗಿರುತ್ತೆ. ಸೊ ಅದರಿಂದ ಇಟ್ ಇಸ್ ಬೋತ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಗ್ರೂಪ್.
1: ಬೆಂಗಳೂರಲ್ಲಿ ನೀವು ಜಿಮ್ನಾಸ್ಟಿಕ್ ಸೆಂಟರ್ಸ್ ಬಹಳ ಇದೆ ಅಂತ ಹೇಳಿದ್ರಿ. ಈಗ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಅವರ ದೈಹಿಕ ಸಾಮರ್ಥ್ಯ ಇರ್ತದೆ, ಅಂದ್ರೆ ಅವರು ತಿನ್ನೋ ಆಹಾರ ಆಗಿರ್ಬೋದು, ಬೆಳೆದ ಪರಿಸರ ಆಗಿರ್ಬೋದು, ಇದರಿಂದ ಅವರಲ್ಲಿ ನ್ಯಾಚುರಲ್ ಆಗಿ ಒಂಥರ ದೈಹಿಕ ಸಾಮರ್ಥ್ಯ ಇರ್ತದೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಜಿಮ್ನಾಸ್ಟಿಕ್ ಕ್ರೀಡೆಯನ್ನ ಬೆಳವಣಿಗೆ ಮಾಡಬೇಕಂದ್ರೆ ಏನ್ ಮಾಡಬಹುದು?
0: ಮೊದಲನೇದಾಗಿ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ನಾವು ಫಸ್ಟ್ ಜನರಲ್ಗೆ ಅದನ್ನ ತಿಳಿಸ್ಬೇಕು, ಈ ತರದೊಂದು ಕ್ರೀಡೆ ಇದೆ. ಅದ್ ಅವೇರ್ನೆಸ್ ಮಾಡೋದಕ್ಕೆ ಈಗ ನಾವು ಸ್ಟೇಟ್ ಅಸೋಸಿಯೇಷನ್ ಇಂದ ಬೇಕಾದಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಈತನ್ ಪ್ರಮೋಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ಜಿಮ್ನಾಸ್ಟಿಕ್ ಬೆಳಿಬೇಕು ಅಂದ್ರೆ ಅಲ್ಲಿಂದಾನೆ ಬೆಳಿಬೇಕು, ಬರೀ ಬೆಂಗಳೂರಲ್ಲಿ ಬೆಳೆದ್ರೆ ಸಾಧ್ಯ ಇಲ್ಲ. ಮಂಗಳೂರು, ದಾವಣಗೆರೆ ಆಗ್ಲಿ, ಶಿವಮೊಗ್ಗ ಆಗ್ಲಿ, ಧಾರವಾಡದಲ್ಲಿ ಆಲ್ರೆಡಿ ಇದೆ, ಮೈಸೂರಲ್ಲಿ ಆಲ್ರೆಡಿ ಇದೆ, ತುಮಕೂರಲ್ಲಿದೆ, ಹಾಸನಲ್ಲಿದೆ. ಸೊ ಈ ತರ ನಾವು ಪ್ರತಿ ಒಂದು ಜಾಗದಲ್ಲೂ ಅದನ್ನ ಬೆಳೆಸೋ ಅಂತ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನದಲ್ಲಿ ಮೊದಲನೇದಾಗಿ ರೀಸನಬಲ್ ಸೆಂಟರ್ ನಾವು ಓಪನ್ ಮಾಡ್ಬೇಕು. ಅದಕ್ಕೇನೆ ಸರ್ಕಾರದ ಒಂದು ಸಹಕಾರ ಬೇಕು. ಎಲ್ಲೆಲ್ಲಿ ಸ್ಟೇಡಿಯಂಗಳಿದಾವೋ, ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಮಂಗಳ ಸ್ಟೇಡಿಯಂ ಇದೆ, ಅಲ್ಲಿ ನಮಗೆ ಫೆಸಿಲಿಟಿ ಕೊಟ್ರೆ ಆ ಕ್ರೀಡೆಯನ್ನು ಬೆಳೆಸಬಹುದು. ಅದೇ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಸೌಕರ್ಯಗಳಿಗೆ ಮಾಡಿಕೊಟ್ರೆ ಗ್ಯಾರಂಟಿ ಈ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಮುಂದೆ ಬರಬಹುದು.
1: ನೀವು ಹೇಳಿದ್ರಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಜಿಮ್ನಾಸ್ಟಿಕ್ ಬಗ್ಗೆ ಅಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ಸ್ಕೂಲ್ಗಳು ಬಹಳಷ್ಟು ಇದೆ ಸರ್, ಅಲ್ಲಿ ನಿಮ್ಗೆ ಬಹಳಷ್ಟು ಜನ ಸಿಕ್ಕೇ ಸಿಗ್ತಾರೆ. ಈಗ ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಇವೆಲ್ಲ ಆಡ್ತಾ ಇರ್ತಾರೆ, ಅಲ್ಲಿ ಒಬ್ರು ಪಿ ಟೀಚರ್ಸ್ ಇರ್ತಾರೆ. ಇದು ಈಗ ಎಲ್ಲಾ ಆಟದ ತಾಯಿ ಅಂತ ನೀವು ಹೇಳ್ತಾ ಇರುವಾಗ ಅಲ್ಲೂ ಒಬ್ರು ಜಿಮ್ನಾಸ್ಟಿಕ್ ಕೋಚ್ ನ ನೇಮಿಸ್ಕೋಬಹುದಾ? ಅಂದ್ರೆ ಈ ಒಂದು ಕ್ರೀಡೆಗೆ ಉತ್ತೇಜನ ಕೊಟ್ಟಂಗ ಆಗುತ್ತಲ್ಲ.
0: ಡೆಫಿನೆಟ್ ಆಗಿ ಮಾಡಬಹುದು, ಆದ್ರೆ ಒಬ್ಬ PT ಟೀಚರ್ನ ನೀವು ಜಿಮ್ನಾಸ್ಟಿಕ್ ಕೋಚ್ ಆಗಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಜಿಮ್ನಾಸ್ಟಿಕ್ ಇಸ್ ಎ ಹೈಲಿ ಸ್ಪೆಷಲೈಸ್ಡ್ ಸ್ಪೋರ್ಟ್ಸ್, ಅದಕ್ಕೆ ಅದರದೇ ಸೂಕ್ಷ್ಮತೆಗಳಿದಾವೆ. ಅದನ್ನ ಅರ್ಥ ಮಾಡಿಕೊಂಡಿರುವಂತ ತರಬೇತುದಾರರು ಬೇಕು. ದೈಹಿಕ ದಾರ್ಢ್ಯತೆಗೆ ಸಂಬಂಧಪಟ್ಟಂತ ಒಬ್ರು ಮೇಷ್ಟ್ರನ್ ಕರ್ಕೊಂಡ್ಬಂದು ಇದನ್ನ ಮಾಡಿಸಿ ಅಂದ್ರೆ ಅವ್ರಿಗೆ ಅದು ಸಾಧ್ಯತೆ ಇಲ್ಲ. ಅದರಿಂದ ಸರ್ಕಾರ ಜಿಮ್ನಾಸ್ಟಿಕ್ ಕೋಚ್ ಗಳನ್ನ ಅಪಾಯಿಂಟ್ ಮಾಡಬೇಕು ಈ ಡಿಸ್ಟ್ರಿಕ್ಟ್ ಗಳಲ್ಲಿ. ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಿಮ್ನಾಸ್ಟಿಕ್ ಆಕ್ಟಿವಿಟೀಸ್ ಅಲ್ಲಿ ಇನಿಷಿಯಲ್ ಆಗಿ ನಾವು ಕೆಲವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು ಅನ್ನೋಂತ ಒಂದು ಮನಸ್ಸು ನಮ್ಮಲ್ಲಿದೆ. ಬೇರೆ ಬೇರೆ ಕಡೆಯಿಂದ ಜಿಮ್ನಾಸ್ಟ್ ಗಳನ್ನ ಕರ್ಕೊಂಡ್ಬಂದು ಮಕ್ಕಳನ್ನ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಫಸ್ಟ್ ಇದೆಲ್ಲ ನಾವು ಮಾಡೋ ತರ ಇದೆ, ಸಾಧ್ಯತೆ ಇದೆ, ನಾವು ಮಾಡಬಹುದು. ಅದು ಎಲ್ಲಿ ಮಟ್ಟಿಗೆ ಆಗುತ್ತೋ ನಾವು ಪ್ರಯತ್ನ ಅಂತ ಮಾಡ್ತೀವಿ, ನೋಡ್ಬೇಕು. ಅಡ್ವಾನ್ಸ್ ಜಿಮ್ನಾಸ್ಟಿಕ್ಸ್ ಈಸ್ ಅ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಒಂದು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಹೇಳ್ಕೊಡೋದಕ್ಕೆ ಡೆಫಿನೆಟ್ ಆಗಿ ಈ ಕೋಚ್ ಗಳನ್ನ ನಾವು, ಈ ಫಿಸಿಕಲ್ ಎಜುಕೇಶನ್ ಟ್ರೈನರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಡೆಫಿನೆಟ್ ಆಗಿ ಹೇಳ್ಕೊಡ್ಬಹುದು. ಆದ್ರೆ ಅವ್ರಿಗೆ ಅಲ್ಲಿ ಅದೇ ತರ ಸೌಕರ್ಯ ಸರ್ಕಾರದಿಂದ ಕೊಡಬೇಕು.
1: ಎಲ್ಲಾ ಶಾಲೆಗಳಲ್ಲಿ
0: ಮಾಡಬಹುದು, ಚೆನ್ನಾಗಿದೆ ಗವರ್ಮೆಂಟ್ ಸ್ಕೂಲ್.

0: ಗಳಲ್ಲಿ ಗ್ಯಾರಂಟಿ ಮಾಡಬಹುದು. ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನ ಗ್ಯಾರಂಟಿ ಮಾಡಬಹುದು.
1: ಇದು ಕಾಮನ್ವೆಲ್ತ್, ಒಲಿಂಪಿಕ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಇದೆ. ಇದು ಸೊ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಭಾರತದಲ್ಲಿ ಪಾಪ್ಯುಲಾರಿಟಿ ಇಲ್ಲ ಇದಕ್ಕೆ ಅಂತ?
0: ಮೊದಲನೇದಾಗಿ ಜನಕ್ಕೆ ಅದ್ರದ್ದು ಪರಿಚಯನೇ ಇಲ್ಲ. ನಾನು ಹೇಳಿದ್ನಲ್ಲ, ಹುಡುಗಿಯರು ಜಾಸ್ತಿ ಇದಾರೆ ಜಿಮ್ನಾಸ್ಟಿಕ್ ಅಲ್ಲಿ ಒಂದ್ ಟೈಮ್ ಅಲ್ಲಿ ಇಲ್ಲ ಅಂತ, ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಪೋಜರ್ ಅವೇರ್ನೆಸ್. ಸೊ ಈಗ ಡೆಫಿನೆಟ್ ಆಗಿ ನೀವು ಯಾರನ್ನ ಮಾತಾಡಿದ್ರು ಜಿಮ್ನಾಸ್ಟಿಕ್ ಬಗ್ಗೆ ಮಾತಾಡ್ತಾರೆ. ಜಿಮ್ನಾಸ್ಟಿಕ್ ಏನು ಅಂತ ಅವರಿಗೆ ಏನಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಅರಿವಿದೆ.
1: ಬಹಳಷ್ಟು ಕಣ್ಮನ ಸೆಳೆಯೋದು ಆಟ ಅಂದ್ರೆ ಜಿಮ್ನಾಸ್ಟಿಕ್, ನೋಡ್ಲಿಕ್ಕೆ ಕಣ್ಣಿಗೆ ಒಂಥರ ಮನೋಹರವಾಗಿ ರೀತಿ ಕಾಣಿಸ್ತದೆ ಅಂದ್ರೆ ಆಸಕ್ತಿಯಿಂದ ನೋಡ್ತಾರೆ ಜನ, ಪ್ರೇಕ್ಷಕರ ಗಮನ ಸೆಳೆಯುತ್ತೆ.
0: ಅಷ್ಟು ಸ್ಕಿಲ್ಡ್ ಪರ್ಫಾರ್ಮೆನ್ಸ್ ಅದು. ಗ್ರಾವಿಟಿ ಡಿಫೈಯಿಂಗ್ ಸ್ಪೋರ್ಟ್ಸ್ ಅದು. ಗ್ರಾವಿಟಿ ಅಂದ್ರೆ ನೀವು ಮಾಡೋರ್ಗು ಜಂಪ್ ಮಾಡ್ಬಿಟ್ಟು ಹಾರಿ ಅದನ್ನೇನೋ ಒಂದು ಎಲಿಮೆಂಟ್ ಮಾಡ್ಬಿಟ್ಟು ಹಿಡಿಯೋದಿದೆ ಅಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಎಬಿಲಿಟಿ. ಅದರಿಂದ ಅದು ಡೆಫಿನೆಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಅದು ಇಂಡಿಯಾದಲ್ಲೂ ಬೆಳೀತಾ ಇದೆ, ಗ್ಯಾರಂಟಿ ಬೆಳೀತಿದೆ. ಈಗ ನೀವು ಆಕ್ಚುಲಿ ನ್ಯಾಷನಲ್ಸ್ ಗೆಲ್ಲ ಬಂದ್ರೆ ಎಲ್ಲಾ ಸ್ಟೇಟ್ ಭಾರಿ ಕ್ಲೋಸ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ. ಮುಂಚೆ ಆತರ ಇರ್ಲಿಲ್ಲ, ಮುಂಚೆ ಗ್ಯಾಪ್ ಜಾಸ್ತಿ ಇತ್ತು, ಈಗ ಅದು ಭಾರಿ ಕ್ಲೋಸ್ ಆಗ್ತಿದೆ. ಅಂದ್ರೆ ಎಲ್ಲಾ ಸ್ಟೇಟನು ಇಂಪ್ರೂವ್ ಆಗ್ತಾ ಇದೆ. ದಟ್ಸ್ ಎ ವೆರಿ ಗುಡ್ ಸೈನ್. ಅಂಡ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಬೇರೆ ಸ್ಪೋರ್ಟ್ಸ್ಗೂ. ಈಗ ನಮ್ಮಲ್ಲೂ ತುಂಬಾ ಜನ ಕ್ರಿಕೆಟರ್ಸ್, ಸ್ವಿಮ್ಮರ್ಸ್, ಟೆನ್ನಿಸ್ ಆಡೋರು ಅವರೆಲ್ಲ ಬಂದು ಫಿಟ್ನೆಸ್ ಕಲ್ತ್ಕೊಂಡು ಹೋಗ್ತಾರೆ. ಆ ತರ ಫಿಟ್ನೆಸ್ ಬೇರೆ ಯಾವುದೇ ಸ್ಪೋರ್ಟ್ಸ್ ಅಲ್ಲೂ ಸಿಗಲ್ಲ. ಡೈವಿಂಗ್ ಇಸ್ ದ ಅದರ್ ಸ್ಪೋರ್ಟ್ಸ್ ವಿಚ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಜಿಮ್ನಾಸ್ಟಿಕ್ಸ್. ಈಗ ನೀವು ಜಿಮ್ನಾಸ್ಟಿಕ್ಸ್ ಅಲ್ಲಿ ಫ್ಲೋರ್ ಅಲ್ಲಿ ಏನೇನ್ ಮಾಡ್ತಿರೋ ಅದನ್ನೆಲ್ಲ ಡೈವಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಗ್ರೆಗ್ ಲುಗಾನಿಸ್ ಅಂತ ಒಬ್ರು ವರ್ಲ್ಡ್ ಒಲಿಂಪಿಯನ್ ಇದಾರೆ. ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಅವ್ರ 8 ಗಂಟೆಯಲ್ಲಿ ಸುಮಾರು 6-6.5 ಗಂಟೆ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ.
1: ಸರ್, ಈಗ ಒಲಿಂಪಿಕ್ಸ್, ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಬೇರೆ ದೇಶದ ಹೆಸರೆಲ್ಲ ಜಿಮ್ನಾಸ್ಟಿಕ್ ಅಲ್ಲಿ ಇರ್ತದೆ, ನಮ್ಮ ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳು ಕಡಿಮೆ ಯಾಕೆ?
0: ಬೇಸಿಕ್ ಆಗಿ ಮೂಲ ಸೌಕರ್ಯ ಏನ್ ಕೊಡ್ತಾ ಇದೀವೋ ಅದು. ಈಗ ನೋಡಿ, ಒಬ್ಬ ನೀವು ಆರ್ಟಿಸ್ಟಿಕ್ ಜಿಮ್ನಾಸ್ಟ್ ತೋಳಿ, ಅವನು ಒಂದು ಬೇಸಿಕ್ಸ್ ಆಪರೇಟರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವ್ನು ನ್ಯಾಷನಲ್ ಲೆವೆಲ್ಗೆ ಬರ್ತಾನೆ, ಇಂಟರ್ನ್ಯಾಷನಲ್ ಆಪರೇಟರ್ಸ್ ಇರುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್, ಆ ಫೀಲ್ ಎ ಡಿಫ್ರೆನ್ಸ್. ಅದ್ರಲ್ಲಿ ಅವ್ನು ಪರ್ಫಾರ್ಮ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದು ಎರಡನೇದು, ಅವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅವನಿಗೆ ಕಾನ್ಫಿಡೆನ್ಸ್ ಬೇಕು, ನಾನು ಅಂತ ಜಾಗದಲ್ಲೂ ನಾನು ಗೆಲ್ಬಲ್ಲೆ ಅನ್ನೋದು. ಅದು ಹೋಗಿ ಹೋಗಿ ಬರ್ಬೇಕು ಅವನಿಗೆ. ಸುಮ್ನೆ ಒಂದ್ಸತಿ ಕರ್ಕೊಂಡು ಹೋದ್ರೆ ಅವನಿಗೆ ಬರಲ್ಲ. ಒಂದು 2 ಸತಿ ಫೇಲ್ ಆದ್ರೂ, ಇಫ್ ಯು ರಿಯಲೈಸ್ ದಟ್ ದ ಪರ್ಸನ್ ಹ್ಯಾಸ್ ದಿ ಎಬಿಲಿಟಿ, ಅವನನ್ನು ನಾವು ಪ್ರಮೋಟ್ ಮಾಡ್ಬೇಕು. ಆಟೋಮೆಟಿಕ್ ಅವನ್ ಬಂದೇ ಬರ್ತಾನೆ. ಸೊ ಅವನಿಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಹೀ ಶುಡ್ ಎಂಜಾಯ್ ದಟ್. ಅವನಲ್ಲಿ ಹೋಗಿ ಯೋಚನೆ ಮಾಡೋ ತರ ಇರಬಾರ್ದು, ನನ್ಗೇನಪ್ಪ ಏನಾಗೋಗುತ್ತೆ ಈಗ ಅಂತ. ಈಗ ನಮ್ಮ ಜಿಮ್ನಾಸ್ಟ್ ಗಳೆಲ್ಲ ಇಂಟರ್ನ್ಯಾಷನಲ್, ಮೊನ್ನೆಲ್ಲೂ ಒಬ್ಬ ಗೋಲ್ಡ್ ಮೆಡಲ್ ತಗೊಂಡ ಹರ್ಷಿತ್ ದಾಮೋದರ್ ಅಂತ, ಯು ಪಿ ಎಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಹುಡುಗ. ಮೊನ್ನೆ ಒಂದು ಜರ್ಮನಿ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಈ ಗಾಟ್ ಎ ಗೋಲ್ಡ್. ದಟ್ ಈಸ್ ಶೋಯಿಂಗ್ ದಟ್ ಇಂಡಿಯನ್ ಜಿಮ್ನಾಸ್ಟ್ ಆರ್ ಹ್ಯಾವಿಂಗ್ ಸ್ಕಿಲ್ ಎಬಿಲಿಟಿ, ಅಂಡ್ ಹೀ ಈಸ್ ಆಲ್ಸೋ ಪರ್ಫಾರ್ಮಿಂಗ್ ಇನ್ ದ ಸೇಮ್ ಎನ್ವೈರನ್ಮೆಂಟ್ ಲೈಕ್ ಎನಿಬಡಿ ಎಲ್ಸ್ ಇನ್ ದ ಕಂಟ್ರಿ ನೌ. ಡೆಫಿನೆಟ್ ಆಗಿ ಇನ್ ದ ಡೇಸ್ ಟು ಕಮ್ ಯು ವಿಲ್ ಸಿ ಎ ಲಾಟ್ ಆಫ್ ಜಿಮ್ನಾಸ್ಟ್ ಶೈನಿಂಗ್.
1: ಸರ್, ಈಗ ಬೇರೆ ಆಟಗಳನ್ನೆಲ್ಲ ನೋಡಿದ್ರೆ ವಲಯ ಮಟ್ಟ, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೀಗೆ ನಡೀತಾನೇ ಇರ್ತದೆ, ಟೂರ್ನಮೆಂಟ್ ಪಂದ್ಯಾವಳಿಗಳು ನಡೀತಾನೆ ಇರ್ತದೆ. ಜಿಮ್ನಾಸ್ಟಿಕ್ ಬಹಳ ಕಡಿಮೆ ಆ ರೀತಿಯಲ್ಲಿ ನಡೆಯೋದು ಯಾಕೆ ಸರ್? ಹಾಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಪ್ರತಿಯೊಂದು ಮಟ್ಟದಲ್ಲಿ ಬೆಳೆದ್ರೆ ಬಹಳಷ್ಟು ಜನರಿಗೆ ಆಕರ್ಷಿತ ಆಗ್ತಾರೇನೋ ಈ ಗೇಮ್ ಅಡಾಪ್ಟ್ ಮಾಡ್ಕೊಳ್ಳುವಾಗ ಅಂತ.
0: ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ಜಿಮ್ನಾಸ್ಟಿಕ್ ಅಲ್ಲಿ ನಮ್ಮಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ನಡೀತದೆ. ಬಟ್ ನೀವ್ ಹೇಳ್ದಂಗೆ ಅದು ಲಿಮಿಟೆಡ್, ಯಾಕಂದ್ರೆ ಜಿಮ್ನಾಸ್ಟ್ಗಳು ಲಿಮಿಟೆಡ್. ಆದ್ರೆ ಈಗ ಜಿಮ್ನಾಸ್ಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಹೊಸ ಯೋಜನೆಯನ್ನ ಹೊರಗಡೆ ತಂದಿದೆ. ಅದೇನ್ ಮಾಡ್ತಾ ಇದೆ ಅಂದ್ರೆ, ಸ್ಕಿಲ್ ಲೆವೆಲ್ ನ ಡಿವೈಡ್ ಮಾಡಿದೆ 1 to 10 ಅಂತ. ಈ ಜಿಮ್ನಾಸ್ಟಿಕ್ಸ್ ಅಲ್ಲಿ ಒಂದು ಕೋಡ್ ಆಫ್ ಪಾಯಿಂಟ್ಸ್ ಬುಕ್ ಅಂತಿದೆ. ಈ ಕೋಡ್ ಆಫ್ ಪಾಯಿಂಟ್ಸ್ ಪ್ರತಿ ಒಂದು ಎಲಿಮೆಂಟ್ ಅದರಲ್ಲಿ ಡಿಫೈನ್ ಆಗಿದೆ, ಅದಕ್ಕೊಂದು ಸ್ಪೆಸಿಫಿಕ್ ಮಾರ್ಕ್ಸ್ ಇದೆ. ನೀವು ಒಂದು ಕಾಂಬಿನೇಷನ್ ಮಾಡೋದಕ್ಕೆ ರೂಲ್ಸ್ ಇದೆ, ನೀವು ಏನೇನೋ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಬೇಸಿಸ್ ಇದೆ. ಸೊ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜಿಮ್ನಾಸ್ಟಿಕ್ ಅನ್ನ ಫೌಂಡೇಶನ್ ಇಂದನೇ ಸ್ಟ್ರಾಂಗ್ ಮಾಡಿ ಮೇಲಕ್ಕೆ ತರೋ ಅಂತ ಒಂದು ಪ್ರಯತ್ನ ಆಲ್ರೆಡಿ ಇನ್ ಪ್ಲೇಸ್, ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಅದ್ರಲ್ಲಿ ಏನು ಅಂದ್ರೆ, ಸ್ಕಿಲ್ ಲೆವೆಲ್ ಏನ ಒಂದು ಗ್ರೇಡ್ ಲೆವೆಲ್ ಅಂತ ಮಾಡಿದ್ದಾರೆ. ಯಾರು ಬೇಕಾದ್ರೂ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 10 ತನಕ ಡಿಫ್ರೆಂಟ್ ಗ್ರೇಡ್ ವಿತ್ ಡಿಫೈನ್ಡ್ ಸ್ಕಿಲ್ಸ್ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್, ಈಗ ನಾನು 15 ವರ್ಷದವನು, ನಾನು 15 ವರ್ಷದ ಕಾಂಪಿಟೇಷನ್ ಹೋಗ್ಬೇಕಾಗಿಲ್ಲ, ನಾನು ಬೇಕಾದ್ರೆ 11 ವರ್ಷದ ಕಾಂಪಿಟೇಷನ್ ಹೋಗ್ಬೋದು. ನನ್ಗೆ ಆ ಸ್ಕಿಲ್ ಇದ್ರೆ, ಸಪೋಸ್ ನನ್ನ ಸ್ಕಿಲ್ಲು ಜಾಸ್ತಿ ಇದ್ರೆ ನೆಕ್ಸ್ಟ್ ಗ್ರೇಡಿಗೆ ಹೋಗ್ಬೋದು. ಸೊ ಈ ತರ ಅವರು ಸ್ಕಿಲ್ ಡ್ರಿವನ್ ಪ್ಲಾನ್ ಅನ್ನ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಬರುವಂತ ಮುಂದಿನ ವರ್ಷಗಳಲ್ಲಿ ಇದು ಗ್ಯಾರಂಟಿ ಯಶಸ್ಸು ಅನ್ನು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಕೊನೆಯದಾಗಿ ಒಂದ್ ಪ್ರಶ್ನೆ ಸರ್, ಇದು ರಿಸ್ಕಿ ಗೇಮ್, ಡೇಂಜರಸ್ ಗೇಮ್, ಯಾಕಂದ್ರೆ ಸ್ಪೈನ್ ಅಲ್ಲೋ ಇಂಜುರೀಸ್ ಜಾಸ್ತಿ ಇದೆ, ಇದರಲ್ಲಿ ಭವಿಷ್ಯ ನೋಡಿ

0: ಸ್ವಲ್ಪ ಕಡಿಮೆನೆ ಇದೆ ಬೇರೆ ಗೇಮಿಗೆ ಹೋಲಿಸಿದ್ರೆ ಅಂತ ಹೇಳ್ಬೋದು. ಆದ್ರೂ ಈ ಗೇಮ್ ಅನ್ನ ಕ್ರೀಡಾಪಟುಗಳು ಯಾಕೆ ಆರಿಸ್ಕೋಬೇಕು
1: ನೋಡಿ, ಜಿಮ್ನಾಸ್ಟಿಕ್ಸ್ ಇಂದಾನು ಸ್ಪೋರ್ಟ್ಸ್ ಇಂದಾನು ಪ್ರೊಫೆಷನಲ್ ಕೋರ್ಸ್ಗೆ ಹೋದದ್ದು ಬೇಕಾಶ್ ಜನ ಇದಾರೆ. ಈವನ್ ರೀಸೆಂಟ್ ಆಗಿ ನನ್ನ ಒಬ್ರು ಸ್ಟೂಡೆಂಟ್ ಮೆಡಿಕಲ್ ಕೋರ್ಸ್ಗೆ ಹೋಗಿದ್ದಾರೆ. ಆದ್ರೆ ನೀವ್ ಹೇಳ್ದಂಗೆ ಬೇರೆ ಸ್ಪೋರ್ಟ್ಸ್ ಎಲ್ಲಾನು ಒಂಥರ ನ್ಯಾಚುರಲ್ ಸ್ಪೋರ್ಟ್ಸ್. ಈಗ ನೀವು ರನ್ನಿಂಗ್ ಮಾಡಬೇಕು, ಇಸ್ ಅ ನ್ಯಾಚುರಲ್ ಸ್ಪೋರ್ಟ್ಸ್. ನೀವು ಕ್ರಿಕೆಟ್ ಆಡಬೇಕು, ಇಟ್ ಇಸ್ ಆಲ್ಮೋಸ್ಟ್ ನ್ಯಾಚುರಲ್. ಯಾರು ಅಷ್ಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳ. ಜಿಮ್ನಾಸ್ಟಿಕ್ಸ್ ತುಂಬಾ ಶ್ರಮ, ಅದಕ್ಕೆ ಜನದ್ದು ಸೀಮಿತವಾಗಿ ಅದರನ್ನು ಯೋಚನೆ ಮಾಡ್ತಾರೆ. ಆದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ. ಒಬ್ಬ ಜಿಮ್ನಾಸ್ಟ್ ವಿಲ್ ನೆವರ್ ಲೈಕ್ ಟು ಲೀವ್ ದಟ್ ಸ್ಪೋರ್ಟ್ಸ್. ಯಾಕಂದ್ರೆ ಅದರಲ್ಲಿ ಸಿಗುವಂತ ಖುಷಿ ಏನಿದೆ ಅದನ್ನ ಮಾಡಿದಾಗ, ಬೇರೆಯವ್ರಿಗೆ ಅದ ಎಷ್ಟು ಅರ್ಥ ಆಗುತ್ತೋ ಆಗಲ್ವೋ ಅದು ಎರಡನೇ ವಿಷಯ. ಬಟ್ ಅದನ್ನ ಮಾಡಿದಾಗ, ಯಾಕಂದ್ರೆ ಹೀ ಈಸ್ ಓವರ್ಕಮಿಂಗ್ ಹಿಸ್ ಓನ್ ಲಿಮಿಟೇಷನ್ಸ್. ಪ್ರತಿ ಒಂದು ಸ್ಕಿಲ್ನು ಅವನ ಓನ್ ಲಿಮಿಟೇಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಆಕ್ಸಿಲರೇಟಿಂಗ್ ಸ್ಪೋರ್ಟ್. ಆ ಒಂದು ಸಂತೋಷ ಬೇರೆ ಯಾವುದೇ ಕ್ರೀಡೆಯಲ್ಲಿ ಸಿಗಲ್ಲ. ಅದರಿಂದ ನನಗನ್ಸುತ್ತೆ ಜನಕ್ಕೆ ಒಂದ್ಸತಿ ಅದ್ರದ್ದು ರುಚಿ ಸಿಕ್ಕಿದ್ರೆ ಆಟೋಮೆಟಿಕ್ ಅವ್ರು ತಗೋತಾರೆ.
0: ಅಂದ್ರೆ ಇದರಲ್ಲೂ ಭವಿಷ್ಯವನ್ನ ಕ್ರೀಡಾಪಟುಗಳು ರೂಪಿಸ್ಕೋಬಹುದು, ಪ್ಲಸ್ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ, ಅಂದ್ರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ಒಂದು ಒಳ್ಳೆಯ ಆಟ ಅಂತ ಹೇಳಬಹುದು.
1: ಡೆಫಿನೆಟ್ ಆಗಿ ಇದರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ಐ ಅಡ್ವೈಸ್ ಎವ್ರಿ ಸ್ಕೂಲ್ ಟು ಹ್ಯಾವ್ ಜಿಮ್ನಾಸ್ಟಿಕ್ ಇನ್ ದೇರ್ ಕ್ಯಾರಿಕುಲಮ್. ಅದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್. ಯಾಕಂದ್ರೆ ಈ ಗೇಮ್ ಅಲ್ಲಿ ಕಾನ್ಫಿಡೆನ್ಸ್ ಪ್ಲೇಸ್ ಎ ಬಿಗ್ಗರ್ ರೋಲ್, ಮಚ್ ಬಿಗ್ಗರ್ ರೋಲ್ ದನ್ ಎನಿಥಿಂಗ್ ಎಲ್ಸ್. ಅದು ಇಟ್ ವಿಲ್ ಕಮ್ ನ್ಯಾಚುರಲಿ. ಮಾಡ್ತಾ ಮಾಡ್ತಾ ಮಾಡ್ತಾ ಅವರಿಗೆ ಅವ್ರ ಬಗ್ಗೆನೆ ಅವ್ರು ಏನೇನ್ ಮಾಡಕ್ ಆಗಲ್ಲ ಅಂತ ಅನ್ಕೋತಿದ್ರು ಅದೆಲ್ಲಾನು ತರಬೇತುದಾರರು ಅವ್ರ ಕೈಲಿ ಮಾಡಿಸ್ತಾ ಹೋಗ್ತಾರೆ. ಆ ಸ್ಕಿಲ್ ಅನ್ನ ಸ್ಟೆಪ್ ವೈಸ್ ಅವ್ರನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಒಬ್ಬ ಜಿಮ್ನಾಸ್ಟ್ ಫಸ್ಟ್ ಡೇ ಬಂದ್ಬಿಟ್ಟು ಅಯ್ಯೋ ಇದೆಲ್ಲ ನನ್ನ ಕೈಲಿ ಮಾಡಕ್ಕಾಗತ್ತಾ, ಇದು ಸಾಧ್ಯ ಇಲ್ಲ ಅಂತ ಅನ್ಕೊಂಡಿರೋ ಜಿಮ್ನಾಸ್ಟ್ ನಮ್ಮಲ್ಲೇ ಇದಾರೆ ತುಂಬಾ ಜನ. ಅವ್ರು ಕೊನೆಗೆ ಅದನ್ನೆಲ್ಲ ಮಾಡ್ಬಿಟ್ಟು ಸಂತೋಷವಾಗಿರ್ತಾರೆ. ಯಾಕಂದ್ರೆ ಅವರಿಗೆ ಅನ್ಸುತ್ತೆ ಇದು ಬೇರೆಯವರು ಅಷ್ಟು ಈಸಿಯಾಗಿ ಮಾಡೋ ಅಂತ ಒಂದು ಸ್ಕಿಲ್ ಅಲ್ಲ ಅಂತ. ಸೊ ಅದರಿಂದ ಇಟ್ ಈಸ್ ವೆರಿ ಶ್ಯೂರ್ ದಟ್ ಯು ನೋ ಪೀಪಲ್ ಕ್ಯಾನ್ ಗೈನ್ ಓವರ್ ಎ ಟೈಮ್, ನಾಟ್ ಓನ್ಲಿ ಇನ್ ಕಾನ್ಸಂಟ್ರೇಷನ್, ಇನ್ ಕಾನ್ಫಿಡೆನ್ಸ್, ಇನ್ ಫಿಸಿಕಲ್ ಬಿಲ್ಡ್ ಅಂಡ್ ಮೆಂಟಲ್ ಎಕ್ಸಿಸ್ಟೆನ್ಸ್. ಇಷ್ಟಲ್ಲೂ ಈ ಸ್ಪೋರ್ಟ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ.
0: ಒಳ್ಳೆದು ಮನೋಹರ್ ಕಾಮತ್ ಅವರೇ, ಇಲ್ಲಿವರೆಗೆ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿಯ ಕುರಿತಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದ ಮೇಡಮ್.
0: ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಓ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
2: ಎತ್ತರದ ಸ್ಥಳಗಳಿಗೆ ಹೋಗುವುದು,
3: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
2: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
3: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
2: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
4: ಆಕಾಶವಾಣಿ ಹವಾಮಾನ ವರದಿ.
2: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
3: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.

ಆಕಾಶವಾಣಿ ಬೆಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ ಕೇಳುವಿರಿ. ತಬಲಾ ಸಾಥನ ನೀಡಲಿದ್ದಾರೆ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಕೇಳಿ ರಾಗ್ ಯಮನ್ ವಿಳಂಬಿತ್ ಏಕ್ತಾಲ್ ಮತ್ತು ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.

ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಕೇಳಿ ರಾಗ್ ಯಮನ್ ವಿಳಂಬಿತ್ ಏಕ್ತಾಲ್ ಮತ್ತು ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.

ಇದುವರೆಗೆ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ ಸಿಪಾಯಿ ರಾಮು ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಅಣ್ಣಯ್ಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ.

ರವಿಚಂದ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸುಲೋಚನಾ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿವುದೇಶಂಕರ ಗೀತೆ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ.

0: ಆನಂದ್ ಭಕ್ಷಿ ಹಾಗೂ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತವಿರುವ ಮರೆಯಾದ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು.
1: ಚುಕ್ಕೆ ಸೇ ದಿಲ್ ದೇ ದೇ
2: ನೈತೆ
1: ನೈತೆ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

ಇದುವರೆಗೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ.

ಕ್ರಮ 6:30 ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30

ಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35 ಆಕಾಶ ಬುಟ್ಟಿ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನಹೇರೆಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಬಹುದು. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ, ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ ಶೇಖದಾರ, ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನರಗಳ ಉಬ್ಬುವಿಕೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿಕ್ರಮ್ ಎಸ್ ಬಿಳಗಿರಿ, ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ. ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲೇಶ್ ಬಿ ಅವರು. ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HL ಶ್ರೀಕಂಠ, ವ್ಯಾಖ್ಯಾನ HS ಗೋಪಾಲ್, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮ. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ, ಈ ಕುರಿತು ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮ. 9:15 ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಣಿ ಪಿ. ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆ, ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಕ್ರಮ್ ಬಿಳಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.